ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇಂದು 1948 ಶಕವರ್ಷ, ಭಾದ್ರಪದ ಮಾಸದ 12ನೇ ದಿನ ಅಂದರೆ 2026ನೇ ಇಸ್ವಿ, ಸೆಪ್ಟೆಂಬರ್ ತಿಂಗಳ 3ನೇ ತಾರೀಕು ಗುರುವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈಗ ಸಮಯ 5:56. ಮತ್ತೊಮ್ಮೆ ಕೇಳಿ, 5:58:30. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ವಿವಿಧ ಭಾರತಿ ಗೆಳತಿ ರಶ್ಮಿ ಮಾಡುವ ನಮಸ್ಕಾರಗಳು, ಹಾಗೂ ನಮ್ಮ ನಿಲಯದ ಇಂದಿನ ಕಾರ್ಯಕ್ರಮಗಳಿಗೆ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇದೇ 5ರಂದು 82 ಶಿಕ್ಷಕರಿಗೆ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ 2026 ಪ್ರದಾನ ಮಾಡಲಿದ್ದಾರೆ. ಇವರಲ್ಲಿ 48 ಶಾಲಾ ಶಿಕ್ಷಕರು, 21 ಉನ್ನತ ಶಿಕ್ಷಣ ಕ್ಷೇತ್ರದ ಶಿಕ್ಷಕರು ಮತ್ತು ಕೌಶಲ್ಯಾಭಿವೃದ್ದಿ ಹಾಗೂ ಉದ್ಯಮಶೀಲತಾ ಸಚಿವಾಲಯದ 13 ಶಿಕ್ಷಕರು ಸೇರಿದ್ದಾರೆ. ತೆಲಂಗಾಣದ ಮುಲುಗು ಜಿಲ್ಲೆ ಪಾಲಂಪೇಟದಲ್ಲಿರುವಂತಹ ಗೊಲ್ಲಲಗುಡಿ ದೇಗುಲವನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಎಎಸ್ಐ ರಾಷ್ಟೀಯ ಮಹತ್ವದ ಸ್ಮಾರಕವೆಂದು ಘೋಷಣೆ ಮಾಡಿದೆ. ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿರುವ ರಾಮಪ್ಪ ದೇಗುಲದ ಸಮೀಪದಲ್ಲಿರುವಂತಹ ಈ ದೇವಾಲಯವು ಸುಂದರ ಕೆತ್ತನೆಗಳು ಮತ್ತು ವಿಶಿಷ್ಟ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ ಎಂದು ಕೇಂದ್ರ ಸಂಸ್ಕೃತಿ ಸಚಿವಾಲಯ ತಿಳಿಸಿದೆ. ರಾಜ್ಯದ ಪರಿಸ್ಥಿತಿಯನ್ನು ಅವಲೋಕಿಸಿದರೆ ಕಳೆದ ವರ್ಷಕ್ಕಿಂತ ಈ ಬಾರಿ ಭೀಕರ ಬರಗಾಲ ಎದುರಾಗಿದೆ. ಇದೇ 15ರಂದು ಬರ ವೀಕ್ಷಣೆ ನಡೆಸಿ ಕೇಂದ್ರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ದೇಶದ ಪ್ರತಿಯೊಂದು ಜಿಲ್ಲೆಯ ರಫ್ತು ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ಕೇಂದ್ರ ಸರ್ಕಾರ ರಫ್ತು ಕೇಂದ್ರಗಳಾಗಿ ಜಿಲ್ಲೆಗಳು ಉಪಕ್ರಮ ಜಾರಿಗೊಳಿಸಿದೆ. ಈ ಯೋಜನೆಯಡಿ ಸ್ಥಳೀಯ ಉತ್ಪನ್ನಗಳು ಮತ್ತು ಸೇವೆಗಳನ್ನು ತಾತ್ಕಾಲಿಕ ಮಾರುಕಟ್ಟೆಗೆ ಪರಿಚಯಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಭೌಗೋಳಿಕ ಮಾನ್ಯತೆ ಪಡೆದ ಉತ್ಪನ್ನಗಳು, ಕೃಷಿ ಉತ್ಪನ್ನ, ಆಟಿಕೆ ಮತ್ತು ಎಂಜಿನಿಯರಿಂಗ್ ಉತ್ಪನ್ನಗಳಿಗೆ ಆದ್ಯತೆ ನೀಡಲಾಗಿದೆ. ಕೌಶಲ್ಯಾಭಿವೃದ್ದಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಹಾಗೂ ಉದ್ಯಮಶೀಲತಾಭಿವೃದ್ದಿ ಕೇಂದ್ರ ಇವರ ಪ್ರಾಯೋಜಕತ್ವದಲ್ಲಿ ಉದ್ಯಮ ಸ್ಥಾಪಿಸಲು ಇಚ್ಛಿಸುವವರಿಗೆ ಹೊಸಪೇಟೆಯಲ್ಲಿ ಒಂದು ದಿನದ ಉಚಿತ ಉದ್ಯಮಶೀಲತಾಭಿವೃದ್ದಿ ತರಬೇತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9449226221 ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ಸಿರ್ಡಾಕ್ನ ಜಂಟಿ ನಿರ್ದೇಶಕರು ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ ಇದೇ 5ರಂದು ಪ್ರಜಾಸೇವಾ ಆಂದೋಲನ ಸಭೆ ಆಯೋಜನೆ ಮಾಡಲಾಗಿದ್ದು ಸಾರ್ವಜನಿಕರು ತಮ್ಮ ಕುಂದುಕೊರತೆಗಳ ಅಹವಾಲುಗಳನ್ನು ಸಲ್ಲಿಸಬಹುದಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 2026-27ನೇ ಸಾಲಿನ ದಸರಾ ಕ್ರೀಡಾ ಸ್ಪರ್ಧೆಗಳನ್ನ ನಾಳೆಯಿಂದ ಆಯಾ ತಾಲೂಕುಗಳಲ್ಲಿ ಪುರುಷ ಮತ್ತು ಮಹಿಳೆಯರಿಗೆ ಆಯೋಜನೆ ಮಾಡಲಾಗುತ್ತಿದ್ದು ಜಿಲ್ಲೆಯ ಅರ್ಹ ಆಸಕ್ತ ಕ್ರೀಡಾಪಟುಗಳು ಕಡ್ಡಾಯವಾಗಿ ಆನ್ಲೈನ್ ಲಿಂಕ್ ಮೂಲಕ ನೋಂದಣಿ ಮಾಡಿಕೊಳ್ಳಬೇಕು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9845608598 ಸಂಪರ್ಕಿಸಬಹುದು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ನೇಹಿತರೆ, ಈಗ ನಮ್ಮ ನಿಲಯದಿಂದ ಇಂದು ಮೂಡಿ ಬರಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮದ ವಿವರಣೆ ನಂತರ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ ಕೇಳಬಹುದು. 7:15 ಶುಭೋದಯ ಕರ್ನಾಟಕ. ಮೊದಲಿಗೆ ಕನ್ನಡ ರತ್ನ ಭಂಡಾರ, ಇದಾದ ನಂತರ ಭಾವಗೀತೆಗಳು ಪ್ರಸಾರವಾಗಲಿವೆ. 8:02 ಹಾಗೂ 8:30 ಶುಭೋದಯ ಕರ್ನಾಟಕದಲ್ಲಿ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಹಾಗೆಯೇ 8:45 ಪ್ರಾಯೋಜಿತ ಕಾರ್ಯಕ್ರಮ ವನಸ್ಪಂದನ ಕೇಳಬಹುದು. ವಿಷಯ ಕರ್ನಾಟಕದ ಹಸಿರು ಹೊದಿಕೆ, ಅರಣ್ಯ ಸಂರಕ್ಷಣೆ ಮತ್ತು ಜಲತಂತ್ರಗಳ ಬಗ್ಗೆ ತಿಳಿಸುತ್ತಾರೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಆರ್ ರವಿಶಂಕರ್ IFS. ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. 9:00-10:00 ಇಂದಿನ ವಿಶೇಷ ಕಾರ್ಯಕ್ರಮ ಇರುತ್ತೆ. ಇನ್ನು 10:02 ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್. 11:02 ಕನ್ನಡ ಹಾಡುಗಳು ಪ್ರಸಾರವಾಗಲಿವೆ. 11:30 ಕಲಾಭಾರತಿ. ಇನ್ನು 12:05 ಕರೆಗೊಂದು ಹಾಡು, ನಮ್ಮ ಕೇಳುಗರ ಕೋರಿಕೆ ಗೀತೆಗಳನ್ನು ಪ್ರಸಾರ ಮಾಡಲಾಗುವುದು. 1:20 ಗುರುವಾರದ ವಿಶೇಷ ಗೇಮ್ ಶೋನಲ್ಲಿ ನಮ್ಮ ನಾಡು, ಇದರಲ್ಲಿ ನೀವು ಕೂಡ ಭಾಗವಹಿಸಬಹುದು. ಇನ್ನು ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಚಿತ್ರತಾನ, ಒಂದೇ ಚಿತ್ರದ ಹಾಡುಗಳ ಕಾರ್ಯಕ್ರಮ. 4:00-5:00 ಪರಿಮಳ, 5:05 ಸೇವ್ ಟೈಮ್ನಲ್ಲಿ ಓಲ್ಡ್ ಈಸ್ ಗೋಲ್ಡ್ ಪ್ರಸಾರವಾಗಲಿದೆ. ಇನ್ನು 6:02 ಗಾನ ಭಜಾನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾಗರ್, ನಿರ್ಮಾಣ ಎಂ ಶಿವರಾಮ್. ಇದಾದ ನಂತರ ಗಾನ ಭಜನ ಮುಂದುವರಿಯುತ್ತೆ. 8:02 ನಮ್ಮ ಆಯ್ಕೆ, ಅಂದರೆ ಆರ್ಜಿಗಳ ಆಯ್ಕೆಯ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. 9:15 ಹಿಂದಿ ಮೆಲೋಡೀಸ್ ಇರುತ್ತೆ. 10:02 ಎಂದಿನಂತೆ ಪ್ರೇಮ ನಿನಾದ. ಸ್ನೇಹಿತರೆ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಮೂಡಿ ಬರಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.

ನಮ್ಮೆಲ್ಲ ಕೇಳುಗರಿಗೂ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆಗೆ ಆತ್ಮೀಯವಾದ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಒಂದು ಭಕ್ತಿಗೀತೆ ಆರ್ ಎನ್ ಜಯಗೋಪಾಲಿ ಗೀತನ ಬರೆದಿದ್ದಾರೆ.

ಪುರಂದರದಾಸರ ಕೃತಿಯನ್ನು ವಿದ್ಯಾಭೂಷಣರ ಧ್ವನಿಯಲ್ಲಿ ಕೇಳಿದ್ರಿ. ಈಗ ಸುಲೋಚನಾ ಅವರು ಹಾಡಿರುವ ಒಂದು ಭಕ್ತಿ ರಚನೆ, ಇದು ಗೋಪಾಲರಾಯರ ಒಂದು ಕೃತಿ.

ಪಂಡಿತ್ ಭೀಮಸೇನ್ ಜೋಶಿಯವರ ಧ್ವನಿಯಲ್ಲಿ ಜಗನ್ನಾಥದಾಸರ ಒಂದು ಕೃತಿಯನ್ನು ಕೇಳಿದ್ರಿ. ಈಗ ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ಪ್ರಸಾರವಾಗ್ತಾ ಇದೆ ಚನ್ನಬಸವಣ್ಣ ಅವರ ಒಂದು ವಚನ.

ಮಹಾದೇವ ಅಂದರೆ ಶಿವನ ಗಣಗಳಲ್ಲಿ ಭೃಂಗಿಯ ಬಗ್ಗೆ ನೀವು ಈಗಾಗಲೇ ಕಥೆಗಳಲ್ಲಿ ಕೇಳಿರಬಹುದು, ನೋಡಿರಬಹುದು, ಓದಿರಬಹುದು. ಭೋಲೆನಾಥ ಅಂದರೆ ಶಿವನ ಗಣಗಳಲ್ಲಿ ಭೃಂಗಿಗೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ. ಶಿವನ ಸರ್ವೋಚ್ಚ ಭಕ್ತ ಭೃಂಗಿ ತನ್ನ ತಾಯಿ ಪಾರ್ವತಿ ಮತ್ತು ಭೋಲೆನಾಥನನ್ನು ಪ್ರತ್ಯೇಕ ಅಂತ ತಿಳ್ಕೊಂಡಾಗ ಶಾಪಕ್ಕೆ ಗುರಿಯಾಗಬೇಕಾಯಿತು. ಅಲ್ಲದೆ ಮಹಿಳೆಯರ ಪ್ರಾಮುಖ್ಯತೆಯನ್ನು ಮನವರಿಕೆ ಮಾಡೋದಕ್ಕೆ ಶಿವ ಹೊಸ ಲೀಲೆಯನ್ನೇ ಸೃಷ್ಟಿಸಬೇಕಾಯಿತು. ಮಹಾದೇವನ ಗಣಗಳಲ್ಲಿ ಭೃಂಗಿಗೆ ವಿಶೇಷ ಸ್ಥಾನವಿದೆ ಅಂತ ಈಗಾಗಲೇ ಹೇಳಿದ್ವಿ. ಶಿವ ಎಲ್ಲಿರ್ತಾನೋ ಅಲ್ಲಿ ಗಣೇಶ, ನಂದಿ, ಶೃಂಗಿ, ಭೃಂಗಿ, ವೀರಭದ್ರರು ಸ್ವತಃ ವಾಸಿಸ್ತಾರೆ ಅಂತ ಹೇಳಲಾಗತ್ತೆ. ಈ ಗಣ ಯಾವಾಗಲೂ ಶಿವ ಹಾಗೂ ತಾಯಿ ಪಾರ್ವತಿಯೊಂದಿಗೆ ನೆಲೆಸಿರುತ್ತೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಶಿವನ ಗಣಗಳಲ್ಲಿ ಒಬ್ಬನಾದ ಶಿವನ ಪರಮೋಚ್ಚ ಭಕ್ತನಾದ ಭೃಂಗಿಯ ಬಗ್ಗೆ ಒಂದಷ್ಟು ಮಾಹಿತಿ

ಭೃಂಗಿಯೊಬ್ಬ ಮಹಾನ್ ಶಿವ ಭಕ್ತ. ಶಿವನಿಗೂ ಭೃಂಗಿಯ ಮೇಲೆ ಅತ್ಯಂತ ಪ್ರೀತಿ, ಬಹಳ ವಿಶಿಷ್ಟವಾಗಿತ್ತು ಇವರಿಬ್ಬರ ಒಂದು ಪ್ರೀತಿ ಗೌರವ. ಭೃಂಗಿ ತನ್ನ ಕನಸಿನಲ್ಲಿಯೂ ಶಿವನನ್ನ ಹೊರತುಪಡಿಸಿ ಬೇರೆಯವರ ಬಗ್ಗೆ ಚಿಂತೆ ಮಾಡ್ತಾ ಇರಲಿಲ್ಲ ಅಂತ ಹೇಳಲಾಗುತ್ತೆ. ಪಾರ್ವತಿದೇವಿ ಕೂಡ ಶಿವನಿಂದ ಬೇರೆ, ಪ್ರತ್ಯೇಕ ಅಂತ ಪರಿಗಣಿಸ್ತಾ ಇದ್ದಂತಹ ಒಬ್ಬ ಅಪ್ರತಿಮ ಭಕ್ತ. ಅವನ ಮನಸ್ಸಿನಲ್ಲಿ ಯಾವಾಗಲೂ ಶಿವಸ್ಯ ಚರಣಂ ಕೇವಲಂ ಅನ್ನುವಂತಹ ಭಾವನೆ ಇತ್ತು. ಶಿವ ಮತ್ತು ಪಾರ್ವತಿಯ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ ಅನ್ನೋದು ಆತನ ಒಂದು ಬುದ್ಧಿಶಕ್ತಿಗೆ ನಿಲುಕದ ವಿಷಯವಾಗಿತ್ತು. ಈ ಕಾರಣದಿಂದಾಗಿ ಒಮ್ಮೆ ಭೃಂಗಿ ಶಿವ ಮತ್ತು ಪಾರ್ವತಿಯರನ್ನ ಪೂಜಿಸುವಾಗ ಅವರ ನಡುವೆ ಭೇದ ಭಾವ ಮಾಡ್ತಾ ಇರೋದನ್ನ ಶಿವ ನೋಡ್ತಾನೆ. ಭೃಂಗಿಯ ಮನಸ್ಸಿನಲ್ಲಿರುವ ಪ್ರತ್ಯೇಕತೆಯನ್ನು ಹೋಗಲಾಡಿಸ್ಬೇಕು, ಶಿವ ತನ್ನ ಅರ್ಧನಾರೀಶ್ವರ ರೂಪವನ್ನ ತೆಗೆದುಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಭೃಂಗಿಗೆ ಶಿವ ಮತ್ತು ಪಾರ್ವತಿ ಅಂದರೆ ಬೇರೆ ಬೇರೆಯಲ್ಲ, ಅವರಿಬ್ಬರು ಒಂದೇ ದೈವದ ಅಂಶ ಅನ್ನೋದನ್ನ ಭೃಂಗಿಗೆ ತಿಳಿಸ್ಬೇಕಾಗಿರುತ್ತೆ. ಹಾಗಾಗಿ ಅರ್ಧನಾರೀಶ್ವರನ ರೂಪವನ್ನ ತಾಳ್ಬೇಕಾಗುತ್ತೆ ಶಿವ. ಹೇಗೆ ಈ ರೂಪ ಬಂತು ಅನ್ನೋದ್ರ ಬಗ್ಗೆ ಕೂಡ ಮುಂದಿನ ಭಾಗದಲ್ಲಿ ಕೇಳೋಣಂತೆ. ಭಕ್ತಿಗೀತೆಗಳು ಕೂಡ ನಿಮಗಾಗಿ ಪ್ರಸಾರವಾಗ್ತಾ ಇದೆ. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಭೃಂಗಿ ಭೋಲೆನಾಥನಿಗೆ ಅಂದರೆ ನಮ್ಮ ಶಿವನಿಗೆ ಪರಿಕ್ರಮ ಮಾಡಬೇಕು ಅಂಥೇಳಿ ಕೈಲಾಸವನ್ನು ಪ್ರವೇಶಿಸ್ತಾನೆ. ಎಂದಿನಂತೆ ಅಲ್ಲಿ ಆದಿಶಕ್ತಿ ಮಹಾದೇವನ ಎಡಭಾಗದಲ್ಲಿ ಕುಳಿತಿರ್ತಾಳೆ. ಶಿವ ತಪಸ್ಸಿನ ಸ್ಥಿತಿಯಲ್ಲಿರ್ತಾನೆ. ಪಾರ್ವತಿ ಚೈತನ್ಯ ಭರಿತಳಾಗಿರ್ತಾಳೆ, ಜೊತೆಗೆ ತನ್ನ ಕಣ್ಣುಗಳನ್ನು ತೆರೆದು ಕುಳಿತಿರ್ತಾಳೆ. ಭೃಂಗಿ ಶಿವಭಕ್ತಿಯಲ್ಲಿ ಸಂಪೂರ್ಣವಾಗಿ ಲೀನನಾಗಿರ್ತಾನೆ. ಭೃಂಗಿಯ ಪ್ರಕಾರ ಶಿವ ಮತ್ತು ಪಾರ್ವತಿ ದೇವಿ ಪ್ರತ್ಯೇಕ. ಹಾಗಾಗಿ ಶಿವನಿಗೆ ಪ್ರದಕ್ಷಿಣೆ ಹಾಕುವಾಗ ಪಾರ್ವತಿ ದೇವಿ ಶಿವನ ಪಕ್ಕದಲ್ಲಿ ಕುಳಿತಿರೋದು ಭೃಂಗಿಗೆ ಇಷ್ಟ ಆಗೋದಿಲ್ಲ. ತಾನು ಕೇವಲ ಶಿವನಿಗೆ ಮಾತ್ರ ಪ್ರದಕ್ಷಿಣೆಯನ್ನು ಹಾಕಬೇಕು ಅಂತ ಹೇಳಿ ಬಯಸ್ತಾನೆ. ಆದ್ದರಿಂದ ಭೃಂಗಿ ಪಾರ್ವತಿ ದೇವಿಗೆ ಶಿವನ ಪಕ್ಕ ಕುಳಿತುಕೊಳ್ಳದಂತೆ ಹೇಳ್ತಾನೆ, ಸ್ವಲ್ಪ ದೂರ ಕುಳಿತುಕೊಳ್ಳಿ ಅಂತ ಹೇಳ್ತಾನೆ. ಆಗ ಪಾರ್ವತಿ ದೇವಿ ಭೃಂಗಿಗೆ ಸ್ಥಿತಿಯನ್ನು ಅರ್ಥ ಮಾಡಿಸೋದಕ್ಕೆ ಮುಂದಾಗ್ತಾಳೆ. ಅಂದರೆ ನಾನು ಮತ್ತು ನನ್ನ ಪತಿದೈವನಾದಂತಹ ಶಿವ ಇಬ್ಬರೂ ಒಂದೇ, ನಾವಿಬ್ಬರೂ ಪ್ರತ್ಯೇಕವಲ್ಲ ಅಂಥೇಳಿ ಅರ್ಥ ಮಾಡಿಸೋದಕ್ಕೆ ಮುಂದಾಗ್ತಾಳೆ. ಆದರೆ ಭೃಂಗಿ ಆಕೆಯ ಮಾತನ್ನು ನಿರ್ಲಕ್ಷಿಸ್ತಾನೆ, ಅಂದರೆ ತಾಯಿ ಪಾರ್ವತಿದೇವಿಯ ಮಾತನ್ನು ನಿರ್ಲಕ್ಷಿಸ್ತಾನೆ. ಪದೇ ಪದೇ ಆಕೆಯನ್ನು ಶಿವನಿಂದ ದೂರ ಕುಳಿತುಕೊಳ್ಳುವಂತೆ ಆಜ್ಞೆಯನ್ನು ಮಾಡ್ತಾ ಇರ್ತಾನೆ. ಆಗ ತಾಯಿ ಪಾರ್ವತಿ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿ ಈ ಒಂದು ಅನುಚಿತ ವಿಚಾರವನ್ನು ಇಲ್ಲಿಗೆ ನಿಲ್ಲಿಸಿ ಅಂತ ಹೇಳ್ತಾಳೆ. ಜೊತೆಗೆ ಗಣಗಳು ಅದರಲ್ಲಿ ಹೇಗೆ ಅನೇಕ ವಿಧಗಳಿವೆ, ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಸಂಬಂಧ ಹೇಗಿದೆ ಎಲ್ಲವನ್ನ ವಿವರಿಸ್ತಾಳೆ. ವೇದಗಳ ಉದಾಹರಣೆಯನ್ನು ಕೂಡ ನೀಡ್ತಾಳೆ. ಆದರೆ ಇದಾವುದು ಭೃಂಗಿಗೆ ಅರ್ಥವಾಗುವುದಿಲ್ಲ. ಆ ಸ್ಥಿತಿಯಲ್ಲಿ ಆತ ಇರೋದಿಲ್ಲ. ಆತನಿಗೆ ಕೇವಲ ಶಿವ ಮಾತ್ರ ಕಾಣ್ತಾ ಇರ್ತಾನೆ. ಶಿವನೊಬ್ಬನಿಗೆ ನನ್ನ ಈ ಒಂದು ಪರಿಕ್ರಮ ಅಂತ ತೀರ್ಮಾನಿಸ್ಕೊಂಡು ಬಂದಿರ್ತಾನೆ. ಹಾಗಾಗಿ ತಾಯಿ ಪಾರ್ವತಿ ಏನೇ ಹೇಳಿದ್ರು ಆತ ಕೇಳೋ ಸ್ಥಿತಿಯಲ್ಲಿರೋದಿಲ್ಲ.

ವೇದಗಳ ಉದಾಹರಣೆಯನ್ನು ಕೂಡ ತಾಯಿ ಪಾರ್ವತಿ ನೀಡಿ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದರೆ ಭೃಂಗಿಗೆ ಇದ್ಯಾವುದೂ ಅರ್ಥ ಆಗೋದಿಲ್ಲ. ಜೊತೆಗೆ ತಾಯಿಯ ಮಾತನ್ನು ನಿರ್ಲಕ್ಷಿಸಿ ಹಾವಿನ ರೂಪವನ್ನು ಪಡ್ಕೊಂಡು ಶಿವನಿಗೆ ಪ್ರದಕ್ಷಿಣೆಯನ್ನು ಹಾಕೋದಕ್ಕೆ ಶುರು ಮಾಡ್ತಾನೆ. ಯಾಕೆಂದರೆ ಶಿವ ಮತ್ತು ಪಾರ್ವತಿಯರ ನಡುವೆ ಸ್ಥಳ ಚಿಕ್ಕದಾಗಿರುತ್ತೆ, ಅಲ್ಲಿ ಆತನಿಗೆ ಪ್ರದಕ್ಷಿಣೆ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ, ಪಾರ್ವತಿ ದೇವಿ ಹೇಳೋದಕ್ಕೆ ತಯಾರಿಲ್ಲ, ಏನು ಮಾಡೋದು. ಹಾಗಾಗಿ ಭೃಂಗಿ ಹಾವಿನ ರೂಪವನ್ನು ಪಡ್ಕೊಂಡು ಶಿವನಿಗೆ ಪ್ರದಕ್ಷಿಣೆಯನ್ನು ಹಾಕೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಹಠ ಮುಂದುವರೆದಾಗ ಶಿವನ ತಪಸ್ಸು ಕೂಡ ಮುರಿಯುತ್ತೆ. ತನ್ನ ಪಕ್ಕ ಅಂದರೆ ತನ್ನ ಪಕ್ಕ ತನ್ನ ಧರ್ಮಪತ್ನಿ ಪಾರ್ವತಿದೇವಿ ಕುಳಿತಿದ್ದನ್ನು ನೋಡಿ ಭೃಂಗಿಯೇ ಅಸಮಾಧಾನಗೊಂಡಿದ್ದಾನೆ ಅಂತ ಶಿವನಿಗೆ ಅರ್ಥವಾಗುತ್ತೆ. ನಮ್ಮಿಬ್ಬರ ನಡುವೆ ಪ್ರತ್ಯೇಕತೆಯನ್ನು ಮೂಡಿಸ್ತಾ ಇದ್ದಾನೆ ಅಂತ ಶಿವನಿಗೆ ಅರ್ಥವಾಗುತ್ತೆ. ಇದನ್ನು ಸಾಂಕೇತಿಕವಾಗಿ ತೋರಿಸೋದಕ್ಕೆ ಶಿವ ಒಂದು ರೂಪವನ್ನು ಪಡ್ಕೊಳ್ತಾನೆ, ಅದೇ ಅರ್ಧನಾರೀಶ್ವರ ರೂಪ. ನಾವು ಭೃಂಗಿಗೆ ಇಲ್ಲಿ ಧನ್ಯವಾದಗಳನ್ನು ತಿಳಿಸಲೇಬೇಕು. ಯಾಕೆಂದರೆ ಈತನ ಹಠದಿಂದಾಗಿ ನಮಗೆ ಶಿವನ ಅರ್ಧನಾರೀಶ್ವರ ರೂಪ ಕೂಡ ದರ್ಶನವಾಗುತ್ತೆ. ಈ ಅರ್ಧನಾರೀಶ್ವರ ರೂಪದಲ್ಲಿ ಪಾರ್ವತಿದೇವಿ ಶಿವನೊಂದಿಗೆ ಲೀನವಾಗ್ತಾಳೆ. ಈಗ ದಂತಕಥೆಯ ಪ್ರಕಾರ ಶಿವನ ಬಲದಿಂದ ಪುರುಷ ರೂಪದಲ್ಲಿ ಮತ್ತು ಸ್ತ್ರೀ ರೂಪದಲ್ಲಿ ಎಡಭಾಗದಿಂದ ಕಾಣಿಸ್ಕೊಳ್ತಾನೆ. ಇದರಿಂದ ಮತ್ತೆ ಭೃಂಗಿಗೆ ಪಾರ್ವತಿದೇವಿ ಮೇಲೆ ಕೋಪ ಬರುತ್ತೆ. ನಂತರ ಭೃಂಗಿ ಇಲಿಯ ರೂಪವನ್ನು ಪಡ್ಕೊಳ್ತಾನೆ, ಮತ್ತೆ ಶಿವ ಪಾರ್ವತಿಯರನ್ನು ಬೇರ್ಪಡಿಸೋದಕ್ಕೆ ಮುಂದಾಗ್ತಾನೆ. ಆಗ ಇದನ್ನೆಲ್ಲ ನೋಡಿ ಸಹಿಸಲಾರದಂತಹ ಪಾರ್ವತಿದೇವಿ ಭೃಂಗಿಗೆ ಶಾಪವನ್ನು ನೀಡ್ತಾಳೆ. ಓ ಭೃಂಗಿ, ನೀನು ಬ್ರಹ್ಮಾಂಡದ ಮೂಲ ನಿಯಮಗಳನ್ನು ಉಲ್ಲಂಘಿಸಿದ್ದಿ. ತಾಯಿಯ ಶಕ್ತಿಯನ್ನು ಗೌರವಿಸದ ನಿನ್ನ ಶಕ್ತಿ ನಾಶವಾಗಲಿ. ನಿನ್ನ ಶರೀರದಲ್ಲಿರುವ ತಾಯಿಯ ಅಂಶ ಬೇರ್ಪಡಲಿ ಅಂತ ಶಾಪವನ್ನು ನೀಡ್ತಾಳೆ. ನಮಗೆಲ್ರಿಗೂ ತಿಳಿದೇ ಇದೆ, ನಮ್ಮ ದೇಹದಲ್ಲಿ ಎರಡೂ ಅಂಶಗಳಿದೆ, ಪ್ರಕೃತಿ ಪುರುಷನ ರೂಪ ಅಲ್ವಾ. ಹಾಗಾಗಿ ಈ ಒಂದು ಪ್ರಕೃತಿಯ ರೂಪ, ನಿನ್ನ ದೇಹದಲ್ಲಿರುವ ಪ್ರಕೃತಿಯ ರೂಪ ಅಂದರೆ ತಾಯಿಯ ರೂಪ ನಾಶವಾಗಲಿ, ಬೇರ್ಪಡಲಿ ಅಂತ ಹೇಳಿ ಶಾಪವನ್ನು ನೀಡ್ತಾಳೆ. ಈ ಶಾಪವನ್ನು ಕೇಳಿ ಮಹಾದೇವನಿಗೂ ಕೂಡ ಆಶ್ಚರ್ಯವಾಗುತ್ತೆ, ಅಸಮಾಧಾನವಾಗುತ್ತೆ. ಈ ಶರೀರಶಾಸ್ತ್ರದ ವಿವರಣೆಯ ಪ್ರಕಾರ ಮಾನವ ದೇಹದಲ್ಲಿನ ಮೂಳೆಗಳು ಮತ್ತು ಸ್ನಾಯುಗಳು ತಂದೆಯನ್ನು ಅವಲಂಬಿಸಿರುತ್ತಂತೆ. ಆದರೆ ರಕ್ತ ಮತ್ತು ಮಾಂಸಖಂಡಗಳು ತಾಯಿಯ ದೇಹದಿಂದ ಪಡೆಯಲಾಗುತ್ತೆ. ಪಾರ್ವತಿದೇವಿಯ ಶಾಪದಿಂದ ಭೃಂಗಿ ಸಾವನ್ನೇ ಅಪ್ಪುತ್ತಾನೆ. ಯಾಕೆಂದರೆ ಈ ಒಂದು ಪ್ರಕೃತಿಯ ರೂಪ, ತಾಯಿಯ ಅಂಶ ನಾಶವಾಗಲಿ ಅಂತ ಶಾಪ ನೀಡ್ತಾಳಲ್ಲ, ಅದರಿಂದಾಗಿ ಭೃಂಗಿ ಸಾವನ್ನಪ್ಪುತ್ತಾನೆ. ತಕ್ಷಣವೇ ರಕ್ತ ಮತ್ತು ಮಾಂಸ ಆತನ ದೇಹದಿಂದ ಬೇರ್ಪಡುತ್ತೆ. ದೇಹದಲ್ಲಿ ಮೂಳೆಗಳು ಮತ್ತು ಸ್ನಾಯುಗಳು ಮಾತ್ರ ಉಳಿಯುತ್ತವೆ. ಅವನು ಕೈಲಾಸದಲ್ಲಿದ್ದ ಕಾರಣ ಪ್ರಾಣ ಹೋಗೋದಿಲ್ಲ, ಅಲ್ಲಿ ಯಮಧೂತರು ಬರೋದಿಲ್ಲ ಅನ್ನೋದು ಶಿವನಿಗೂ ತಿಳಿದಿತ್ತು. ಭೃಂಗಿಯ ಮನಸ್ಸಿನಲ್ಲಿ ಸೃಷ್ಟಿಯ ಬಗ್ಗೆ ಇದ್ದ ತಾರತಮ್ಯವನ್ನು ತೆಗೆದುಹಾಕೋದಕ್ಕೆ ಪಾರ್ವತಿದೇವಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾಳೆ ಅಂತ ಶಿವನಿಗೂ ಕೂಡ ತಿಳಿಯುತ್ತೆ. ಹಾಗಾಗಿ ಈ ಒಂದು ಪಾಠ ಆತನಿಗೆ ಸಿಗಲಿ ಅಂತ ಹೇಳಿ ಶಿವ ಕೂಡ ಸುಮ್ಮನಾಗ್ತಾನೆ.

ಶಾಪದಿಂದಾಗಿ ಭೃಂಗಿಗೆ ಈ ಒಂದು ವಿಚಾರ ತಿಳಿಯುತ್ತೆ. ಏನದು ಅಂತಂದ್ರೆ, ನಮ್ಮ ದೇಹದಲ್ಲಿ ಪ್ರಕೃತಿ ಹಾಗೂ ಪುರುಷರ ಸಮಾಗಮ ಇದ್ದೇ ಇದೆ. ಪಿತೃತ್ವ ಹಾಗೂ ಮಾತೃತ್ವ ಈ ಎರಡೂ ಶಕ್ತಿಗಳನ್ನು ಮೀರಿಸಿ ಇನ್ಯಾವುದೂ ಇಲ್ಲ, ಇವೆರಡೂ ಸೇರಿದ್ರೇನೆ ನಮ್ಮ ಈ ಒಂದು ಸೃಷ್ಟಿಯ ಕ್ರಿಯೆ ಆಗೋದು ಅಂತ ಹೇಳಿ ಅರ್ಥವಾಗುತ್ತೆ. ತಾಯಿ ಮತ್ತು ತಂದೆ ಒಟ್ಟಾಗಿ ಈ ದೇಹವನ್ನು ಸೃಷ್ಟಿಸ್ತಾರೆ, ಆದ್ದರಿಂದ ಇಬ್ಬರೂ ಪೂಜ್ಯರು ಅಂತ ಆತನಿಗೆ ಅರಿವಾಗುತ್ತೆ. ಇದರ ನಂತರ ಭೃಂಗಿ ಅಸಹನೀಯ ನೋವಿನಿಂದ ಬಳಲ್ತಾ ಇರ್ತಾನೆ. ತನ್ನ ತಪ್ಪಿಗೆ ಕ್ಷಮೆಯನ್ನು ಯಾಚಿಸಿ ದೇವಿಯನ್ನು ಸಂತೈಸ್ತಾನೆ. ಇದರಿಂದಾಗಿ ಪಾರ್ವತಿ ದೇವಿ ಆತನ ಸಂಕಟವನ್ನು, ನೋವನ್ನು ಕೊನೆಗೊಳಿಸ್ತಾಳೆ, ಶಮನಗೊಳಿಸ್ತಾಳೆ. ಜೊತೆಗೆ ತನ್ನ ಶಾಪವನ್ನು ಹಿಂತೆಗೊಳ್ತೇನೆ ಅಂತ ಹೇಳಿ ತನ್ನ ಕಾರ್ಯವನ್ನು ಪ್ರಾರಂಭಿಸ್ತಾಳೆ. ಆದರೆ ಧರ್ಮನಿಷ್ಠ ಭೃಂಗಿ ಶಾಪವನ್ನು ಹಿಂತೆಗೆಳಕೊಳ್ಳದಂತೆ ತಾಯಿಯನ್ನು ತಡೀತಾನೆ. ಯಾಕೆ ಅಂತ ಪಾರ್ವತಿ ಕೇಳಿದಾಗ ಭೃಂಗಿ ಹೇಳ್ತಾನೆ, ಆತನಿಗೆ ಅಸಹನೀಯ ನೋವು ಶುರುವಾದಾಗ, ಎರಡು ಕಾಲುಗಳಲ್ಲಿ ನಿಶ್ಶಕ್ತತನ ಉಂಟಾದಾಗ ಶಿವ ಆತನಿಗೆ ಮೂರನೇ ಕಾಲನ್ನು ನೀಡ್ತಾನೆ. ಇದರಿಂದಾಗಿ ಭೃಂಗಿಗೆ ಮೂರನೇ ಕಾಲು ಬರುತ್ತೆ. ಈ ಒಂದು ರೂಪದಲ್ಲೇ ನಾನು ಇರಬೇಕು, ಯಾಕೆ ಅಂದರೆ ನನ್ನ ಈ ರೂಪವು ಜಗತ್ತಿಗೆ ಒಂದು ಉದಾಹರಣೆಯಾಗಿರಲಿ, ಈ ಸೃಷ್ಟಿಯಲ್ಲಿ ಮತ್ತೆ ನನ್ನಂತೆ ಯಾರೂ ಗೊಂದಲಕ್ಕೆ ಬಲಿಯಾಗದಿರಲಿ, ತಾಯಿ ಮತ್ತು ತಂದೆಯನ್ನು ಪರಸ್ಪರ ಅರ್ಥ ಮಾಡಿಕೊಳ್ಳೋದಕ್ಕೆ ಮುಂದಾಗಲಿ, ನಾನು ಬಹಳ ದೊಡ್ಡ ಅಪರಾಧವನ್ನು ಮಾಡಿದ್ದೇನೆ, ಆದರೂ ನಿಮಗೆ ನನ್ನ ಮೇಲೆ ಅನುಗ್ರಹ ಇದೆ, ಆದರೆ ಈ ನನ್ನ ರೂಪವೇ ಜೀವಂತವಾಗಿರಲಿ, ಈ ಒಂದು ಸೃಷ್ಟಿಯಲ್ಲಿ ನನ್ನ ಈ ರೂಪ ಏಕೆ ಬಂತು, ಶಿವ ಪಾರ್ವತಿಯರ ಒಂದು ಈ ಒಂದು ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿ ಇದೇ ರೂಪವನ್ನು ಕೇಳ್ತಾನೆ. ಆಗ ಶಿವ ಮತ್ತು ತಾಯಿ ಪಾರ್ವತಿ ಭೃಂಗಿಯ ಈ ಮಾತನ್ನು ಕೇಳಿ ಸಂತೋಷ

ಪಡ್ತಾರೆ. ಜೊತೆಗೆ ಅರ್ಧನಾರೀಶ್ವರ ರೂಪವನ್ನು ಧರಿಸಿ ಭೃಂಗಿಗೆ ತಮ್ಮ ಗಣಗಳಲ್ಲಿ ಪ್ರಮುಖ ಸ್ಥಾನವನ್ನೇ ನೀಡುತ್ತಾರೆ. ಭೃಂಗಿಗೆ ಮೂರನೇ ಕಾಲನ್ನು ನೀಡಿದ್ನಲ್ಲ ಶಿವ, ಇದರಿಂದಾಗಿ ಭೃಂಗಿ ಮತ್ತೆ ನಡೆಯುವಂತಾಗುತ್ತೆ. ಮೂರನೇ ಕಾಲಿನಿಂದ ತನ್ನ ಭಾರವನ್ನು ಹೊತ್ತುಕೊಂಡು ಶಿವ ಪಾರ್ವತಿಯೊಂದಿಗೆ ನೆಲೆಸ್ತಾನೆ ಭೃಂಗಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಧಿಕೃತವಾಗಿ ಪೋಲೆಂಡ್ ತಲುಪಿರುವಂತಹ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದು ಪೋಲೆಂಡ್ ಉಪಪ್ರಧಾನಿ ರಾಡೋಸ್ಲಾವ್ ಸಿಕೋರ್ಸ್ಕಿ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಲಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಹೊಸಯಾಳನಾಡು ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯ ನೂತನ ಶಾಲಾ ಕೊಠಡಿ, ಪ್ರಾರ್ಥನಾ ಮಂದಿರ ಮತ್ತು ಕುಟೀರಗಳನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಇಂದು ಉದ್ಘಾಟನೆ ಮಾಡಲಿದ್ದಾರೆ. ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಥಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನಿವೃತ್ತ ಏರ್ ಮಾರ್ಷಲ್ ಜಿತೇಂದ್ರ ಮಿಶ್ರಾ ಅವರನ್ನು ನೇಮಕ ಮಾಡಲಾಗಿದೆ. ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಈ ಹಿಂದೆ ಘೋಷಿಸಿದ ಅನುದಾನ ಸೇರಿದಂತೆ ರಾಜ್ಯಕ್ಕೆ ನೀಡಬೇಕಾಗಿರುವಂತಹ ಅನುದಾನ ಹಂಚಿಕೆಯ ಪಾಲನ್ನು ಒದಗಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೀತಿ ಆಯೋಗಕ್ಕೆ ಮನವಿ ಮಾಡಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇದೇ 6ರಂದು ಸ್ಟಡಿ ಅಬ್ರಾಡ್ ಮೇಳ ನಡೆಯಲಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಮಂಗಳೂರಿನಲ್ಲಿ ತಿಳಿಸಿದ್ದಾರೆ. ಜಗತ್ತಿನ ಪ್ರಮುಖ 70 ಅತ್ಯುತ್ತಮ ವಿಶ್ವವಿದ್ಯಾಲಯಗಳ ಪ್ರತಿನಿಧಿಗಳು ನೇರವಾಗಿ ಭಾಗಿಯಾಗಲಿದ್ದು ಕೋರ್ಸ್ಗಳು, ಫೀಸ್ ಮತ್ತು ಸ್ಕಾಲರ್ಶಿಪ್ ಮಾಹಿತಿ ನೀಡಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ 2024ರ ಟೆಜ್ನಿಕ್ ನಾರ್ಗೆ ರಾಷ್ಟೀಯ ಸಾಹಸ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದೆ. ಭೂಸಾಹಸ ವಿಭಾಗದಲ್ಲಿ ಬಲ್ಜಿತ್ ಕೌರ್ ಮತ್ತು ಸ್ಕಲ್ಜಾಂಗ್ ರಿಜ್ಗಿನ್, ಜಲಸಾಹಸ ವಿಭಾಗದಲ್ಲಿ ರಿಮೋ ಸಹ ಮತ್ತು ಜೀವಮಾನ ಸಾಧನೆ ವಿಭಾಗದಲ್ಲಿ ಶಿವಪ್ರಸಾದ್ ಚಮೋಲಿ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಮತ್ತು ಇತರ ನಿಗಮಗಳಿಂದ ಶಿಕ್ಷಣ, ಉದ್ಯೋಗ ಸೇರಿದಂತೆ ವಿವಿಧ ಚಟುವಟಿಕೆಗಳಿಗೆ ಸಾಲ ಸೌಲಭ್ಯ ಒದಗಿಸಲು ಕಾರವಾರದಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆಸಕ್ತರು ಅರ್ಜಿ ಸಲ್ಲಿಸಲು ಇದೇ 30 ಕೊನೆಯ ದಿನಾಂಕವಾಗಿದೆ. ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರ ಖಾಸಗಿ ಕಂಪನಿಯೊಂದಕ್ಕೆ ಕಡ್ಡಾಯ ಸುರಕ್ಷತಾ ಮುನ್ನೆಚ್ಚರಿಕೆಗಳು ಇಲ್ಲದೇ ಇರುವ ಕಾರಣ ಆನ್ಲೈನ್ನಲ್ಲಿ ಸ್ಫೋಟಕ ವಸ್ತುಗಳ ಪಟ್ಟಿ ಮತ್ತು ಮಾರಾಟಕ್ಕಾಗಿ 10 ಲಕ್ಷ ರೂಪಾಯಿ ದಂಡ ವಿಧಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಮತ್ತು 7:35ಕ್ಕೆ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 7:02:30
1: ಪ್ರಯಾಣಿಕರೇ, ದಯವಿಟ್ಟು ಗಮನಿಸಿ, ನೀವು ಪ್ರಯಾಣಿಸುವಾಗ ಟಿಸಿ ಟಿಕೆಟ್ ಕೇಳಿದ್ರೆ ತೋರಿಸಿ, ಆದ್ರೆ ಯಾರೇ ಒಟಿಪಿ, ಪಿನ್ ಅಥವಾ ಪಾಸ್ವರ್ಡ್ ಕೇಳಿದ್ರೆ ಅವರನ್ನು ತಕ್ಷಣ ಓಡಿಸಿ.
2: ಆರ್ಬಿಐ ಹೇಳುತ್ತೆ, ಒಟಿಪಿ ಅಥವಾ ಪಿನ್ಗಾಗಿ ಕಾಲ್ ಅಥವಾ ಮೆಸೇಜ್ ಬಂದ್ರೆ ಸ್ವಲ್ಪ ಹುಷಾರಾಗಿರಿ.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
4: ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLO.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಮಣಿ. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಮಿತಿ ಸಭೆ. 29,679 ಕೋಟಿ ಹೂಡಿಕೆ ಯೋಜನೆಗಳಿಗೆ ಒಪ್ಪಿಗೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಇಂದು ಚಿತ್ರದುರ್ಗಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜ್ಯದಲ್ಲಿ ತೀವ್ರ ಬರಗಾಲ, ವರದಿಗೆ ಅನುಗುಣವಾಗಿ ಪರಿಹಾರ ಬಿಡುಗಡೆ ಮಾಡುವಂತೆ ಕೇಂದ್ರಕ್ಕೆ ಉಪಮುಖ್ಯಮಂತ್ರಿ ಆಗ್ರಹ. ಪ್ರಧಾನಮಂತ್ರಿ ಧನ್ಧಾನ್ಯ ಕೃಷಿ ಯೋಜನೆ ಅನುಷ್ಠಾನದಲ್ಲಿ ತುಮಕೂರು ಜಿಲ್ಲೆ ರಾಜ್ಯಕ್ಕೆ ಪ್ರಥಮ. ಈಗ ವಾರ್ತೆಗಳ ವಿವರ. ರಾಜ್ಯದ ಕೈಗಾರಿಕಾ ಕ್ಷೇತ್ರದಲ್ಲಿ ಒಟ್ಟು 29,679 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯ 9 ಹೊಸ ಮತ್ತು ಹೆಚ್ಚುವರಿ ಹೂಡಿಕೆಯ 8 ಯೋಜನಾ ಪ್ರಸ್ತಾವಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್

0: ಅಧ್ಯಕ್ಷತೆಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಒಪ್ಪಿಗೆ ದೊರೆತಿದೆ. ಈ ಯೋಜನೆಗಳಿಂದ ಒಟ್ಟಾರೆ 66,360 ಉದ್ಯೋಗಗಳು ಸೃಷ್ಟಿಯಾಗಲಿವೆ. ಕೈಗಾರಿಕೆಗಳಿಗೆ ಪರವಾನಿಗೆ ನೀಡುವ ಯೋಜನಾ ವರದಿಗಳನ್ನು ಸರಿಯಾಗಿ ಪರಿಶೀಲಿಸಬೇಕು. ಯೋಜನೆಗೆ ಪರವಾನಿಗೆ ಪೂರ್ವದಲ್ಲಿ ಆಡಿಟ್ ಕಡ್ಡಾಯವಾಗಿ ನಡೆಸಬೇಕು. ಇದಕ್ಕಾಗಿ ಹೊಸ ಆಡಿಟ್ ತಂಡವನ್ನು ರಚಿಸಬೇಕು ಎಂದು ಮುಖ್ಯಮಂತ್ರಿ ಹಣಕಾಸು ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೈಗಾರಿಕಾ ನೀತಿಯಲ್ಲಿನ ಎಲ್ಲ ಅಂಶಗಳನ್ನು ಸಮರ್ಪಕವಾಗಿ ಅನುಸರಿಸಬೇಕು. ಕೈಗಾರಿಕೆಗಳ ಸ್ಥಾಪನೆ ಮತ್ತು ವಿಸ್ತರಣೆಗೆ ಉತ್ತೇಜನ ನೀಡಲು ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಮಹಿಳೆಯರು ಸವಾಲುಗಳನ್ನು ಮೆಟ್ಟಿ ಉದ್ದಿಮೆ ಕಟ್ಟುವ ಮನೋಭಾವ ಉಳ್ಳವರು ಹಾಗೂ ಉತ್ತಮ ಚಿಂತಕರು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಅಂತಾರಾಷ್ಟೀಯ ಮಹಿಳಾ ಉದ್ಯಮಿಗಳ ದಿನದ 5ನೇ ಆವೃತ್ತಿ ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿಯಿಂದ ಸಂಸತ್ತಿನವರೆಗೆ ಮಹಿಳಾ ನಾಯಕತ್ವದ ಅಗತ್ಯವಿದೆ. ಮಹಿಳಾ ಸಬಲೀಕರಣಕ್ಕೆ ತಮ್ಮ ಸರ್ಕಾರ ಬದ್ದವಾಗಿದೆ ಎಂದರು. ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣು ಕುಟುಂಬದ ಕಣ್ಣು ಎಂದು ಭಾವಿಸಲಾಗುತ್ತದೆ. ಮಹಿಳಾ ಉದ್ಯಮಿಗಳು ರಾಜ್ಯದ ಅಭಿವೃದ್ಧಿಯ ಪಥದಲ್ಲಿ ಭಾಗಿಗಳಾಗಬೇಕು. ಸಮಾಜದ ಜವಾಬ್ದಾರಿಯನ್ನು ಹೊರುವ ಮಹಿಳಾ ಉದ್ದಿಮೆದಾರರಿಗೆ ತಮ್ಮ ಸರ್ಕಾರ ಸಂಪೂರ್ಣ ಬೆಂಬಲ ನೀಡುತ್ತದೆ ಎಂದು ತಿಳಿಸಿದರು. ಇಂದು ಚಿತ್ರದುರ್ಗ ಜಿಲ್ಲೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಭೇಟಿ ನೀಡಲಿದ್ದಾರೆ. ರಾಜ್ಯಪಾಲರು ಬೆಳಗ್ಗೆ 11 ಗಂಟೆಗೆ ಹಿರಿಯೂರು ತಾಲೂಕಿನ ಹೊಸೆಯಳನಾಡು ಗ್ರಾಮಕ್ಕೆ ಆಗಮಿಸಲಿದ್ದು 11:30ಕ್ಕೆ ಕರ್ನಾಟಕ ಪಬ್ಲಿಕ್ ಶಾಲೆಯ ನೂತನ ಶಾಲಾ ಕೊಠಡಿಗಳು, ಪ್ರಾರ್ಥನಾ ಮಂದಿರ ಹಾಗೂ ಕುಟೀರಗಳನ್ನು ಉದ್ಘಾಟಿಸಲಿದ್ದಾರೆ. ಶಾಲೆಯ ಸುಜ್ಞಾನ ಸಭಾಂಗಣದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಸುತ್ತೂರು ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ, ಹೊಸದುರ್ಗ ಶಾಸಕ ಬಿಜಿ ಗೋವಿಂದಪ್ಪ, ಸಂಸದ ಗೋವಿಂದ ಎಂ ಕಾರಜೋಳ್ ಸೇರಿದಂತೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ರಾಜ್ಯಪಾಲರ ಭೇಟಿ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳೊಂದಿಗೆ ಬಿಗಿ ಭದ್ರತಾ ವ್ಯವಸ್ಥೆ ಕೈಗೊಂಡಿದೆ. ರಾಜ್ಯದ ಪರಿಸ್ಥಿತಿಯನ್ನು ಅವಲೋಕಿಸಿದರೆ ಕಳೆದ ವರ್ಷಕ್ಕಿಂತ ಈ ಬಾರಿ ಭೀಕರ ಬರಗಾಲ ಎದುರಾಗಿದೆ. ಸೆಪ್ಟೆಂಬರ್ 15ನೇ ತಾರೀಖಿನವರೆಗೆ ಬರ ವೀಕ್ಷಣೆ ನಡೆಸಿ ಕೇಂದ್ರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಚಾಮರಾಜನಗರ ತಾಲೂಕಿನ ಮಲೆಯೂರು ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಮುಂದಿನ ದಿನಗಳಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲೂ ಬರ ಪರಿಶೀಲನೆ ನಡೆಸಲಾಗುವುದು. ಕಳೆದ ವರ್ಷ ಬರದಿಂದ ರಾಜ್ಯ 39,000 ಕೋಟಿ ರೂಪಾಯಿಗಳಷ್ಟು ಬೆಳೆ ಹಾನಿ ಅನುಭವಿಸಿತ್ತು. ಈ ಬಾರಿ ಕೂಡ ರಾಜ್ಯದಲ್ಲಿ ತೀವ್ರ ಬರಗಾಲದ ಪರಿಸ್ಥಿತಿ ಇದ್ದು ಸರ್ಕಾರ ಸಲ್ಲಿಸುವ ವರದಿಗೆ ಅನುಗುಣವಾಗಿ ಪರಿಹಾರ ಬಿಡುಗಡೆ ಮಾಡಬೇಕು ಎಂದು ಅವರು ಆಗ್ರಹಿಸಿದರು. ಪ್ರಧಾನಮಂತ್ರಿ ಧನ್ಧಾನ್ಯ ಕೃಷಿ ಯೋಜನೆಯ ಅನುಷ್ಠಾನದಲ್ಲಿ ತುಮಕೂರು ಜಿಲ್ಲೆ ರಾಜ್ಯದಲ್ಲಿಯೇ ಪ್ರಥಮ ಹಾಗೂ ದೇಶದಲ್ಲಿ 9ನೇ ಸ್ಥಾನ ಪಡೆದಿದೆ ಎಂದು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಜರುಗಿದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯು ನಮ್ಮ ದೇಶದಲ್ಲಿ ಒಂದು ಪ್ರಮುಖ ಯೋಜನೆಯಾಗಿದೆ ಎಂದರು. ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ವತಿಯಿಂದ ಇಂದು ಗಂಗಾವಳಿ ಕರಾವಳಿ ಉಳಿಸಿ ಜಾಗೃತಿ ಅಭಿಯಾನದ ಭಾಗವಾಗಿ ಕಾರವಾರ ಅಂಕೋಲಾ ಗೋಕರ್ಣ ಚಲೋ ಜಾಥಾ ಆಯೋಜಿತವಾಗಿದೆ. ಬೆಳಿಗ್ಗೆ 10 ಗಂಟೆಗೆ ಗೋಕರ್ಣದ ಜನತೆ ಜೊತೆ ಜಾಥಾ ತಂಡ ಅಲ್ಲಿನ ಗ್ರಾಮ ಪಂಚಾಯಿತಿಗೆ ಹಕ್ಕೊತ್ತಾಯ ಸಲ್ಲಿಸಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ಸಂಚಾಲಕರಾದ ಗಣಪತಿ ಕೆ ಬಿಸ್ಲಕೊಪ್ಪ.
1: ಈ ಜಾಥಾದ ಮುಖ್ಯ ಉದ್ದೇಶ ಏನಂದು ಕೇಳಿದ್ರೆ, ಉತ್ತರ ಕನ್ನಡ ಜಿಲ್ಲೆಯ ಬೇಡ್ತಿ ಗಂಗಾವಳಿ ಅಘನಾಶಿನಿ ನದಿ ತಿರುವು ಯೋಜನೆಗಳನ್ನ ಸರ್ಕಾರವು ಕೈಬಿಡಬೇಕು ಎಂದು ಆಗ್ರಹಿಸಿ ಜಾಥಾ ಹಕ್ಕೊತ್ತಾಯ ಹೋರಾಟ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಜನತೆಗೆ ಕರೆ ಕೊಡುವುದೇನೆಂದ್ರೆ, ಕಾರವಾರ ಅಂಕೋಲಾ ಗೋಕರ್ಣ ಯಲ್ಲಾಪುರ ಶಿರಸಿ ಸಿದ್ದಾಪುರ ಕುಮಟಾ ತಾಲೂಕುಗಳ ಸಾಮಾಜಿಕ ಮುಖಂಡರು, ಪರಿಸರ ಸಂಘ ಸಂಸ್ಥೆಗಳು, ರೈತರು, ಮೀನುಗಾರರು, ವನವಾಸಿಗಳು ಜಾಥಾ ಸಭೆಯಲ್ಲಿ ಹಕ್ಕೊತ್ತಾಯ ಮಾಡಲಿದೆ. ತಾವೆಲ್ಲರೂ ಪಾಲ್ಗೊಳ್ಳಿ ಅಂತ ಈ ಸಂದರ್ಭದಲ್ಲಿ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯಿಂದ ಮನವಿ ಮಾಡ್ತಾ ಇದ್ದೇನೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.

0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಋತುಮಾನದ ಇನ್ಫ್ಲುಯೆನ್ಸಾ ಜ್ವರವು ಸಾಂಕ್ರಾಮಿಕ ರೋಗವಾಗಿದ್ದು ಇದು ಗಂಭೀರ ಪರಿಣಾಮ ಉಂಟುಮಾಡಬಹುದು. ಹಾಗಾಗಿ ಸಾಂಕ್ರಾಮಿಕ ರೋಗದ ಬಗ್ಗೆ ನಿರ್ಲಕ್ಷ್ಯ ವಹಿಸದೆ ಮುನ್ನೆಚ್ಚರಿಕೆ ಕ್ರಮ ವಹಿಸಿ ಎಂದು ವಿಜಯನಗರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾ ಷಣ್ಮುಖ್ ನಾಯಕ್ ತಿಳಿಸಿದ್ದಾರೆ. ಸಾಂಕ್ರಾಮಿಕ ರೋಗದ ರಕ್ಷಣೆಗಳ ಕುರಿತು ಸಾರ್ವಜನಿಕರು ಮುನ್ನೆಚ್ಚರಿಕೆಯಾಗಿ ಕೆಲ ಅಂಶಗಳನ್ನು ಕೈಗೊಳ್ಳುವ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಸಾಮಾನ್ಯವಾಗಿ ಫ್ಲೂ ಎಂದು ಕರೆಯಲಾಗುವ ಋತುಮಾನದ ಜ್ವರ ಹವಾಮಾನ ಬದಲಾವಣೆಯ ಸಮಯದಲ್ಲಿ ಜನವರಿಯಿಂದ ಮಾರ್ಚ್ ಹಾಗೂ ಜುಲೈಯಿಂದ ಸೆಪ್ಟೆಂಬರ್ ವರೆಗೆ ಹೆಚ್ಚಾಗಿ ಕಂಡುಬರುತ್ತದೆ. ಇದು ಒಂದು ವೈರಲ್ ಜ್ವರ. ಇದರೊಳಗೆ ರೋಗ ಲಕ್ಷಣಗಳು ಅಂದ್ರೆ ಜ್ವರ, ಕೆಮ್ಮು, ಗಂಟಲು ನೋವು, ಮೈಕೈ ನೋವು ಹಾಗೂ ಉಸಿರಾಟದ ತೊಂದರೆ ಇರ್ತದೆ. ಇದು ಸೆಲ್ಫ್ ಲಿಮಿಟಿಂಗ್ ಇಲ್ನೆಸ್ ಇರ್ತದೆ ಮೆಜಾರಿಟಿ ಕೇಸಸ್ ಅಲ್ಲಿ. ಇಲ್ಲಿ ಹೆಚ್ಚಿನ ಅವೇರ್ನೆಸ್ ಮತ್ತೆ ಪ್ರಿಕಾಷನ್ಸ್ ಬೇಕಾಗಿರೋದು ಸಣ್ಣ ಮಕ್ಕಳು, ಗರ್ಭಿಣಿ ಹೆಣ್ಮಕ್ಳು, ವಯಸ್ಸಾಗಿರೋರು, ಕ್ರಾನಿಕ್ ಡಿಸೀಸ್ ಇಂದ ಸಫರ್ ಆಗ್ತಿರೋರು ಇದ್ರ ಬಗ್ಗೆ ಸ್ವಲ್ಪ ಅವೇರ್ ಇರಬೇಕಾಗ್ತದೆ. ಅವ್ರಿಗೇನಾದ್ರೂ ಉಸಿರಾಟದ ತೊಂದರೆ ಇದ್ರೆ ತಕ್ಷಣಕ್ಕೆ ಹತ್ತಿರದ ಆಸ್ಪತ್ರೆಯಲ್ಲಿ ಹೋಗಿ ತೋರಿಸ್ಕೋಬೇಕಾಗ್ತದೆ. ಕೇಸಸ್ ಬಂದ ತಕ್ಷಣ IHIP ಪೋರ್ಟಲ್ ಅಲ್ಲಿ ಡೇ ವೈಸ್ ರಿಪೋರ್ಟ್ ಮಾಡ್ಲಿಕ್ಕೂ ಎಲ್ಲಾ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀವಿ. ಜಿಲ್ಲೆಯಲ್ಲಿ ಇಲ್ಲಿ ತನಕ ನಮಗೆ 17 ಕೇಸಸ್ ಬಂದಿದೆ. ಎಲ್ಲಿನೂ ಕ್ಲಸ್ಟರಿಂಗ್ ಅಥವಾ ಔಟ್ಬ್ರೇಕ್ ತರ ನಮಗೆ ಕಂಡು ಬಂದಿರುವುದಿಲ್ಲ.
0: ರಾಜ್ಯದಲ್ಲಿ ಪ್ರವಾಸೋದ್ಯಮ ಮೂಲಸೌಕರ್ಯವನ್ನು ಬಲಪಡಿಸುವ ಮತ್ತು ಖಾಸಗಿ ಹೂಡಿಕೆಗೆ ಮತ್ತಷ್ಟು ಉತ್ತೇಜಿಸುವ ನಿಟ್ಟನಲ್ಲಿ ಇಂಧನ ಹಾಗೂ ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ರಾಜ್ಯದ ಹೋಟೆಲ್ ವಲಯದ ಹಲವು ಮಹತ್ವದ ಯೋಜನೆಗಳಿಗೆ ಅನುಮೋದನೆ ನೀಡಲಾಯಿತು. ಪ್ರವಾಸೋದ್ಯಮ ನೀತಿಯಡಿ 8 ಪ್ರೀಮಿಯಂ ಮತ್ತು 10 ಬಜೆಟ್ ಹೋಟೆಲ್ಗಳು ಸೇರಿದಂತೆ ಒಟ್ಟು 18 ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದೆ. ಸಭೆಯಲ್ಲಿ ಕರ್ನಾಟಕ ಪ್ರವಾಸೋದ್ಯಮ ನೀತಿಯಡಿ 35 ಪ್ರೀಮಿಯಂ ಹಾಗೂ 43 ಬಜೆಟ್ ಹೋಟೆಲ್ಗಳು ಸೇರಿದಂತೆ ಒಟ್ಟು 78 ಯೋಜನೆಗಳಿಗೆ ತಾತ್ವಿಕ ಅನುಮೋದನೆ ನೀಡಲಾಯಿತು. ಹೊಸ ಹೋಟೆಲ್ ಯೋಜನೆಗಳಿಂದ ಪ್ರವಾಸಿ ತಾಣಗಳಲ್ಲಿ ಗುಣಮಟ್ಟದ ವಸತಿ ಸೌಲಭ್ಯ ಹೆಚ್ಚುವುದರ ಜೊತೆಗೆ ಖಾಸಗಿ ಹೂಡಿಕೆ, ಸ್ಥಳೀಯ ಉದ್ಯೋಗ ಹಾಗೂ ಪ್ರವಾಸೋದ್ಯಮ ಆಧಾರಿತ ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ದೊರೆಯಲಿದೆ. ಇದೇ ತಿಂಗಳ 6ರಂದು ಬೆಂಗಳೂರಿನ ಪ್ಯಾಲೇಸ್ ಗ್ರ್ಯಾಂಡ್ಸ್ ಗಾಯತ್ರಿ ವಿಹಾರ ಕನ್ವೆನ್ಷನ್ ಸೆಂಟರ್ನಲ್ಲಿ ಸ್ಟಡಿ ಅಬ್ರಾಡ್ ಮೇಳ ನಡೆಯಲಿದೆ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದ ಅವರು, ಜಗತ್ತಿನ ಪ್ರಮುಖ 70 ಅತ್ಯುತ್ತಮ ವಿಶ್ವವಿದ್ಯಾಲಯಗಳ ಪ್ರತಿನಿಧಿಗಳು ನೇರವಾಗಿ ಭಾಗವಹಿಸಲಿದ್ದಾರೆ ಎಂದರು. ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ಮೈಸೂರು, ಬೆಳಗಾವಿ ಜಿಲ್ಲೆಗಳಲ್ಲಿ ಆಹಾರ ಮಳಿಗೆಗಳ ತಪಾಸಣೆ ಚುರುಕುಗೊಳಿಸಲಾಗಿದೆ. ಕಳಪೆ ಸಿಹಿ ತಿಂಡಿ ಘಟಕಗಳನ್ನು ಬಂದ್ ಮಾಡಲಾಗಿದ್ದು, ಕೆಎಫ್ಸಿ ಹಾಗೂ ಕೃತಕವಾಗಿ ಹಣ್ಣು ಮಾಡುವ ಘಟಕಗಳಿಂದ ಮಾದರಿ ಸಂಗ್ರಹಿಸಲಾಗಿದೆ ಎಂದು ಹೇಳಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಧಾರವಾಡ ತಾಲೂಕಿನ ಧಾರವಾಡ ಹಳಿಯಾಳ ರಾಜ್ಯ ಹೆದ್ದಾರಿ ರಸ್ತೆಯಿಂದ ಬೆನಕನಕಟ್ಟಿ ರಸ್ತೆಯ ಸುಧಾರಣೆ ಹಾಗೂ ಅಭಿವೃದ್ದಿ ಕಾಮಗಾರಿಗೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಎಸ್ ಲಾಡ್ ಭೂಮಿ ಪೂಜೆ ನೆರವೇರಿಸಿದರು. ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ವಿವಿಧ ಯೋಜನೆಗಳಡಿ ಕೈಗೊಂಡಿರುವ ಕಾಮಗಾರಿಗಳನ್ನು ಶೀಘ್ರದಲ್ಲಿ ಪೂರ್ಣಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 2026-27 ಸಾಲಿಗೆ ದಸರಾ ಕ್ರೀಡಾ ಸ್ಪರ್ಧೆಗಳನ್ನು ನಾಳೆಯಿಂದ ಆಯಾ ತಾಲೂಕುಗಳಲ್ಲಿ ಪುರುಷ ಮತ್ತು ಮಹಿಳೆಯರಿಗೆ ಆಯೋಜಿಸಲಾಗುತ್ತಿದ್ದು, ಜಿಲ್ಲೆಯ ಆಸಕ್ತ ಕ್ರೀಡಾಪಟುಗಳು ದಸರಾ ಕೂಟದಲ್ಲಿ ಭಾಗವಹಿಸಬಹುದಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಮಿತಿ ಸಭೆ, 29,679 ಕೋಟಿ ಹೂಡಿಕೆ ಯೋಜನೆಗಳಿಗೆ ಒಪ್ಪಿಗೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಇಂದು ಚಿತ್ರದುರ್ಗಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜ್ಯದಲ್ಲಿ ತೀವ್ರ ಬರಗಾಲ, ವರದಿಗೆ ಅನುಗುಣವಾಗಿ ಪರಿಹಾರ ಬಿಡುಗಡೆ ಮಾಡುವಂತೆ ಕೇಂದ್ರಕ್ಕೆ ಉಪಮುಖ್ಯಮಂತ್ರಿ ಆಗ್ರಹ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯ ಅನುಷ್ಠಾನದಲ್ಲಿ ತುಮಕೂರು ಜಿಲ್ಲೆ ರಾಜ್ಯಕ್ಕೆ ಪ್ರಥಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

ಸ್ನೇಹಿತರು, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇದು ಶುಭೋದಯ ಕರ್ನಾಟಕ. 7:15:45. ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ನಮ್ಮೆಲ್ಲಾ ಕೇಳುಗರಿಗೂ ಪ್ರೀತಿಯ ಸ್ವಾಗತ. ಮೊದಲಿಗೆ ಎಂದಿನಂತೆ ಕನ್ನಡ ರತ್ನ ಭಂಡಾರ, ಇದಾದ ನಂತರ ಭಾವಗೀತೆಗಳು. ನಿಮಗಾಗಿ ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಶುಭೋದಯ ಕರ್ನಾಟಕ.
1: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ವಿಜಯಕುಮಾರ್, ಎಸ್ ಮಳಿಮಠ್ ಭಾರತೀಯ ನ್ಯಾಯಾಂಗದಲ್ಲಿ ಬಹಳ ದೊಡ್ಡ ಹೆಸರು. ಕೇರಳ ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಾಗಿದ್ದವರು, ಕೇಂದ್ರ ಆಡಳಿತ ನ್ಯಾಯಮಂಡಳಿ ಇದರ ಅಧ್ಯಕ್ಷರಾಗಿದ್ದರು, ಮಾನವ ಹಕ್ಕುಗಳ ಆಯೋಗದ ಸದಸ್ಯರಾಗಿದ್ದರು, ನ್ಯಾಯಾಂಗ ವ್ಯವಸ್ಥೆಯ ಸುಧಾರಣೆ, ಕ್ರಿಮಿನಲ್ ಕಾನೂನುಗಳ ಸುಧಾರಣೆ ಮಾಡಿದವರು ವಿಜಯಕುಮಾರ್ ಎಸ್ ಮಳಿಮಠ್, ವಿಎಸ್ ಮಳಿಮಠ್.
2: ನಾನು ಹುಟ್ಟಿದ್ದು ಹುಬ್ಬಳ್ಳಿಯಲ್ಲಿ, ಆದರೆ ನಮ್ಮ ಮೂಲ ಊರು ಅಥವಾ ಹಳ್ಳಿ ಮರೇವಾಡ. ಧಾರವಾಡದಿಂದ ಒಂದು 6 ಮೈಲಿಗೆ ದೂರ ಅಲ್ಲಿ ಹಳ್ಳಿ ಇದೆ. ಅಲ್ಲಿ ನಮ್ಮ ಹಿರಿಯರು ಅವ್ರಿಗಿಂತ 2 ತಲೆ 3 ತಲೆಯಿಂದ ಅಲ್ಲಿ ವಾಸ ಮಾಡಿಕೊಂಡು ಅಲ್ಲಿಂದ ಇದ್ದಂಥವ್ರು, ನಾವು ಅಲ್ಲಿಂದ ಬಂದವರು. ಆದರೆ ನಮ್ಮ ತಂದೆಯವರು ಧಾರವಾಡದಲ್ಲಿ ವಕೀಲಿ ಮಾಡ್ತಾ ಇದ್ದರು, ಆದ್ದರಿಂದ ಅಲ್ಲಿಯೇ ಅವರು ನೆಲೆಸಿದರು. ನಮ್ಮ ತಾಯಿ ಹುಬ್ಬಳ್ಳಿಯವರಾದ್ದರಿಂದ ನಾನು ಹುಬ್ಬಳ್ಳಿಯಲ್ಲಿ ಜನಿಸಿದೆ. ನಮ್ಮ ತಂದೆಯವರು ಭಾಳ ದೊಡ್ಡ ವಕೀಲರಿದ್ದರು, ಮುಂದೆ ನ್ಯಾಯಾಧೀಶರಾದರು, ಜಿಲ್ಲಾ ನ್ಯಾಯಾಧೀಶರಾದರು, ಆಮೇಲೆ ಕರ್ನಾಟಕ ಹೈಕೋರ್ಟಿನ ನ್ಯಾಯಾಧೀಶರು ಆಗಿ ಆಮೇಲೆ ಅವರು ನಿವೃತ್ತರಾದರು. ಹೀಗಾಗಿ ನಮ್ಮ ಮನೆಯಲ್ಲಿ ಪಕ್ಷಕಾರ ಬರೋದು, ಒಂದೊಂದು ಸಲ ನಾನು ಅವ್ರ ಸಂಗಡ ಕೋರ್ಟಿಗೆ ಹೋಗಿ ಅವರ ಆರ್ಗ್ಯುಮೆಂಟ್ ಕೇಳೋದು, ಆ ಪ್ರಭಾವ ನನ್ನ ಮೇಲೆ ಬೇರೆ ಬೇರೆ. ನಾವು ಹುಟ್ಟಿ ಬೆಳೆದದ್ದು ಈ ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ, ಅದು ನನಗೆ ಬಹಳ ವಿಶೇಷ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂದರೆ ನಾವು ಹುಟ್ಟಿ ಬೆಳೆದಾಗಿನಿಂದ ಗಾಂಧೀಜಿಯವರ, ನೆಹರು ಅವರ, ಸುಭಾಷ್ ಚಂದ್ರ ಬೋಸ್ ಅವರ ಇಂಥವರ ಮಾತುಗಳನ್ನು ಕೇಳ್ಕೊತ, ಸ್ವಾತಂತ್ರ್ಯದ ಬಗ್ಗೆ, ದೇಶದ ಅಭಿಮಾನದ ಬಗ್ಗೆ, ತ್ಯಾಗ ಬುದ್ಧಿಯ ಬಗ್ಗೆ, ಒಳ್ಳೆಯತನದ ಬಗ್ಗೆ, ಮತ್ತು ಟ್ರುತ್ ಆ್ಯಂಡ್ ನಾನ್ ವೈಲೆನ್ಸ್, ಸತ್ಯ ಅಹಿಂಸೆಯ ಆಧಾರದ ಮೇಲೆ, ಇವು ನಮಗೆ ಸಣ್ಣ ಮಕ್ಕಳಿದ್ದಾಗ ನಮ್ಮಲ್ಲಿ ಇವನ್ನ ಕೇಳಿ ಕೇಳಿ ಆ ಒಂದು ಒಳ್ಳೆಯ ವಾತಾವರಣದಲ್ಲಿ ನಾನು ಹುಟ್ಟಿ ಬೆಳೆದನೆಲ್ಲ, ಎಷ್ಟು ಪುಣ್ಯವಂತ ಅಂತ ನಾನು ತಿಳ್ಕೊಂಡಿದ್ದೇನೆ. ಒಂದು ಮಾತು ನನಗೆ ನೆನಪಿದೆ, ಏನಂದರೆ ನಾನು ಅಲ್ಲಿ ಓದುವಾಗ 4ನೇ ತರಗತಿಯಲ್ಲ 3ನೇ ತರಗತಿಯಲ್ಲಿ ಇದ್ದೆ. ಅಲ್ಲಿ ಇಡುಗುಂಜಿ ಅಂತ, ಶ್ರೀಮತಿ ಇಡುಗುಂಜಿ ಅಂತ ಒಬ್ಬರು, ಅವರು ಈ ಮಂಗಳೂರು ಕಡೆಯವರು, ಸಾರ್ವತ್ರ ಹೆಣ್ಮಗಳು, ಅವರು ನಮ್ಮ ಗುರುಗಳು. ಆವಾಗ ಸುಭಾಷ್ ಚಂದ್ರ ಬೋಸ್ ಅವರು ಧಾರವಾಡಕ್ಕೆ ಭೇಟಿ ಕೊಟ್ಟರು. ಅದು ಯಾಕೆ ಇವ್ರ ಮನೆಯಲ್ಲಿ ಇರೋ ವ್ಯವಸ್ಥೆ ಆಯಿತು ನನಗೆ ಗೊತ್ತಿಲ್ಲ. ನಮ್ಮ ಟೀಚರ್ ಮನೆಯಲ್ಲಿ ಅವರಿಗೆ ಇರೋ ಫಂಕ್ಷನ್ಗೆ ಬಂದಾಗ ಇರೋ ವ್ಯವಸ್ಥೆ ಇತ್ತು. ಅವರು ತಮ್ಮ ಸಹಾಯಕ್ಕೆ ಅಂತ ಒಬ್ಬರು ವಾಲಂಟಿಯರ್ನ ಅವರು ಆರಿಸಿದರು, ಅದರಲ್ಲಿ ನಾನೊಬ್ಬ ಅಂತ ಅದೃಷ್ಟ. ಆಮೇಲೆ ಅದನ್ನು ಮಾಡಿಸಿ ನನಗೆಲ್ಲ ಹೇಳಿದರು, ಹೀಗೆ ಮಾಡಬೇಕು, ನೀನು ಹೀಗೆ ಮಾಡಬೇಕು, ಅವ್ರ ರೂಮ್ನಲ್ಲಿದ್ದರೆ ಹೊರಗೆ ನಿಲ್ಲಬೇಕು, ಯಾರಾದರೂ ಬಂದರೆ ಚೀಟಿ ತೊಗೊಂಡು ಬಂದು ಒಳಗೆ ಕೊಡಬೇಕು, ಅವ್ರು ಹೇಳಿದರೆ ಅವ್ರನ್ನ ಒಳಗೆ ಬಿಡಬೇಕು, ಅವ್ರು ನೀರು ತಂದು ಕೇಳಿದ್ರೆ ನೀರು ಕೊಡಬೇಕು, ಅದನ್ನು ಕೇಳಿದರೆ ಮಾಡಬೇಕು, ಅದನ್ನೆಲ್ಲ ನಮಗೆಲ್ಲ ಸೂಚನೆಗಳನ್ನು ಕೊಟ್ಟಿದ್ದರು. ಅದು ಏನೋ ಆ ಉತ್ಸಾಹ. ನಾವು ವಾಲಂಟಿಯರ್ ಅಲ್ಲ, ನಾವು ಸುಭಾಷ್ ಚಂದ್ರ ಬೋಸ್ ಹಿಂದೆಲೇ ಇರೋದು, ಯಾವತ್ತು ನನಗೆ ಹೇಳಿಬಿಟ್ಟಿದ್ರು ನಮ್ಮ ಟೀಚರು, ಅವ್ರ ಹಿಂದೆ ಇರೋದು. ಈ ಆಗಿನ ಕಾರ್ಗಳು ಮೇಲೆ ಟಾಪ್ ಇರ್ತಿರಲಿಲ್ಲ, ಬಟ್ಟೆ ಟಾಪ್ ಇರ್ತಿತ್ತು, ಅದನ್ನು ಓಪನ್ ಮಾಡಿ ಮಡಿಸಿಬಿಟ್ಟು ಸುಭಾಷ್ ಚಂದ್ರವರು ಆ ಸ್ಟೇಷನ್ನಿಂದಲೇ ಅದರಲ್ಲಿ ಎದ್ದು ನಿಂತು ಇದಕ್ಕೆ ಹೋಗೋದು. ಆವಾಗ ಹಿಂದಕ್ಕೆ ಲಗೇಜ್ ಇರೋದಕ್ಕೆ ಅಂತ ಒಂದು ಪ್ಲಾಟ್ಫಾರ್ಮ್ ಇತ್ತು, ಅದ್ರ ಮೇಲೆ ನಾವು ನಿಂತ್ಕೊಳ್ಳೋದು, ಅದು ಮುಂದೆ ಇಟ್ಕೊಂಡು ಒಂದು ಅವನೊಬ್ಬನೊಂದು ಕಡೆ ನಾನು ಒಂದು ಕಡೆ. ಆ ಸುಭಾಷ್ ಚಂದ್ರಿಗೆ ಆ ಅಭಿಮಾನ ಇತ್ತೋ ಇಲ್ಲೋ, ನಮಗಂತೂ ಅದು ಏನೋ ಸುಭಾಷ್ ಚಂದ್ರಕ್ಕಿಂತ ದೊಡ್ಡವರು ಅನ್ನುವಂಥ ಭಾವನೆ ನಮಗೆ, ಅವ್ರ ಹಿಂದೆ ನಾವು ಓಡ್ಕೊಂಡು. ಅದು ನನಗೆ ಅದು ಇಷ್ಟೊಂದು ಅಚ್ಚುಮಚ್ಚಾಗಿ ನನಗೆ ಮನಸ್ಸಿನಲ್ಲಿ ಅದು
3: ಉಳಿದ್ಬಿಟ್ಟು.
2: ಆಮೇಲೆ ಅವ್ರನ್ನ ನೋಡಿಕೊಂಡದ್ದು, ಆಮೇಲೆ ಕಡಪಾ ಮೈದಾನದಲ್ಲಿ ಅವ್ರ ಭಾಷಣ ಕೇಳಿದ್ದು, ಭಾಷಣ ಕೇಳುವಾಗ ಅವ್ರ ಹಿಂದೆ ನಾವು ಎಷ್ಟು ಶಿಸ್ತಿನಿಂದ, ಏನು ನಮ್ಮಿಂದ ಏನೋ ಚ್ಯುತಿ ಆಗಬಾರದು ಅನ್ನುವಂಥ ಒಂದು ದಕ್ಷತೆಯಿಂದ. ಆಮೇಲೆ ಏನಾಯ್ತು ರೀ ಅಂದರೆ, ನಾನು ನ್ಯಾಯಾಧೀಶ ಆದಮೇಲೆ ಬ್ಯಾಡ್ಗಿ ಅಂತ ಒಂದು ಊರಿದೆ, ಅಲ್ಲಿ ಹೊಸದಾಗಿ ನ್ಯಾಯಾಲಯ ಸ್ಥಾಪಿಸುವ ಪ್ರಸಂಗ ಬಂತು. ಆವಾಗ ಅದು ಕಟ್ಟಡ ಇರಲಿಲ್ಲ, ಅದಕ್ಕೆ ಬ್ಯಾಡ್ಗಿಯಲ್ಲಿ ಅಂತ ಟ್ರಾವೆಲರ್ಸ್ ಬಂಗ್ಲು ಅಥವಾ ಅಂತ ಏನಂತಾರಲ್ಲ ಸರ್ಕಾರಿ ಬಂಗ್ಲೆ, ಅದನ್ನೇ ಕೋರ್ಟ್ಗೆ ಕೊಟ್ಟಿದ್ರು. ಆ ಕೋರ್ಟ್ಗೆ ಯಾವ ಬಂದಿದ್ರಲ್ಲ ಸುಭಾಷ್ ಚಂದ್ರ ಬಂದವರು, ಆವಾಗ ಬ್ಯಾಡ್ಗಿಗೂ ಹೋಗಿ ಭೇಟಿ ಕೊಟ್ಟು ಆ ಟ್ರಾವೆಲರ್ಸ್ ಬಂಗ್ಲೋನಲ್ಲಿ ಅವರು ಉಳ್ಕೊಂಡಿದ್ದರು. ಅದು ಅದನ್ನಲ್ಲಿ ಲೇಖ ಇದೆ, ಅದರಲ್ಲಿ ಗೋಡೆ ಮೇಲೆ ಅಲ್ಲಿ ಬರೆದಿದೆ. ತಿರುಗಿ ಆ ಕೋರ್ಟನ್ನು ಉದ್ಘಾಟನೆ ಮಾಡೋದಕ್ಕೆ ನಾನು ಚೀಫ್ ಜಸ್ಟಿಸ್ ಆಗಿ ಅಲ್ಲಿ ಹೋಗಿದ್ದೆ. ಆವಾಗ ಇದನ್ನು ನೆನಪು ಮಾಡಿಕೊಂಡು ಎಷ್ಟು ಪುಣ್ಯವಂತ ನಾನು ಇದು ಮಾತು ಹೇಳಿದ್ದೇನೆ. ಇದು ನಮ್ಮ ವೆಂಕಟೇಶ್ ಕುಲಕರ್ಣಿಯವರು ಅದನ್ನು ತಮ್ಮ ಪುಸ್ತಕದಲ್ಲಿ ಅದನ್ನು ವಿಶೇಷವಾಗಿ ಮಾಡಿದ್ದಾರೆ. ಇದು 1937.
1: ಕನ್ನಡ ರತ್ನ ಭಂಡಾರದಲ್ಲಿ ನ್ಯಾಯಮೂರ್ತಿ ವಿಎಸ್ ಮಳಿಮಠ್, ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಕನ್ನಡ ರತ್ನ ಭಂಡಾರ ಕೇಳಿದ್ರಲ್ಲ, ಈಗ ಭಾವಗೀತೆಗಳನ್ನ ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಗಳಲ್ಲಿ ಸಿದ್ಧಲಿಂಗಯ್ಯನವರ ಒಂದು ರಚನೆ.

ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ಒಂದು ಭಾವಗೀತೆ ಪ್ರಸಾರವಾಯಿತು. ಈಗ ಬಿ ಆರ್ ಛಾಯಾ ಹಾಗೂ ಜೈಪಾಲ್ ಅವರ ಧ್ವನಿಯಲ್ಲಿ ಒಂದು ಭಾವಗೀತೆ ಪ್ರಸಾರವಾಗ್ತಾ ಇದೆ. ಇದು ಸಿದ್ದಲಿಂಗಯ್ಯನವರ ರಚನೆ.

ಜನರ ರಕ್ಷಣೆ. ಟಿ20 ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್ ಇಂದಿನ ಪಂದ್ಯದಲ್ಲಿ ಭಾರತ ಹಾಂಗ್ಕಾಂಗ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ನವದೆಹಲಿಯಲ್ಲಿ ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡಿ ವೇವರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳ ಬಲವರ್ಧನೆ ಜೊತೆಗೆ ಪರಸ್ಪರ

ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಇಬ್ಬರು ನಾಯಕರು ಚರ್ಚೆ ನಡೆಸಲಿದ್ದಾರೆ. ಬೆಲ್ಜಿಯಂ ಪ್ರಧಾನಿ 3 ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ರಾತ್ರಿ ನವದೆಹಲಿಗೆ ಆಗಮಿಸಿದ್ದಾರೆ. ಅವರೊಂದಿಗೆ ಬೆಲ್ಜಿಯಂ ರಕ್ಷಣಾ ಸಚಿವ ಥಿಯೋ ಫ್ರಾಂಕೆನ್ ಕೂಡ ಆಗಮಿಸಿದ್ದಾರೆ. ಕಳೆದ ವರ್ಷ ಫೆಬ್ರವರಿಯಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಇದು ಬಾರ್ಟ್ ಡಿ ವೇವರ್ ಅವರ ಮೊದಲ ಭಾರತ ಭೇಟಿಯಾಗಿದೆ. ಭಾರತ ಐರೋಪ್ಯ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದದ ಸಂದರ್ಭದಲ್ಲಿ ಭಾರತೀಯ ಕೈಗಾರಿಕಾ ವ್ಯವಹಾರಗಳ ಒಕ್ಕೂಟದ ಕಾರ್ಯಕ್ರಮದಲ್ಲಿ ಅವರು ಪ್ರಮುಖ ಭಾಷಣ ಮಾಡಲಿದ್ದಾರೆ. ಈ ಭೇಟಿಯು ಭಾರತ ಬೆಲ್ಜಿಯಂ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಹಾಗೂ ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ ಮತ್ತು ಭದ್ರತೆ, ನವೀಕರಿಸಬಹುದಾದಂತಹ ಇಂಧನ ಸೇರಿದಂತೆ ಪರಸ್ಪರ ಆಸಕ್ತಿಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮುನ್ನಡೆಸಲು ಅವಕಾಶವನ್ನು ಒದಗಿಸುತ್ತದೆ. ನಗರೀಕರಣದಿಂದ ಉಂಟಾಗುವಂತಹ ಸವಾಲುಗಳಾದಂತಹ ಜನಸಂಖ್ಯೆ ಬೆಳವಣಿಗೆ ಮತ್ತು ಭವಿಷ್ಯದ ನೀರಿನ ಅವಶ್ಯಕತೆಗಳ ಬಗ್ಗೆ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅರಿವು ಮೂಡಿಸಲು ಚಿಂತನಾ ಶಿಬಿರಗಳನ್ನು ಆಯೋಜನೆ ಮಾಡುವಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಕರೆ ನೀಡಿದ್ದಾರೆ. ಜಲಶಕ್ತಿ ಸಚಿವಾಲಯ ಆಯೋಜನೆ ಮಾಡಿದಂತಹ 2 ದಿನಗಳ ರಾಷ್ಟೀಯ ನೀರಿನ ಶೃಂಗಸಭೆಯ ಸಮಾರೋಪ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ನೀರು ಉಳಿಸುವ ತಂತ್ರಜ್ಞಾನಗಳನ್ನು ಹೆಚ್ಚು ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದ್ದಾರೆ. ಭಾರತೀಯ ತಯಾರಕರು ಮತ್ತು ಪಾಲುದಾರರು ಪರಿಣಾಮಕಾರಿ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಅನುವು ಮಾಡಿಕೊಡಲು ಜಾಗತಿಕ ಅತ್ಯುತ್ತಮ ಅಭ್ಯಾಸಗಳಿಗೆ ಒಡ್ಡಿಕೊಳ್ಳುವುದೂ ಸೇರಿದಂತೆ ಅದಕ್ಕೆಂದೇ ಮೀಸಲಾದ ಪ್ರದರ್ಶನ ಮತ್ತು ಕಾರ್ಯಾಗಾರಗಳನ್ನು ಆಯೋಜನೆ ಮಾಡುವಂತೆ ಅವರು ನಿರ್ದೇಶಿಸಿದ್ದಾರೆ. ಜನರಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸಲು ಜಲ ಉತ್ಸವವನ್ನು ಉತ್ತೇಜಿಸುವಂತೆ ಸಲಹೆ ನೀಡಿದ ಪ್ರಧಾನಿ ನರೇಂದ್ರ ಮೋದಿಯವರು, ಕೆರೆಗಳಲ್ಲಿ ಹೂಳು ತೆಗೆಯುವುದನ್ನು ನಿಯಮಿತ ಕಾರ್ಯಕ್ರಮವನ್ನಾಗಿ ಮಾಡಲು ಮತ್ತು ಹೂಳು ತೆಗೆಯಲು ಸ್ಪಷ್ಟ ಮಾನದಂಡಗಳನ್ನು ರೂಪಿಸುವಂತೆ ಕರೆ ನೀಡಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದಿನಿಂದ 3 ದಿನಗಳ ಕಾಲ ಉಕ್ರೇನ್ ಮತ್ತು ಪೋಲೆಂಡ್ಗೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಡಾ ಎಸ್ ಜೈಶಂಕರ್ ಅವರು ಉಕ್ರೇನ್ನ ವಿದೇಶಾಂಗ ಸಚಿವ ಆಂಡ್ರಿ ಸಿಬಿಯಾ ಮತ್ತು ಪೋಲೆಂಡ್ನ ಉಪ ಪ್ರಧಾನಮಂತ್ರಿ ಹಾಗೂ ವಿದೇಶಾಂಗ ಸಚಿವ ರಾಡೋಸ್ಲಾವ್ ಸಿಕೋರ್ಸ್ಕಿ ಅವರೊಂದಿಗೆ ದ್ವಿಪಕ್ಷೀಯ ಸಮಾಲೋಚನೆ ನಡೆಸಲಿದ್ದಾರೆ. ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವುದು ಡಾ ಎಸ್ ಜೈಶಂಕರ್ ಅವರ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಪ್ರಾದೇಶಿಕ ಬೆಳವಣಿಗೆ ಮತ್ತು ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯಕ್ಕೂ ಈ ಭೇಟಿ ಅವಕಾಶ ಕಲ್ಪಿಸಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಮುಂದಿನ ವಾರ ಭಾರತದಲ್ಲಿ ನಡೆಯಲಿರುವಂತಹ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗಿಯಾಗಲು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರು ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಎಂದು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳ ಅಧಿಕೃತ ವಕ್ತಾರ ಸ್ಟೀಫನ್ ದುಜಾರಿಕ್ ತಿಳಿಸಿದ್ದಾರೆ. ಈ ವರ್ಷದ ಡಿಸೆಂಬರ್ನಲ್ಲಿ ವಿಶ್ವಸಂಸ್ಥೆಯ ಮುಖ್ಯಸ್ಥರಾಗಿ ತಮ್ಮ ಅಧಿಕಾರದ ಅವಧಿಯನ್ನು ಪೂರ್ಣಗೊಳಿಸಲಿರುವ ಗುಟೆರಸ್ ಅವರಿಗೆ ಇದು ಭಾರತಕ್ಕೆ 5ನೆಯ ಭೇಟಿಯಾಗಿದ್ದು ಈ ವರ್ಷದ 2ನೆಯ ಪ್ರವಾಸವಾಗಿದೆ. ಇದೇ 12ರಿಂದ ಪ್ರಾರಂಭವಾಗಲಿರುವ ಈ ಶೃಂಗಸಭೆಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಹಾಗೂ ಇರಾನ್ ಅಧ್ಯಕ್ಷ ಮಸೂದ್ ಭಾಗಿಯಾಗುವ ನಿರೀಕ್ಷೆ ಇದೆ. ಕೇಂದ್ರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಅವರು ಇಂದು ಮುಂಬೈನಲ್ಲಿ ಬ್ಯಾಂಕ್ ಮತ್ತು ಗ್ರಾಮೀಣ ಜೀವನೋಪಾಯ ಮಿಷನ್ಗಳ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಸ್ವಸಹಾಯ ಗುಂಪುಗಳಿಗೆ ಸರಾಸರಿ ವಿತರಣೆಯ ಪ್ರಮಾಣವನ್ನು ಹೆಚ್ಚಿಸಲು ವೈಯಕ್ತಿಕ ಉದ್ಯಮ ಸಾಲ ಬಂಡವಾಳವನ್ನು ದ್ವಿಗುಣಗೊಳಿಸುವ ಬಗ್ಗೆ ಸಭೆ ಗಮನಹರಿಸಲಿದೆ. ನೇಪಾಳ ಟಿಬೆಟ್ನಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 1250ಕ್ಕೆ ಏರಿಕೆಯಾಗಿದೆ. ನೇಪಾಳದ ಭೋಟೆಕೋಶಿ ನದಿ ಮತ್ತು ಭೂಗತ ವಿದ್ಯುತ್ ಕೇಂದ್ರಗಳ ಉದ್ದಕ್ಕೂ ಸುರಂಗಗಳಲ್ಲಿ ಸಿಲುಕಿರುವವರನ್ನು ಪತ್ತೆಹಚ್ಚಲು ರಕ್ಷಣಾ ತಂಡಗಳು ಮಳೆ ಮತ್ತು ಅವಶೇಷಗಳ ನಡುವೆ ಕಾರ್ಯಾಚರಣೆ ಮುಂದುವರಿಸಿವೆ. ಕಾಣೆಯಾದವರಲ್ಲಿ 583 ಜನರು ವಿದೇಶಿಯರಾಗಿದ್ದಾರೆ. ನೇಪಾಳ ಸೇನೆ ಸೇರಿದಂತೆ ಭದ್ರತಾ ಸಿಬ್ಬಂದಿಯ ಜಂಟಿ ಪಡೆಗಳು ಇಲ್ಲಿಯವರೆಗೆ ಹೆಲಿಕಾಪ್ಟರ್ಗಳು ಮತ್ತು ಭೂ ಮಾರ್ಗಗಳನ್ನು ಬಳಸಿಕೊಂಡು 11,993 ಜನರನ್ನು ರಕ್ಷಿಸಿವೆ. ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಾಗಿ ಸುಮಾರು 21,314 ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಚೀನಾದ ಕಡೆಯಿಂದ ನೇಪಾಳ ಗಡಿಯ ಬಳಿ ಟಿಬೆಟ್ನ ಗೈರಾಂಗ್ ಕೌಂಟಿಯಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 21ಕ್ಕೆ ಏರಿಕೆಯಾಗಿದ್ದು ಇನ್ನು 541 ಜನರು ಕಾಣೆಯಾಗಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಉಕ್ರೇನ್ನಲ್ಲಿ ನಡೆಯುತ್ತಿರುವಂತಹ ಯುದ್ಧವನ್ನು ಕೊನೆಗೊಳಿಸಲು ರಷ್ಯಾ ಶಾಂತಿ ಒಪ್ಪಂದಕ್ಕೆ ಕೆಲಸ ಮಾಡಲು ಸಿದ್ದವಾದಾಗ ಮಾತ್ರ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ಮತ್ತೊಂದು ಸುತ್ತಿನ ಶೃಂಗಸಭೆ ನಡೆಸಲು ಸಿದ್ದ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ರಷ್ಯಾ ಮತ್ತು ಉಕ್ರೇನ್
ಎರಡರೊಂದಿಗೂ ಅಮೆರಿಕ ಉತ್ತಮ ಸಂಬಂಧವನ್ನು ಕಾಯ್ದುಕೊಳ್ಳುವುದು ತಮ್ಮ ಬಯಕೆಯಾಗಿದ್ದು, ಸಂಬಂಧಗಳನ್ನು ಸುಧಾರಿಸುವುದು ವ್ಯವಹಾರಕ್ಕೂ ಪ್ರಯೋಜನಕಾರಿ ಎಂದು ಅವರು ಹೇಳಿದ್ದಾರೆ. ರಷ್ಯಾ,

ಉಕ್ರೇನ್ ಯುದ್ಧದ ಅಂತ್ಯಗೊಳಿಸುವ ನಿಟ್ಟಿನಲ್ಲಿ ಚರ್ಚಿಸಲು ಟ್ರಂಪ್ ಮತ್ತು ಪುಟಿನ್ 2025 ಆಗಸ್ಟ್ನಲ್ಲಿ ಅಲಾಸ್ಕಾದಲ್ಲಿ ಕೊನೆಯ ಬಾರಿ ಭೇಟಿಯಾಗಿದ್ದರು. ದೇಶದ ಪ್ರತಿಯೊಂದು ಜಿಲ್ಲೆಯ ರಫ್ತು ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ಕೇಂದ್ರ ಸರ್ಕಾರ ರಫ್ತು ಕೇಂದ್ರಗಳಾಗಿ ಜಿಲ್ಲೆಗಳು ಉಪಕ್ರಮ ಜಾರಿಗೊಳಿಸಿದೆ. ಈ ಯೋಜನೆಯಡಿ ಸ್ಥಳೀಯ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಜಾಗತಿಕ ಮಾರುಕಟ್ಟೆಗೆ ಪರಿಚಯಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಭೌಗೋಳಿಕ ಮಾನ್ಯತೆ ಪಡೆದ ಉತ್ಪನ್ನ, ಕೃಷಿ ಉತ್ಪನ್ನ, ಆಟಿಕೆ ಮತ್ತು ಎಂಜಿನಿಯರಿಂಗ್ ಉತ್ಪನ್ನಗಳಿಗೆ ಆದ್ಯತೆಯನ್ನು ನೀಡಲಾಗಿದೆ. ಈ ವರ್ಷದ ಜನವರಿಯವರೆಗೆ ದೇಶದ 770 ಹೆಚ್ಚು ಜಿಲ್ಲೆಗಳು ಯೋಜನೆಯ ವ್ಯಾಪ್ತಿಗೆ ಬಂದಿವೆ. ಆತ್ಮನಿರ್ಭರ ಭಾರತ ಮತ್ತು ವೋಕಲ್ ಫಾರ್ ಲೋಕಲ್ ಪರಿಕಲ್ಪನೆಗಳಿಗೆ ಪೂರಕವಾಗಿರುವಂತಹ ಈ ಯೋಜನೆ ದೇಶದ $1 trillion ರಫ್ತು ಗುರಿ ಸಾಧನೆಗೆ ಸಹಕಾರಿಯಾಗಲಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ T20 ಮಹಿಳಾ ಏಷ್ಯಾಕಪ್ ಕ್ರಿಕೆಟ್ ಪಂದ್ಯಾವಳಿಯ ತನ್ನ 2ನೇ ಗುಂಪು ಎ ಪಂದ್ಯದಲ್ಲಿ ಭಾರತ ತಂಡ ಇಂದು ಹಾಂಗ್ಕಾಂಗ್ ತಂಡದ ವಿರುದ್ಧ ಸೆಣಸಾಟ ನಡೆಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಭಾನುವಾರ ದುಬೈನಲ್ಲಿ ನಡೆದ ಪಂದ್ಯದಲ್ಲಿ ಥೈಲ್ಯಾಂಡ್ ವಿರುದ್ಧ 94 ರನ್ಗಳ ಭರ್ಜರಿ ಜಯ ದಾಖಲಿಸುವ ಮೂಲಕ ಭಾರತದ ಮಹಿಳಾ ತಂಡ ತನ್ನ ಅಭಿಯಾನ ಆರಂಭಿಸಿತು. ಇದೇ 5-9 ಅಹಮದಾಬಾದ್ನ ಸಬರಮತಿ ನದಿ ತೀರದಲ್ಲಿ ಇದೇ ಮೊದಲ ಬಾರಿಗೆ ಹುಂಡೈ ವರ್ಲ್ಡ್ ಆರ್ಚರಿ ಪ್ಯಾರಾ ಸರಣಿಯನ್ನು ಆಯೋಜನೆ ಮಾಡಲಾಗಿದ್ದು 20 ದೇಶಗಳಿಂದ 100 ಹೆಚ್ಚು ಕ್ರೀಡಾಪಟುಗಳು ಭಾಗಿಯಾಗಲಿದ್ದಾರೆ. June 30-July 4 ಬ್ಯಾಂಕಾಂಗ್ ಮತ್ತು ಜೆಕಿಯಾದ ನೋ ಮೆಸ್ಟೋದಲ್ಲಿ ನಡೆದ ಸ್ಪರ್ಧೆಗಳ ನಂತರ ಇದು 2026 ಸರಣಿಯ 3ನೇ ಹಂತವಾಗಿದೆ. 4ನೇ ಮತ್ತು ಅಂತಿಮ ಹಂತವು ಅಕ್ಟೋಬರ್ನಲ್ಲಿ ಚಿಲಿಯ ಸ್ಯಾಂಟಿಯಾಗೋದಲ್ಲಿ ನಡೆಯಲಿದೆ. ಗುಜರಾತ್ ಸರ್ಕಾರ, ಗುಜರಾತ್ ಕ್ರೀಡಾ ಪ್ರಾಧಿಕಾರ ಮತ್ತು ಭಾರತ ಕ್ರೀಡಾ ಪ್ರಾಧಿಕಾರ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಿದೆ. ಚೀನಾ, ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಹಂಗೇರಿ, ಇಂಡೋನೇಷ್ಯಾ, ಇರಾನ್, ಕಜಗಿಸ್ತಾನ್, ಮೆಕ್ಸಿಕೋ, ಸ್ಲೊವಾಕಿಯಾ, ಅಮೆರಿಕ, ಉಜ್ಬೇಕಿಸ್ತಾನ, ಬಾಂಗ್ಲಾದೇಶ, ಭೂತಾನ್, ಸೈಪ್ರಸ್, ಜೆಕಿಯಾ, ಇರಾಕ್, ರಷ್ಯಾ ಮತ್ತು ಶ್ರೀಲಂಕಾ ಕ್ರೀಡಾಕೂಟದಲ್ಲಿ ಭಾಗಿಯಾಗಲಿವೆ. September 4 ಔಪಚಾರಿಕವಾಗಿ ಕ್ರೀಡಾಕೂಟ ಉದ್ಘಾಟನೆಯಾಗಲಿದೆ. ಭಾರತದ ಶಟ್ಲರ್ಗಳಾದಂತಹ ಕಿಡಂಬಿ ಶ್ರೀಕಾಂತ್ ಮತ್ತು ತನ್ವಿ ಶರ್ಮಾ ಇಂದು ಚೀನಾ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ 2ನೇ ಸುತ್ತಿಗೆ ಮುನ್ನಡೆ ಪಡೆದಿದ್ದಾರೆ. ಶೆಜನ್ನಲ್ಲಿ ನಡೆದಂತಹ ಪುರುಷರ ಸಿಂಗಲ್ಸ್ನ ಆರಂಭಿಕ ಪಂದ್ಯದಲ್ಲಿ ಶ್ರೀಕಾಂತ್ ಚೈನೀಸ್ ತೈಪಿಯ ಚಿ ಯು ಜೆನ್ ಅವರನ್ನು 21-16, 21-15 ಅಂತರದಿಂದ ಸೋಲಿಸಿದರು. ಮತ್ತೊಂದು ಪುರುಷರ ಸಿಂಗಲ್ಸ್ ಪಂದ್ಯದಲ್ಲಿ ಲಕ್ಷ್ಯ ಸೇನ್ ಕೆನಡಾದ ವಿಕ್ಟರ್ ಲೈ ವಿರುದ್ಧ 14-21, 7-21 ಅಂತರದಿಂದ ಸೋತ ನಂತರ ಪಂದ್ಯಾವಳಿಯಿಂದ ಹೊರಬಿದ್ದರು. ಮಹಿಳಾ ಸಿಂಗಲ್ಸ್ನ ಮೊದಲ ಸುತ್ತಿನ ಪಂದ್ಯದಲ್ಲಿ ಭಾರತದ ತನ್ವಿ ಶರ್ಮಾ ಡೆನ್ಮಾರ್ಕ್ನ ಅಮಾಲಿ ಶುಜಲ್ ಅವರನ್ನು 21-16, 21-17 ನೇರ ಸೆಟ್ಗಳಿಂದ ಪರಾಭವಗೊಳಿಸಿದರು. ಇದೇ ವೇಳೆ ಭಾರತದ ದೇವಿಕಾ ಸಹಾಗ್ ಬಲ್ಗೇರಿಯಾದ ಕಯೋ ಯನ ನಲಂಬ ಬೋಟವಾ ವಿರುದ್ಧ 18-21, 15-21 ಅಂತರದಿಂದ ಸೋತರು. ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಧ್ರುವ್ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ಜೋಡಿಯು ಥೈಲ್ಯಾಂಡ್ನ ಟೊನಾ ಕಾನ್ ಸಾಹಿಂಗ್ ಮತ್ತು ಟೊನ್ನಿಚಾ ಸಾಹೆಂಗ್ ಅವರನ್ನು 21-8, 21-9 ಅಂತರದಿಂದ ಸೋಲಿಸಿ ಮುಂದಿನ ಸುತ್ತಿಗೆ ಮನ್ನಣೆ ಪಡೆದಿದ್ದಾರೆ. ಕೇಂದ್ರ ಸರ್ಕಾರ 2024 ಟೆಂಜಿಂಗ್ ನಾರ್ಗೆ ರಾಷ್ಟೀಯ ಸಾಹಸ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದೆ. ಭೂ ಸಾಹಸ ವಿಭಾಗದಲ್ಲಿ ಬಲ್ಜಿತ್ ಕೌರ್ ಮತ್ತು ಸ್ಕಜಲಾಂಗ್ ರೆಜಿಗಿನ್, ಜಲಸಾಹಸ ವಿಭಾಗದಲ್ಲಿ ರಿಮೋಸಹ ಮತ್ತು ಜೀವಮಾನ ಸಾಧನೆ ವಿಭಾಗದಲ್ಲಿ ಶಿವಪ್ರಸಾದ್ ಚಮೋಲಿ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಪ್ರಶಸ್ತಿ ಪುರಸ್ಕೃತರಿಗೆ ತಲಾ 15 ಲಕ್ಷ ರೂಪಾಯಿಗಳ ನಗದು ಮತ್ತು ಪ್ರಮಾಣ ಪತ್ರ ಪ್ರದಾನ ಮಾಡಲಾಗುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಬೆಲ್ಜಿಯಂ ಪ್ರಧಾನಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅರಿವು ಮೂಡಿಸಲು ಚಿಂತನಾ ಶಿಬಿರಗಳ ಆಯೋಜನೆಗೆ ಪ್ರಧಾನಿ ಕರೆ. ನೇಪಾಳ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 1,250 ಏರಿಕೆ, ಇದುವರೆಗೆ 11,993 ಜನರ ರಕ್ಷಣೆ. T20 ಮಹಿಳಾ ಏಷ್ಯಾಕಪ್ ಕ್ರಿಕೆಟ್ ಇಂದಿನ ಪಂದ್ಯದಲ್ಲಿ ಭಾರತ ಹಾಂಗ್ಕಾಂಗ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಒಂದು ಭಾವಗೀತೆ ಪ್ರಸಾರವಾಯಿತು. ಬಿ ಆರ್ ಲಕ್ಷ್ಮಣರಾವ್ ವಿರಚಿತ ಭಾವಗೀತೆ ಇದು. ಹಾಗೆಯೇ ಇದಕ್ಕೂ ಮೊದಲು ಪ್ರಸಾರವಾದಂತಹ ಭಾವಗೀತೆಯನ್ನು ಹಾಡಿದವರು ಬಿ ಆರ್ ಛಾಯಾ ಹಾಗೂ ಶಿವಮೊಗ್ಗ ಸುಬ್ಬಣ್ಣ. ಕೆ ಎಸ್ ನರಸಿಂಹಸ್ವಾಮಿಯವರ ರಚನೆಯಾಗಿತ್ತು ಅದು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನಗರೀಕರಣದಿಂದ ಉಂಟಾಗುವ ಸವಾಲುಗಳಾದಂತಹ ಜನಸಂಖ್ಯೆ ಬೆಳವಣಿಗೆ ಮತ್ತು ಭವಿಷ್ಯದ ನೀರಿನ ಅವಶ್ಯಕತೆಗಳ ಬಗ್ಗೆ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅರಿವು ಮೂಡಿಸಲು ಚಿಂತನಾ ಶಿಬಿರಗಳನ್ನು ಆಯೋಜನೆ ಮಾಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಸಲಹೆ ನೀಡಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದಿನಿಂದ 3 ದಿನಗಳ ಕಾಲ ಉಕ್ರೇನ್ ಮತ್ತು ಪೋಲೆಂಡ್ಗೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಅವರು ಉಕ್ರೇನ್ನ ವಿದೇಶಾಂಗ ಸಚಿವ ಆಂಡ್ರಿ ಸಿಭಿಯಾ ಮತ್ತು ಪೋಲೆಂಡ್ನ ಉಪ ಪ್ರಧಾನಮಂತ್ರಿ ಮತ್ತು ವಿದೇಶಾಂಗ ಸಚಿವ ರಾಡೋಸ್ಲಾವ್ ಸಿಕೋರ್ಸ್ಕಿ ಅವರೊಂದಿಗೆ ದ್ವಿಪಕ್ಷೀಯ ಸಮಾಲೋಚನೆ ನಡೆಸಲಿದ್ದಾರೆ. ರಾಜ್ಯ ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿಗಾಗಿ 29,679 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯ 17 ಯೋಜನೆಗಳ ಪ್ರಸ್ತಾವನೆಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯ ಉನ್ನತ ಮಟ್ಟದ ಸಮಿತಿ ಒಪ್ಪಿಗೆ ನೀಡಿದೆ. ರಾಯಚೂರಿನ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಯಚೂರು ವತಿಯಿಂದ ನಾಳೆ ಬೃಹತ್ ಉದ್ಯೋಗ ಮೇಳವನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜನೆ ಮಾಡಲಾಗಿದ್ದು, ಆಸಕ್ತ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗುವಂತೆ ಕೋರಲಾಗಿದೆ. ಬೆಳಗಾವಿ ಜಿಲ್ಲಾ ಪಂಚಾಯಿತಿ ವತಿಯಿಂದ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಇಂದು ಜಿಲ್ಲೆಯ ಎಲ್ಲಾ ತಾಲೂಕುಗಳ ಒಟ್ಟು 22 ಸ್ಥಳಗಳಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಶಿಂಧೆ ತಿಳಿಸಿದ್ದಾರೆ. ಮಡಿವಾಳ ಸಮುದಾಯವನ್ನು ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸುವಂತೆ ಒತ್ತಾಯಿಸಿ ಇದೇ 9ರಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಮಡಿವಾಳ ಮಾಚಿದೇವ ಸಮಾಜ ಸಂಘಟನೆಯ ರಾಜ್ಯಾಧ್ಯಕ್ಷ ನಂಜಪ್ಪ ತಿಳಿಸಿದ್ದಾರೆ. ಅಸ್ಮಿತಾ ಖೇಲೋ ಇಂಡಿಯಾ ಅಡಿಯಲ್ಲಿ ವಿಜಯಪುರ ರಾಷ್ಟೀಯ ಹೆದ್ದಾರಿ ಭಾಗದಲ್ಲಿ ಇದೇ 5ರಿಂದ 2 ದಿನಗಳ ಕಾಲ ಅಸ್ಮಿತಾ ರೋಡ್ ಸೈಕ್ಲಿಂಗ್ ಲೀಗ್ ನಡೆಯಲಿದ್ದು, ಸಕಲ ಸಿದ್ದತೆಗಳನ್ನು ಭರದಿಂದ ಕೈಗೊಳ್ಳಲಾಗುತ್ತಿದೆ ಎಂದು ಕರ್ನಾಟಕ ರಾಜ್ಯ ಅಮೆಚೂರ್ ಸೈಕ್ಲಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ರಾಜು ಬಿರಾದರ್ ತಿಳಿಸಿದ್ದಾರೆ. ದುಬೈ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಟಿ20 ಮಹಿಳಾ ಏಷ್ಯಾಕಪ್ ಕ್ರಿಕೆಟ್ ಪಂದ್ಯಾವಳಿಯ ತನ್ನ 2ನೇ ಗುಂಪು ಎ ಪಂದ್ಯದಲ್ಲಿ ಭಾರತ ತಂಡ ಇಂದು ಹಾಂಕಾಂಗ್ ತಂಡದ ವಿರುದ್ದ ಸೆಣಸಾಟ ನಡೆಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಕಾಂಚನ ಮೃಗ ಚಿತ್ರದ ಹಾಡಾಗಿತ್ತು. ಇದು ವಿಜಯನಾರಸಿಂಹ ಅವರ ರಚನೆ, ಅಶ್ವಥ್ ವೈದ್ಯವರ ಸಂಗೀತ ಇತ್ತು. ಹಾಗೆಯೇ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮತ್ತೊಂದು ಹಾಡು ಅನುಪಮ ಚಿತ್ರದ್ದು ಪ್ರಸಾರವಾಗ್ತಾ ಇದೆ. ದೊಡ್ಡರಂಗಿ ಗೌಡ ಅವರ ರಚನೆ ಇದು, ಅಶ್ವಥ್ ವೈದ್ಯವರ ಸಂಗೀತ ಇದೆ, ಎಸ್ ಜಾನಕಿಯವರ ಧ್ವನಿ ಕೂಡ ಇದೆ ಈ ಹಾಡಿನಲ್ಲಿ.

0: ಬಲು ಚೆನ್ನ, ನಿನ್ನ ಇರುವ ಬಲು ಚೆನ್ನ.
1: ರಾಮಲಕ್ಷ್ಮಣ ಚಿತ್ರದ ಹಾಡಿದು ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಜೀವದೇಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ.

0: 8:30:20.
1: ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಕೈಮಗ್ಗ ಮತ್ತು ಜವಳಿ ಇಲಾಖೆ ವತಿಯಿಂದ ಕೈಮಗ್ಗ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ. ದೇಶದ ವಿವಿಧ ರಾಜ್ಯಗಳ ನೇಕಾರರು ಸಿದ್ಧಪಡಿಸಿರುವ ಶುದ್ಧ ರೇಷ್ಮೆ ಸೀರೆಗಳು, ಕಾಟನ್ ಸೀರೆಗಳು ಸೇರಿದಂತೆ ವೈವಿಧ್ಯಮಯ ಕೈಮಗ್ಗಗಳು ಉತ್ಪನ್ನಗಳ ಬೃಹತ್ ಸಂಗ್ರಹ ಒಂದೇ ಸೂರಿನಡಿ ಇದೇ August 26-September ಜಾಲಹಳ್ಳಿ HMT ಗ್ರೌಂಡ್ನಲ್ಲಿ ಬನ್ನಿ, ನೇಕಾರರನ್ನು ಪ್ರೋತ್ಸಾಹಿಸಿ ಕೈಮಗ್ಗದ ಪರಂಪರೆಯನ್ನು ಉಳಿಸಿ. ಪ್ರಕಟಣೆ ಕಾವೇರಿ ಹ್ಯಾಂಡ್ಲೂಮ್ಸ್ ಬೆಂಗಳೂರು.
2: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ.

ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಮುಂದುವರಿಸ್ತಾ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಹಾಡನ್ನು ಕೇಳೋಣ. ಚಿತ್ರ ಅವರ ಧ್ವನಿ ಕೂಡ ಇದೆ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ರಾಗತಾಳ ಚಿತ್ರಕ್ಕಾಗಿ ಕೆಜಿ ಯೇಸುದಾಸ್ ಅವರು ನಂದಗೋಪಾಲ ರೆಡ್ಡಿಯವರ ರಚನೆಯನ್ನ ಎಂ ರಂಗರಾವ್ ಅವರ ರಾಗ ಸಂಯೋಜನೆಯಲ್ಲಿ ಹಾಡಿದರು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ದೇವತಾ ಮನುಷ್ಯ ಚಿತ್ರದ ಹಾಡೊಂದು ಪ್ರಸಾರವಾಗ್ತಾ ಇದೆ. ಜೀವದೇಶಂಕರ್ ಗೀತೆಯನ್ನು ಬರೆದಿದ್ದಾರೆ. ಉಪೇಂದ್ರ ಕುಮಾರ್ ಅವರ ಸಂಗೀತ ಇದೆ.

0: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸಮಯ ಇನ್ನೇನು 8:45 ಈಗ ಪ್ರಾಯೋಜಿತ ಕಾರ್ಯಕ್ರಮ ಕೇಳೋಣ.
1: ಆಕಾಶವಾಣಿ ವನಸ್ಪಂದನ ವನಸ್ಪಂದನ ಪರಿಸರ ವನಸ್ಪಂದನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಆರ್ ರವಿಶಂಕರ್, ಐಎಫ್ಎಸ್.
2: ನಾವು ಪಡೆಯುವ
1: ಕೇಳಿ ಕಾರ್ಯಕ್ರಮ ವನಸ್ಪಂದನ.
3: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ವನಸ್ಪಂದನ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೇಳುಗರೆ. ಪ್ರತಿ ಗುರುವಾರ 7:15 ಆಕಾಶವಾಣಿಯಲ್ಲಿ ಹಸಿರು ಹೊನ್ನು ಕಾರ್ಯಕ್ರಮ ಕೇಳ್ತಾ ಇದ್ವಿ. ಈಗ ಯಾವ್ದಪ್ಪ ಇದು ವನಸ್ಪಂದನ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಆ ಹಸಿರು ಹೊನ್ನು ಕಾರ್ಯಕ್ರಮ ಈಗ ವನಸ್ಪಂದನವಾಗಿದೆ. ಕರ್ನಾಟಕ ಅರಣ್ಯ ಇಲಾಖೆ ಪ್ರಾಯೋಜಿಸುತ್ತಿರುವ ಈ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಕರ್ನಾಟಕದ ಅರಣ್ಯ ಸಂಪತ್ತಿನ ಬಗ್ಗೆ, ಕುತೂಹಲ ಹಾಗೂ ವಿಶೇಷ ವಿಷಯಗಳ ಬಗ್ಗೆ ಪರಿಚಯ ಮಾಡಿಕೊಡ್ತಾರೆ ಇಲಾಖೆಯ ಅಧಿಕಾರಿಗಳು. ವನಸ್ಪಂದನ ಸರಣಿಯ ಮೊದಲ ಕಾರ್ಯಕ್ರಮದಲ್ಲಿ ಇವತ್ತು ಕರ್ನಾಟಕದ ಹಸಿರು ಹೊದಿಕೆ, ಅರಣ್ಯ ಸಂರಕ್ಷಣೆ ಮತ್ತು ಜಲತಂತ್ರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ಆರ್ ರವಿಶಂಕರ್, ಐಎಫ್ಎಸ್. ಕರ್ನಾಟಕದಲ್ಲಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಅಂದ್ರೆ ಸಿಸಿಎಫ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ.
3: ಇತ್ತೀಚೆಗೆ ಭಾರತೀಯ ಅರಣ್ಯ ಸ್ಥಿತಿ ವರದಿ ಅಂದ್ರೆ ಐಎಸ್ಎಫ್ಆರ್ 2023 ಪ್ರಕಟಿಸಲಾಯಿತು. ಈ ವರದಿಯ ಹಿನ್ನೆಲೆಯಲ್ಲಿ ಕರ್ನಾಟಕದ ಭೌಗೋಳಿಕ ಮತ್ತು ಅರಣ್ಯ ಸ್ಥಿತಿಗತಿ ಈಗ ಹೇಗಿದೆ?
4: ಕರ್ನಾಟಕವು ಒಟ್ಟು 191,791 ಚತುರ ಕಿಲೋಮೀಟರ್ ಭೌಗೋಳಿಕ ವಿಸ್ತೀರ್ಣವಾಗಿತ್ತು. ಇದು ಭಾರತದ ಒಟ್ಟು ಭೂಭಾಗದಲ್ಲಿ 5.83% ಆಗಿರುತ್ತದೆ. ಭಾರತೀಯ ಅರಣ್ಯ ಸರ್ವೆ

0: ಇರ್ತದೆ. ಫಾರೆಸ್ಟ್ ಕ್ಲಾಸಿಫಿಕೇಶನ್ ಅಂತ ಏನು ಹೇಳ್ತೀವಿ ಅದು ಕರ್ನಾಟಕದಲ್ಲಿ ಇದೆ.
1: ಇನ್ನು ISFR 2023 ರಾಷ್ಟ್ರೀಯ ಮಟ್ಟದ ಮುಖ್ಯಾಂಶಗಳು ಹಾಗೂ ಕರ್ನಾಟಕದ ಸ್ಥಾನಮಾನ ಅದರಲ್ಲಿ ಹೇಗಿದೆ?
0: ಇತ್ತೀಚಿನ ದಿನಗಳಲ್ಲಿ ನಾವು ಏನು ಸ್ಯಾಟಲೈಟ್ ಇಮೇಜರಿ ತಗೊಂಡು ಏನು ರಿಮೋಟ್ ಸೆನ್ಸಿಂಗ್ ಮೂಲಕ ಏನು ರಿಪೋರ್ಟ್ ಕೊಡ್ತಿದ್ದಾರೆ, ನಮ್ಮ ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಅರಣ್ಯ ಕಡಿಮೆ ಆಗ್ತಾ ಇದೆ, ಕೆಲವು ಜಿಲ್ಲೆಗಳಲ್ಲಿ ಹೇಗಿರಬೇಕು ಅದೇ ಪರಿಸ್ಥಿತಿನಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಅರಣ್ಯದ ಹೊರಗಡೆ ಏನು ಸರ್ಕಾರಿ ಭೂಮಿಗಳಲ್ಲಿ, ರಸ್ತೆ ಬದಿಗಳಲ್ಲಿ, ಕೃಷಿ ಭೂಮಿಗಳಲ್ಲಿ ಏನು ಟ್ರೀ ಕವರ್ ಅಂತಿದೆ ಮತ್ತು ಪಾರ್ಕ್ಗಳ ಏನು ನಿರ್ಮಾಣ ಮಾಡ್ತಾ ಇದೀವಿ ಅದರೆಲ್ಲ ಸೇರಿಸಿದ್ರೆ ನಮಗೆ ಸರ್ವೆ ರಿಪೋರ್ಟ್ ಪ್ರಕಾರ ಕರ್ನಾಟಕ ಮೊದಲ ಇದರಲ್ಲಿ ಇದೆ.
1: ಹಾಗಾಗಿ ಕರ್ನಾಟಕ ಇನ್ನೂ ಹಸಿರು ಹೊದಿಕೆಯನ್ನ ಹೊದ್ಕೊಂಡಿದೆ ಅಂತ ಹೇಳಬಹುದು.
0: ಹೌದು.
1: ಇಲಾಖೆಯ ಅರಣ್ಯ ನಾಶ ಮತ್ತು ಕಾಡ್ಗಿಚ್ಚು ತಡೆಯೋದಿಕ್ಕೆ ಈ ಇಲಾಖೆ ಯಾವ ಆಧುನಿಕ ತಂತ್ರಜ್ಞಾನಗಳನ್ನ ಬಳಸ್ತಾ ಇದೆ?
0: ನಾವು ಎಲ್ಲಾ ರೀತಿಯಾದ ತಂತ್ರಗಳನ್ನು ಬಳಸಿ ರಾಜ್ಯದ ಅರಣ್ಯ ಭದ್ರತೆ ಆಗ್ಬೇಕು ಅದನ್ನು ಮಾಡ್ತಾ ಇದೀವಿ. ಮೊದಲು ನಾವು ಎದುರಿಸ್ತಾ ಇರೋದು ಒಂದು ಕಾಡ್ಗಿಚ್ಚು. ಕಾಡುಗಿಚ್ಚಿಗೆ ನಾವು ಸಂಬಂಧಪಟ್ಟದಾಗೆ ಈಗಾಗಲೇ ಹೇಳಿದ್ದೀನಿ, ಸ್ಯಾಟಲೈಟ್ ಇಮೇಜರೀಸ್ ರಿಮೋಟ್ ಸೆನ್ಸಿಂಗ್ ಮೂಲಕ ಸ್ಯಾಟಲೈಟ್ ಇಮೇಜರೀಸ್ ತಗೊಂಡು ರಿಯಲ್ ಟೈಮ್ ಮಾನಿಟರ್ ಮಾಡ್ತಾ ಇದೀವಿ. 6 ಅವರ್ಸ್ಗೆ ನಮಗೆ ಡಾಟಾ ಬರ್ತಾ ಇರ್ತದೆ. ನಮ್ಮ ಮುಖ್ಯ ಕಚೇರಿನಲ್ಲಿ ಅದನ್ನ ನಾವು ಸ್ಟಡಿ ಮಾಡಿ ತಕ್ಷಣ ಅಲರ್ಟ್ ಅನ್ನು ನಾವು ಕೊಡ್ತಾ ಇದೀವಿ. ಆ ಒಂದು ಮೆಸೇಜ್ ಅಲರ್ಟ್ ಸಿಸ್ಟಮ್ ನಮ್ಮ ಅರಣ್ಯ ಪಡೆ ಮುಖ್ಯಸ್ಥರಿಂದ ಹಿಡಿದು ಕೆಳಗಡೆ ಮುಂಚೂಣಿ ಸಿಬ್ಬಂದಿ ಯಾರಿದ್ದಾರೆ, ಫಾರೆಸ್ಟ್ ವಾಚರ್ ಗಾರ್ಡ್ ಯಾರಿದ್ದಾರೆ, ಅವರವರೆಗೆ ಮೆಸೇಜ್ ಹೋಗುತ್ತೆ. ಅದೇ ರೀತಿಯಲ್ಲಿ ಕಾಡುಗಿಚ್ಚನ್ನ ನಿಯಂತ್ರಣ ಮಾಡಿ ಅವ್ರು ಏನು ರಿಪೋರ್ಟ್ ಕೊಡ್ತಿದ್ದಾರೆ ಅದನ್ನು ಅದೇ ರೀತಿಯಲ್ಲಿ ಮೇಳೇನು ನಮಗೆ ಬರ್ತದೆ. ಆ ನಂತರ ಇತ್ತೀಚಿನ ದಿನಮಾನಗಳಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಒತ್ತುವರಿ ಪ್ರಕರಣಗಳು ಹೆಚ್ಚಿಗೆ ಕಂಡು ಬರ್ತದೆ. ಇದನ್ನು ಕೂಡ ತಡೆಗಟ್ಟಲಿಕ್ಕೆ ನಾವು ಇದೇ ಸೇಮ್ ಸ್ಯಾಟಲೈಟ್ ಇಮೇಜರಿ ಯೂಸ್ ಮಾಡಿ ಎಲ್ಲಿ ಯಾವ ಯಾವ ಜಿಲ್ಲೆ ಯಾವ ಯಾವ ಊರಿಗೆ ಸಂಬಂಧಪಟ್ಟ ಅರಣ್ಯಗಳು ಯಾವಿದೆ ಎಲ್ಲದಕ್ಕೂ ನಕ್ಷೆಗಳಿದೆ. ಆ ನಕ್ಷೆಗಳಲ್ಲಿ ನಾವು ಸ್ಯಾಟಲೈಟ್ ಇಮೇಜ್ ಓವರ್ಲೈ ಮಾಡಿ ನೋಡಿದಾಗ ಎಲ್ಲಿ ವ್ಯತ್ಯಾಸ ಬರ್ತಾ ಇದೆ ಅದನ್ನು ಕಂಡುಹಿಡಿಯಬಹುದು. ಇಮಿಡಿಯೇಟ್ಲಿ ಅದನ್ನು ರಿಯಲ್ ಟೈಮ್ ಮಾನಿಟರಿಂಗ್ ಮಾಡ್ತಾ ಇದೀವಿ. ಒತ್ತುವರಿ ತಡೆಗಟ್ಟಲಿಕ್ಕೂ ನಾವು ತಂತ್ರಜ್ಞಾನವನ್ನು ಬಳಸ್ತಾ ಇದೀವಿ. ಅದಲ್ಲದೆ ರಾಜ್ಯದ ರೈತರಿಗೆ ನಾವು ಕೊಡಬೇಕಾಗಿರುವ ಸವಲತ್ತುಗಳು ಏನಾದರೂ ಇದರಲ್ಲಿ ಅದನ್ನು ಕೂಡ ನಾವು ಮಾಡ್ತಾ ಇದೀವಿ. ನಮ್ಮ ಅರಣ್ಯ ಇಲಾಖೆಯ ಸಸ್ಯ ಕ್ಷೇತ್ರಗಳು ಅದನ್ನು ನಾವು ಡಿಜಿಟೈಸ್ ಮಾಡಿದೀವಿ. ಪ್ರತಿ ಸಸಿ ಕ್ಷೇತ್ರದಲ್ಲಿ ಯಾವ ಪ್ರಭೇದ ಸಸಿಗಳು ಇರ್ತದೆ, ಎಷ್ಟು ಸಸಿಗಳು ರೈತರಿಗೆ ಅವೈಲೇಬಲ್ ಇದೆ, ಕೊಡಲಿಕ್ಕೆ ತಯಾರಿದೆ, ಯಾವ ತಿಂಗಳಿಂದ ಯಾವ ತಿಂಗಳವರೆಗಿದೆ ಅದನ್ನು ರೆಡಿ ಮಾಡಿದೀವಿ. ಇಂಟರ್ನೆಟ್ ಆಧಾರಿತ ಅಪ್ಲಿಕೇಶನ್ಗಳು ಅವೈಲೇಬಲ್ ಇದೆ ನಮ್ಮ ಇಲಾಖೆಯಲ್ಲಿ. ಅದರಲ್ಲಿ ಅವರು ಅಪ್ಲಿಕೇಶನ್ ಕೊಟ್ಟರೆ ಪರ್ಟಿಕ್ಯುಲರ್ ಸಸಿ ಡಿಮ್ಯಾಂಡ್ ಬೇಸಿಸ್ ನಲ್ಲಿ ನಾವು ಬೆಳೆಸಿ ಅವ್ರಿಗೆ ಕೊಡ್ತಾ ಇದೀವಿ.
1: ಸರ್, ನೀವು ಹೇಳಿದ್ರಿ ಇವಾಗ ಇಂಟರ್ನೆಟ್ ಮೂಲಕ ನಮ್ಮ ಪೋರ್ಟಲ್ ಅಲ್ಲಿ ಕೂಡ ಅವರು ಬೇಡಿಕೆಯ ಸಸಿಗಳನ್ನ ತಗೊಳ್ಬಹುದು ಅಂತ. ಯಾವ್ದದು ಪೋರ್ಟಲ್ ಸರ್?
0: aranya.gov.in ಹೋದ್ರೆ ಅದರೊಳಗೆ ಇ ನರ್ಸರಿ ಅಂತ ಬರ್ತದೆ. ಆ ಇ ನರ್ಸರಿ ಇದನ್ನ ಅವರು ಬಟನ್ ಅದನ್ನು ಕ್ಲಿಕ್ ಮಾಡಿದ್ರೆ ರೈತರಿಗೆ ಬೇಕಾಗಿರುವ ಮಾಹಿತಿಗಳು ಸಿಗುತ್ತೆ. ಅವ್ರ ಜಿಲ್ಲೆ, ಅವ್ರ ತಾಲೂಕು ಅಲ್ಲಿ ಹೋದ್ರೆ ಆ ಪರ್ಟಿಕ್ಯುಲರ್ ನರ್ಸರಿ ಕ್ಲಿಕ್ ಮಾಡಿದ್ರೆ ಆ ನರ್ಸರಿನಲ್ಲಿ ಯಾವ ಯಾವ ಸಸಿಗಳಿದೆ, ರೈತರಿಗೆ ಲಭ್ಯವಿರುವ ಸಸಿಗಳು ಎಷ್ಟು ಸಂಖ್ಯೆ ಇದೆ, ಅದನ್ನ ಅವರು ಯಾವಾಗ ಪಡ್ಕೋಬಹುದು, ಯಾರನ್ನ ಸಂಪರ್ಕ ಮಾಡಬಹುದು ಅಂತ ವರೆಗೂ ಅದರಲ್ಲಿ ವಿವರಗಳನ್ನು ಕೊಟ್ಟಿದೀವಿ.
1: ಓಕೆ, ಆಗ್ಲೇ ಹೇಳಿದ್ವಿ ಬದುಗಳಲ್ಲಿ ಕೂಡ ನಮ್ಮ ರೈತರು ಸಸಿಗಳನ್ನ ತಗೊಂಡು ಹೋಗಿ ನೆಡಬಹುದು ಅಂತ ಹೇಳಿ. ನೆಡುತೋಪುಗಳ ನಿರ್ಮಾಣದಿಂದ ಏನು ಪ್ರಯೋಜನ ಆಗುತ್ತೆ ಸರ್ ಅವರಿಗೆ?
0: ರೈತರು ತಮ್ಮ ಬದುಗಳಲ್ಲಿ ನೆಟ್ರೆ, ಈಗ ಈ ವರ್ಷ ತುಂಬಾ ಬರ ಆಗಿದೆ ರಾಜ್ಯದಲ್ಲಿ, ಮಳೆ ಕೊರತೆಯಿಂದ ತುಂಬಾ ರೈತರು ತುಂಬಾ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಈ ಒಂದು ಇದರಲ್ಲಿ ಈ ಮರಗಳೆಲ್ಲ ಇದ್ರೆ ಸ್ವಲ್ಪ ಆ ಮಣ್ಣಿಗೆ ತೇವಾಂಶವನ್ನು
1: ಉಳಿಸ್ಕೋಬಹುದು,
0: ಮಣ್ಣನ್ನು ಹಿಡಿದಿಟ್ಕೋಬಹುದು, ಮಣ್ಣು ಎಕ್ಸ್ಪೋಸ್ ಆಗದಂಗೆ ಕವರ್ ಮಾಡುತ್ತದೆ, ಅಥವಾ ಮರದಿಂದ ಬೀಳುವ ಎಲೆ ಮತ್ತು ಇದೆಲ್ಲ ಸ್ವಲ್ಪ ಗೊಬ್ಬರನ ಆಗುತ್ತೆ. ಅದು ಅಲ್ಲದೆ ರೈತರು ತುಂಬಾ ಕಷ್ಟದಲ್ಲಿದ್ರೆ ಆ ಮರಗಳನ್ನೇ ಕೂಡ ಅವರು ಹಾರ್ವೆಸ್ಟ್ ಮಾಡಿಕೊಂಡು ಅವರು ತಮ್ಮ ಇದಕ್ಕೆ ಉಪಯೋಗಿಸ್ಕೋಬಹುದು.
1: ಸರ್, ಈಗ ಒಣಭೂಮಿ ಹೆಚ್ಚಿರುವ ರಾಜ್ಯಗಳಲ್ಲಿ ಜಲಾನಯನ ಅಭಿವೃದ್ಧಿ ಅಂದ್ರೆ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್, ಹಾಗೆನೇ ಮಣ್ಣಿನ ತೇವಾಂಶ ರಕ್ಷಣೆ ಇದೆಲ್ಲ ಹೇಗೆ ನಡೀತಾ ಇದೆ, ಏನ್ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಸರ್?
0: ಒಳ್ಳೆ ಪ್ರಶ್ನೆ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಒಣಭೂಮಿ ಪ್ರದೇಶ ಹೆಚ್ಚಿಗೆ ಇದೆ, ಅದಕ್ಕೆ ನಮ್ಮಲ್ಲಿ ಬಯಲುಸೀಮೆ ಪ್ರದೇಶ,
1: ಮಲೆನಾಡು
0: ಪ್ರದೇಶ ಅಂತ ಗುಡ್ಡಗಾಡು ಪ್ರದೇಶ ಅಂತೆಲ್ಲ ಹೇಳ್ತಾ ಇದೀವಿ. ಬೀದರಿಂದ ಕೋಲಾರವರೆಗೆ ಏನು ರಾಜ್ಯದ ಪೂರ್ವ ಭಾಗ ಏನಿದೆ ಫುಲ್ ಎಲ್ಲ ಒಣಭೂಮಿ, ಅಂದ್ರೆ ಮಳೆಗೆ ಆಧಾರಿತ ಕೃಷಿಯನ್ನ ನಡೆಸ್ತಾ ಇರುವ ಭೂಮಿ. ಈ ಒಂದು ಪ್ರದೇಶಗಳಲ್ಲಿ ಜಲಾನಯನ ಅಭಿವೃದ್ಧಿ ಅಂದ್ರೆ ಮಳೆಯ ನೀರು ಕೊಯ್ಯಲು, ಅಂದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬೇಸಿಸ್ ನಲ್ಲಿ ಆ ಪ್ರದೇಶದಲ್ಲಿ ಎಷ್ಟು ಮಳೆ ಬರ್ತಾ ಇದೆ, ಆ ಭೂಮಿನಲ್ಲಿ ಏನೇನು ಸಸಿಗಳಿದೆ, ಆ ನೀರು ಎಲ್ಲಿ ಸೇರುತ್ತೆ, ಎಲ್ಲಿ ಸಂಗ್ರಹಣೆ ಆಗುತ್ತೆ, ಇದು ಒಂದು ಲ್ಯಾಂಡ್ಸ್ಕೇಪ್ ಅಪ್ರೋಚ್ ನಲ್ಲಿ ಆ ಪ್ರದೇಶಗಳಲ್ಲಿ ಮಣ್ಣಿನ ಮತ್ತು ನೀರಿನ ತೇವಾಂಶವನ್ನು ಸಂರಕ್ಷಿಸುವುದಕ್ಕೆ ನಾವು ವಿವಿಧ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದೀವಿ. ನಾಳಾ ಬದುಗಳು ಮಾಡುವುದು, ಚೆಕ್ ಡ್ಯಾಮ್ ಮಾಡುವುದು, ಮತ್ತೆ ಸಾಯಿಲ್ ವಾಟರ್ ಮಾಯಿಶ್ಚರ್ ಕನ್ಸರ್ವೇಶನ್ ಟ್ರೆಂಚಸ್ ಅಂತ ಹೇಳ್ತೀವಿ, ಆ ಇಂಗು ಗುಂಡಿಗಳನ್ನು ತೆಗೆಯುವುದು. ಅದೇ ಪ್ರದೇಶದಲ್ಲಿ ಇರುವ ರೈತರುಗಳ ಭೂಮಿಯಲ್ಲೂ ಸಹ ಕೃಷಿ ಇಲಾಖೆಯಿಂದ ಕೃಷಿ ಹೊಂಡಗಳು, ಈ ತರ ಇಂಗು ಗುಂಡಿಗಳು ನಾಲ

0: ಪದಗಳನ್ನು ಮಾಡಿದರೆ ಆ ಪ್ರದೇಶದಲ್ಲಿ ಮಣ್ಣು ಮತ್ತು ತೇವಾಂಶವನ್ನು ಸಂರಕ್ಷಿಸಬಹುದಾಗಿದೆ.
1: ಈ ಸಾರ್ವಜನಿಕರು ಹಾಗೆ ರೈತರು ಅರಣ್ಯೀಕರಣದಲ್ಲಿ ಭಾಗವಹಿಸೋದಕ್ಕೆ ಇಷ್ಟಪಡುವಂತಹವರಿಗೆ ನಮ್ಮ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಗಳು ಏನಾದರೂ ಇದೆಯಾ?
0: ಖಂಡಿತ ಇದೆ. 2011-12 SVಯಿಂದಾನೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ. ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ ಪ್ರತಿ ಸಸಿಗೆ 125 ರೂಪಾಯಿ, ಅಂದ್ರೆ ಮೊದಲನೇ ವರ್ಷಕ್ಕೆ ನಾವು 35 ರೂಪಾಯಿ ಕೊಡ್ತೀವಿ, ಎರಡನೇ ವರ್ಷ ಬದುಕುಳಿದ್ರೆ 40 ರೂಪಾಯಿ, ಮೂರನೇ ವರ್ಷ ಬದುಕುಳಿದ್ರೆ 50 ರೂಪಾಯಿ ಕೊಡ್ತೀವಿ. ಈಗ ಸಾಮಾನ್ಯವಾಗಿ ಒಬ್ಬ ರೈತರು 1 ಹೆಕ್ಟೇರ್ಗೆ 400 ಸಸಿಗೆ ಅವರಿಗೆ ಅವಕಾಶ ಇದೆ. ಈಗ ಸಾಮಾನ್ಯವಾಗಿ 5 ಎಕರೆ ಇದ್ರೆ 1,000 ಸಸಿ ಆಗುತ್ತೆ. 1,000 ಸಸಿಗೆ ಅವರು 125,000 ರೂಪಾಯಿ ನಮ್ಮ ಪಡ್ಕೋಬಹುದಾಗಿದೆ ನಮ್ಮ ಹತ್ರ. ಅದಲ್ಲದೆ ರೈತರಿಗೋಸ್ಕರನೇ ಸಾರ್ವಜನಿಕ ವಿತರಣೆಗಾಗಿ ನಾವು ಮಾರಾಟಕ್ಕೂ ನಾವು ಸಸಿಗಳನ್ನು ಕೊಡ್ತಾ ಇದೀವಿ. ಇದರಲ್ಲಿ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಲ್ಲಿ ಸಸಿ ಉಚಿತವಾಗಿ ಕೊಡ್ತೀವಿ.
1: ಈ ಕೃಷಿ ಅರಣ್ಯ ಯೋಜನೆ ಅಡಿಯಲ್ಲಿ ಪ್ರೋತ್ಸಾಹ ಧನಗಳನ್ನ ಕೆಲವೊಂದು ಪ್ರಭೇದಗಳಿಗೆ ಕೊಡ್ತೀರಾ ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಯಾವ ಪ್ರಭೇದಗಳಿಗೆ ಕೊಡ್ತೀರಾ, ಯಾವ ಪ್ರಭೇದಗಳಿಗೆ ಈ ಪ್ರೋತ್ಸಾಹ ಧನ ಸಿಗಲ್ಲ?
0: ಸಾಮಾನ್ಯವಾಗಿ ಕೆಲವೊಂದು ಪ್ರಭೇದಗಳು ಅಂದ್ರೆ ಯುಕಲಿಪ್ಟಸ್, ಅಕೇಶಿಯಾ, ಆಮೇಲೆ ಕಾಫಿ ತೋಟಗಳಲ್ಲಿ ಅಲ್ಲಿ ಏನಾದರೂ ಸಿಲ್ವರ್ ಗಿಡ ಇದರಲ್ಲಿ ಎಲಿಜಿಬಿಲಿಟಿ ಇರಲ್ಲ ಅವರಿಗೆ. ಬೇರೆ ಕಡೆ ಕಾಫಿ ತೋಟ ಬಿಟ್ಟು ಬೇರೆ ಕಡೆ ಹೋದ್ರೆ ಸಿಲ್ವರ್ ಓಕ್ಗೆ ನಾವು ಅವಕಾಶ ಕೊಡ್ತೀವಿ. ಆಮೇಲೆ ಇದು ನಾವು ಸರ್ವೆ ಗಾಳಿ ಮರ ಅಂತ ಹೇಳ್ತೀವಿ, ಕ್ಯಾಶುವಿನ, ಆಮೇಲೆ ಗೊಬ್ಬರದ ಮರ ಅಂತ ಹೇಳ್ತೀವಿ, ಗ್ಲೀರಿಸಿಡಿಯಾ, ಆಮೇಲೆ ಎರಿತ್ರಿನ ಅಂತ ಹೇಳ್ತೀವಿ, ರಬ್ಬರ್, ಸೂಬಾಬುಲ್, ಮತ್ತೆ ನಮ್ಮ ಹಾರ್ಟಿಕಲ್ಚರ್ ಕ್ರಾಪ್ಸ್ ತೆಂಗು ಅಡಿಕೆ, ಇದಕ್ಕೆಲ್ಲ ಅವರು ಕ್ಲೈಮ್ ಮಾಡಕ್ಕೆ ಆಗಲ್ಲ. ಉಳಿದಂತೆ ಅವರು ತೇಗ ಬೆಳೆಸ್ತಾ ಇದಾರೆ, ಹೊಣ್ಣೆ ಬೆಳೆಸ್ತಾ ಇದಾರೆ, ಅದಲ್ಲದೆ ಬೇರೆ ಬೇರೆ ಪ್ರಭೇದಗಳು ಇದ್ರೆ ಅದನ್ನು ನೋಡಿ ನಾವು ಪ್ರೋತ್ಸಾಹವನ್ನು ಮಾಡ್ತೀವಿ.
1: ಇನ್ನು ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಮರಗಳಿಗೆ ನೀವು ಪ್ರೋತ್ಸಾಹ ಧನಗಳನ್ನ ಕೊಡ್ತೀರಾ. ಹಾಗೇನೆ ಈ ಏನು ಕಮರ್ಷಿಯಲ್ ಕ್ರಾಪ್ಸ್ ಅಂತ ಹೇಳ್ತೀರಿ, ಅಡಿಕೆ, ತೆಂಗು ಆಗಿರ್ಬಹುದು, ಕಾಫಿ, ಕಿತ್ತಳೆ, ಈ ಒಂದು ಪ್ರಭೇದಗಳಿಗೆ ಈ ಪ್ರೋತ್ಸಾಹದನ್ನ ಸಿಗಲ್ಲ. ಇನ್ನು ರಾಜ್ಯದಲ್ಲಿ ಅನುಷ್ಠಾನಗೊಳಿಸ್ತಾ ಇರುವಂತಹ ಇತರೆ ಅರಣ್ಯ ಯೋಜನೆಗಳು ಯಾವ್ದಾದ್ರು ಇದೆಯಾ?
0: ಹೌದು, ಎಲ್ಲರಿಗೂ ತಿಳಿದ ಮಟ್ಟಿಗೆ ಅರಣ್ಯ ಇಲಾಖೆ ಅಂದ್ರೆ ಅವರು ಕಾಡು ಕಾಯುವವರು, ಅರಣ್ಯವನ್ನು ಹೆಚ್ಚಿಸುವುದು ಅಂದ್ರೆ ನಾವು ಎಲ್ಲಿ ಅರಣ್ಯವನ್ನು ನಶಿಸಿ ಹೋಗ್ತಾ ಇದೆ, ಕೆಲವೊಂದು ಕಡೆ ನಾವು ನಾಟಗಳನ್ನು ಕೂಡ ಹಾರ್ವೆಸ್ಟ್ ಮಾಡಿ ತಗೊಂಡ್ಬರುವ ಕಡೆಯಲ್ಲಿ ಮತ್ತೆ ನಾವು ಪುನಶ್ಚೇತನಗೊಳಿಸುವುದು ಅದೆಲ್ಲ ಮಾಡ್ತಾ ಇರೋದು ನಮ್ಮ. ಅದಕ್ಕೆ ನಮ್ದು ಸಸಿ ಕ್ಷೇತ್ರಗಳಿದೆ, ನಮ್ಮ ಸಸಿಗಳನ್ನು ತಗೊಂಡು ಹೋಗಿ ಅಲ್ಲಿ ನಾವು ಹಚ್ತೀವಿ. ಅದಕ್ಕೆ ವಿವಿಧ ಯೋಜನೆಗಳಿದೆ, ಡೆವಲಪ್ಮೆಂಟ್ ಆಫ್ ಡಿಗ್ರೇಡೆಡ್ ಫಾರೆಸ್ಟ್ ಅಂತ, ಎಲ್ಲಿ ಈ ತರ ಒಣಭೂಮಿ ಇದೆ, ಎಲ್ಲಿ ಅರಣ್ಯ ಪ್ರದೇಶಗಳು ಸ್ವಲ್ಪ ಬೆಳವಣಿಗೆ ಕುಂಠಿತವಾಗಿದೆ, ಆ ಪ್ರದೇಶಗಳಲ್ಲಿ ಸ್ವಲ್ಪ ಪುನಶ್ಚೇತನಗೊಳಿಸೋಕೆ DDF ಅಲ್ಲಿ ನಾವು ಅರಣ್ಯೀಕರಣವನ್ನು ಮಾಡ್ತಾ ಇರ್ತೀವಿ. ಅದೇ ಅಲ್ಲದೆ ಸಾರ್ವಜನಿಕರಿಗೆ ಸಾರ್ವಜನಿಕ ಪ್ರದೇಶಗಳು ಅಂದ್ರೆ ಪಾರ್ಕ್, ಟ್ರೀ ಪಾರ್ಕ್ ಒಂದು ಸ್ಕೀಮ್ ಇದೆ, ರಾಜ್ಯ ಯೋಜನೆ, ಪ್ರತಿಯೊಂದು ತಾಲೂಕಿಗೂ ಒಂದು ಟ್ರೀ ಪಾರ್ಕ್ ಅಂತ ಒಂದು ಗೈಡ್ ಲೈನ್ಸ್ ಇದೆ ನಮ್ಮಲ್ಲಿ. ಅದು ಪ್ರತಿಯೊಂದು ತಾಲೂಕಿಗೂ ಒಂದೊಂದು ಟ್ರೀ ಪಾರ್ಕ್ ಅನ್ನು ಮಾಡಿದೀವಿ. ಅದು ಅಲ್ಲದೆ ನಮ್ಮಲ್ಲಿ ದೇವರ ಕಾಡು ಯೋಜನೆ ಇದೆ, ದೇವಿವನ ದೇವಸ್ಥಾನ ಪಕ್ಕದಲ್ಲಿ ಭಕ್ತಾದಿಗಳು ಬಂದು ಹೋಗ್ತಾ ಇರುವ ಕಡೆಯಲ್ಲಿ 2011-12 SVಯಿಂದ ಸ್ಟಾರ್ಟ್ ಮಾಡಿರುವ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ಆ ದೇವಸ್ಥಾನ ಸುತ್ತಮುತ್ತಲ ಏನು ಅರಣ್ಯ ಪ್ರದೇಶದ ಹಂಚಿನಲ್ಲಿ ಇರುವ ದೇವಸ್ಥಾನ, ಅರಣ್ಯ ಒಳಗೆ ಇರುವ ದೇವಸ್ಥಾನ, ಅಂತ ದೇವಸ್ಥಾನಗಳ ಪಕ್ಕದಲ್ಲಿ ಒಂದು ಸಾರ್ವಜನಿಕರಿಗೆ ಉಪಯೋಗ ಆಗುವ ರೀತಿಯಲ್ಲಿ ದೈವಿ ವನ ಅಂತ ಒಂದು ವನಗಳನ್ನು ನಾವು ಮಾಡಿದ್ದೀವಿ. ಅದರಲ್ಲಿ ನಕ್ಷತ್ರ ವನ, ರಾಶಿ ವನ, ಆ ನಂತರ ನಮ್ಮಲ್ಲಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತ ಕೇಂದ್ರ ಸರ್ಕಾರದ ಯೋಜನೆ, ನಮ್ಮ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ತರಹಣೆ ಅಲ್ಲೂ ಕೂಡ ನಾವು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಲ್ಲಿ ನಾವು ಅರಣ್ಯವನ್ನು ಪ್ರೋತ್ಸಾಹಿಸ್ತಾ ಇದ್ದೀವಿ. ಅದಲ್ಲದೆ ನಮ್ಮ ರಾಷ್ಟ್ರೀಯ ಬಂಬು ಮಿಷನ್ ಇದೆ. ರಾಷ್ಟ್ರೀಯ ಬಂಬು ಮಿಷನ್ ಒಂದು ಕೃಷಿ ಇಲಾಖೆ ಯೋಜನೆ ಆದ್ರೂ ಸಹ ನಾವು ನಮ್ಮ ರಾಜ್ಯದಲ್ಲಿ ಅರಣ್ಯ ಇಲಾಖೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಅದರಲ್ಲಿ ಪ್ರತಿ ರೈತರಿಗೂ ಇದೇ ರೀತಿಯಲ್ಲಿ ಪ್ರೋತ್ಸಾಹ ಧನಗಳನ್ನು ಕೊಡ್ತಾ ಇದ್ವಿ. ಸಬ್ಸಿಡೈಸ್ಡ್ ರೇಟ್ ಅಲ್ಲಿ ಅವರು ಸಸಿಗಳನ್ನು ಪಡೆದು ಅಲ್ಲಿ ಅವರ ಜಮೀನಿನಲ್ಲಿ ನೆಟ್ಟು ಬೆಳೆಸಿದ್ರೆ, ಬಂಬು ಆಧಾರಿತ ಇಂಡಸ್ಟ್ರೀಸ್ ಬರ್ತಾ ಇದೆ ಇತ್ತೀಚಿನ ದಿನಮಾನಗಳಲ್ಲಿ, ಅವರಿಗೆ ರಾ ಮೆಟೀರಿಯಲ್ ಸಪ್ಲೈ ಆಗುತ್ತೆ. ಈಗ ಬುಟ್ಟಿ ಮಾಡೋರು ಇರ್ಬೋದು, ಬಂಬು ಪೆನ್ ಮಾಡ್ತಾ ಇದ್ರೆ, ಹಿಂದೆ ನಾವು ತಿಳಿದ ಮಟ್ಟಿಗೆ ಬಂಬುವಿಂದ ಪೇಪರ್ ಮಾಡ್ತಾ ಇರೋದು ಇದರ ಬಂದಿದೆ, ಈಗ ಬಂಬುವಿಂದ ಫೈಬರ್ಸ್ ತೆಗೆದು ಅದರಲ್ಲಿ ಬಟ್ಟೆ ಮಾಡೋರು ಇದ್ದಾರೆ. ರಾಷ್ಟ್ರೀಯ ಬಂಬು ಮಿಷನ್ ನಲ್ಲಿ ನಾವು ಇತ್ತೀಚೆಗೆ 2022-23 ಸಾಲಿನಿಂದ ಟಿಶ್ಯೂ ಕಲ್ಚರ್ ಬಂಬೂನು ಕೂಡ ರೈತರಿಗೆ ನಾವು ಕೊಟ್ಟಿದೀವಿ. ಟಿಶ್ಯೂ ಕಲ್ಚರ್ ಬಂಬೂನಲ್ಲಿ ಬೆಳವಣಿಗೆ ಚೆನ್ನಾಗಿ ಕಾಣ್ತಾನೂ ಇದೆ, ಸೊ ಅದರಿಂದ ರೈತರಿಗೂ ಉಪಯೋಗ ಆಗ್ತಾ ಇದೆ.
1: ಈಗ ನೀವು ಇಷ್ಟೆಲ್ಲ ಹೇಳಿದ್ರಿ, ಇಷ್ಟೆಲ್ಲ ಯೋಜನೆಗಳನ್ನ ಅರಣ್ಯ ಇಲಾಖೆ ಮಾಡ್ತಾ ಇದೆ, ವನಗಳನ್ನ ನಿರ್ಮಾಣ ಮಾಡ್ತಾ ಇದೆ, ಒಳ್ಳೆ ಪಾರ್ಕ್ಗಳನ್ನ ನಿರ್ಮಾಣ ಮಾಡ್ತಾ ಇದೆ. ಹೀಗಿರುವಾಗ ನಮ್ಮ ಅರಣ್ಯ ರಕ್ಷಣೆಯಲ್ಲಿ ಸಾರ್ವಜನಿಕರು ಹೇಗೆ ಭಾಗಿಯಾಗಬಹುದು? ಹಾಗೇನೆ ಯಾರಾದ್ರೂ ಮರಗಳನ್ನ ಕಡಿತಾ ಇದ್ದಾರೆ ವಿತೌಟ್ ಪರ್ಮಿಷನ್, ಹೇಗೆ ಇವರು ದೂರನ್ನ ನೀಡಬಹುದು? ಏನು ವ್ಯವಸ್ಥೆ ಇದೆ ಸರ್ ಇದಕ್ಕೆ?
0: ಸೊ ಸಾರ್ವಜನಿಕರು ತಮ್ಮದು ಏನೇ ಅಹವಾಲುಗಳು ಇದ್ರೆ ಅಥವಾ ತಮ್ಮ ದೂರುಗಳಿದ್ರೆ ತಾವು ನೇರವಾಗಿ ಪಕ್ಕದಲ್ಲಿರುವ ಒಂದು ಅರಣ್ಯ ಕಚೇರಿಗೆ ಹೋಗಿ ಕೊಡಬಹುದು, ಅಥವಾ ಅವರು ತಮ್ಮ ಹೆಸರನ್ನು ಹೇಳದೆ ಇದನ್ನು ಇಡಬೇಕು, ಸಿಗರೇಟ್ ಗೋಪಿಯಾಗಿ ಇಡಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ 1926 ಅಂತ ಒಂದು ನಂಬರ್ಗೆ ಕಾಲ್ ಮಾಡಿ ಕರೆ ಮಾಡಿ ಹೇಳಿದ್ರೆ ಅವರು ತಕ್ಷಣವೇ ಸ್ಪಂದಿಸ್ತಾರೆ. ಆ ನಂಬರ್ ಯಾವಾಗಲೂ ಇರ್ತದೆ. ಅಲ್ಲಿಂದ ನಾವು ಸೂಕ್ತ ಮಾರ್ಗದರ್ಶನ ನೀಡಿ ಇದರಲ್ಲಿ ಆಕ್ಷನ್ ತಗೊಳ್ಳಿ ಅಂತ ನಾವು ಇಲ್ಲಿ ಡೈರೆಕ್ಷನ್ ಕೊಡ್ತೀವಿ.
1: ಕೇಳಿದ್ರಲ್ಲ ಶ್ರೋತೃಗಳೇ, ಇತ್ತೀಚಿನ ದಿನಗಳಲ್ಲಿ ಮಾನವನ ಸ್ವಾರ್ಥಕ್ಕಾಗಿ ಕಾಡುಗಳು ನಾಶವಾಗ್ತಾ ಇದೆ. ಇದರಿಂದ ಅನೇಕ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೀವಿ. ಇದೆಲ್ಲ ನಿಮಗೂ ಕೂಡ ಗೊತ್ತಿದೆ. ಮಳೆ ಕಡಿಮೆ ಆಗ್ತಾ ಇದೆ, ಬಿಸಿಲು ಜಾಸ್ತಿ ಆಗ್ತಾ ಇದೆ, ಹವಾಮಾನದಲ್ಲಿ ಹೆಚ್ಚು ಏರುಪೇರನ್ನ ಕಾಣ್ತಾ ಇದ್ದೀವಿ. ಹೀಗಿರುವಾಗ ಕಾಡ್ಗಿಚ್ಚನ್ನ ನೀವು ನೋಡಿದ್ರೆ, ಕಳ್ಳ ಭೇಟೆ ಅಥವಾ ಅಕ್ರಮ ಮರ ಕಡಿಯೋದನ್ನ ಅಥವಾ ಒತ್ತುವರಿ ಕಂಡು ಬಂದ್ರೆ ಖಂಡಿತವಾಗಿ ಸುಮ್ಮನೆ ಇರಬೇಡಿ. 1926 ನೀವು ದೂರನ್ನ ನೀಡಬಹುದು. ಉಚಿತವಾಗಿ ಕರೆ ಮಾಡಿ ನೀವು ದೂರನ್ನ ನೀಡಬಹುದು. ಇದರಿಂದ ಖಂಡಿತವಾಗಿಯೂ ಅರಣ್ಯವನ್ನ ರಕ್ಷಣೆ ಮಾಡೋದಕ್ಕೆ ನೀವು ಕೂಡ ಕೈ ಜೋಡಿಸಿದಂಗ ಆಗತ್ತೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿ ನೀಡಿದವರು ಆರ್ ರವಿಶಂಕರ್, IFS ಕರ್ನಾಟಕದಲ್ಲಿ ಮುಖ್ಯ ಸಂರಕ್ಷಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ವನಸ್ಪಂದನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಆರ್ ರವಿಶಂಕರ್, IFS ಇವರೊಂದಿಗೆ ನಿರ್ಮಲಾ ಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ

0: ಸ್ನೇಹಿತರೆ, ಇದಾಗಿತ್ತು ಇಂದಿನ ಶುಭೋದಯ ಕರ್ನಾಟಕ. ಈ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಾನು ನಿಮ್ಮ ಆರ್ಜೆ ರಶ್ಮಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 9:40 ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮೆಲ್ಲಾ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ವಿಶ್ವ ಆಲ್ಝೈಮರ್ಸ್ ಮಾಸ ನಡೀತಾ ಇದೆ, ಅಂದರೆ ವರ್ಲ್ಡ್ ಆಲ್ಝೈಮರ್ಸ್ ಮಂತ್ ನಡೀತಾ ಇದೆ. ಇದರ ಬಗ್ಗೆ ನಮ್ಮ ಕೇಳುಗರೆಲ್ಲರಿಗೂ ಮಾಹಿತಿ, ಹಾಗೆಯೇ ಇದರ ಬಗ್ಗೆ ಒಂದಷ್ಟು ಅರಿವನ್ನು ಮೂಡಿಸುವ ಸಲುವಾಗಿ ಇಂದಿನ ಈ ಕಾರ್ಯಕ್ರಮದಲ್ಲಿ ನಾವು ಮುಖ್ಯ ಅತಿಥಿಯೊಬ್ಬರನ್ನು ಆಹ್ವಾನಿಸಿದ್ದೇವೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅವರು, ಡಾಕ್ಟರ್ ಅದ್ವೈತ್ ಕುಲಕರ್ಣಿ. ಇವರು ಸೀನಿಯರ್ ಕನ್ಸಲ್ಟೆಂಟ್, ಹಾಗೆಯೇ ನರರೋಗ ತಜ್ಞರು ಕೂಡ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ನಿಮ್ಹಾನ್ಸ್ನಿಂದ ಇವರ ಟ್ರೈನಿಂಗ್ ಕೂಡ ಆಗಿದೆ. ಡಾಕ್ಟರ್ ಅದ್ವೈತ್ ಅವರೇ, ನಮಸ್ಕಾರ.
1: ನಮಸ್ಕಾರ.
0: ಇವತ್ತು ಅನ್ನೋದಕ್ಕಿಂತ ಈ ಒಂದು ಮಾಸ ಏನಿದೆಲ್ಲ, ಸೆಪ್ಟೆಂಬರ್ ತಿಂಗಳು ವಿಶ್ವ ಆಲ್ಝೈಮರ್ಸ್ ಮಾಸವನ್ನಾಗಿ ಇಡೀ ವಿಶ್ವದಲ್ಲೇ ಇದರ ಒಂದು ಅರಿವನ್ನ ಮೂಡಿಸೋದಕ್ಕೆ ಅಂತ ಹೇಳಿ ಈ ದಿನವನ್ನ ಆಚರಿಸ್ಕೊಂಡು ಬರಲಾಗ್ತಾ ಇದೆ ಈ ತಿಂಗಳನ್ನ. ಈ ಆಲ್ಝೈಮರ್ಸ್ ಅಂದ್ರೆ ಏನು ಅನ್ನೋದ್ರಿಂದ ಶುರು ಮಾಡ್ಕೊಳ್ಳೋಣ ಡಾಕ್ಟ್ರೆ.
1: ಡಿಮೆನ್ಷಿಯಾ ಅಂದ್ರೆ ಅಂಬ್ರೆಲ್ಲಾ ಟರ್ಮ್, ಅದು ಮೆದುಳನ್ನು ಕಾಯಿಲೆ.

0: ಬೇರೆ ಬೇರೆ ರೀಸನ್ ಅಂದ್ರೆ ಅಲ್ಝೈಮರ್ಸ್ ಡಿಸೀಸ್. ಇಟ್ ಈಸ್ ಅ ಪ್ರೋಗ್ರೆಸಿವ್ ಡಿಸೀಸ್ ಆಫ್ ದ ಬ್ರೈನ್. ಅಂದ್ರೆ ಬರ್ತಾ ಬರ್ತಾ ಬೇರೆ ಬೇರೆ ಸಿಂಪ್ಟಮ್ಸ್ ಬದಲನ ಮದುವಿನ ಮೆದುಳಿನ ಕಾಯಿಲೆದಲ್ಲಿ ಮೋಸ್ಟ್ ಕಾಮನ್ ಕಾಸ್ ಆಫ್ ಡಿಮೆನ್ಷಿಯಾ ಅಂದ್ರೆ ಅಲ್ಝೈಮರ್ಸ್ ಡಿಸೀಸ್. ಅದು ನಮ್ ವಿವೇಚನಾ ಶಕ್ತಿ, ನಾವು ಕಾಗ್ನಿಟಿವ್ ಫಂಕ್ಷನ್ಸ್ ಹೇಳ್ತೀವಿ, ಅದು ಕಡಿಮೆ ಆಗುತ್ತೆ. ಅದರಲ್ಲಿ ನಮ್ ಜ್ಞಾಪಕ ಶಕ್ತಿ, ಥಿಂಕಿಂಗ್ ಅಬಿಲಿಟಿ, ಡಿಸಿಷನ್ ಮೇಕಿಂಗ್ ಅಬಿಲಿಟಿ ಮತ್ತೆ ಡೈಲಿ ಫಂಕ್ಷನಿಂಗ್ ನ ಕೂಡ ಗ್ರಾಜ್ಯುಲಿ ಡಿಕ್ಲೈನ್ ಆಗುತ್ತೆ, ಕಡಿಮೆ ಆಗುತ್ತೆ. ದಿನನಿತ್ಯ ಜೀವನದಲ್ಲಿ ಇದು ತೊಂದರೆ ಕೊಡುತ್ತೆ. ನಾರ್ಮಲ್ ಏಜಿಂಗ್ ದಲ್ಲಿ ಜನಗಳು ಒಂದು ಹೆಸರು ಮರೀತಾರೆ ಅಥವಾ ನಮ್ಮ ಕನ್ನಡಿಕ ಎಲ್ಲಿ ಇಟ್ಟಿದ್ದೀನಿ ಮರೀತಾರೆ, ಬಟ್ ಮತ್ತೆ ಅವ್ರಿಗೆ ಗ್ಯಾಪ್ ನ ಬರುತ್ತೆ, ಆಮೇಲೆ ಮತ್ತೆ ಮತ್ತೆ ಜಾಸ್ತಿ ಆಗಲ್ಲ, ಅವ್ರು ಇಂಡಿಪೆಂಡೆಂಟ್ ಆಗೇ ಇರ್ತಾರೆ. ಬಟ್ ಇನ್ ಅಲ್ಝೈಮರ್ಸ್ ಡಿಸೀಸ್ ದೇರ್ ಇಸ್ ಅ ಡಿಫಿಕಲ್ಟಿ ಇನ್ ಫಾರ್ಮಿಂಗ್ ಅಂಡ್ ಸ್ಟೋರಿಂಗ್ ನ್ಯೂ ಮೆಮರೀಸ್. ಅಂದ್ರೆ ಹೊಸ ನೆನಪುಗಳು ಫಾರ್ಮ್ ಆಗಲ್ಲ, ಸ್ಟೋರ್ ಆಗಲ್ಲ. ಈ ಪೇಷಂಟ್ಸ್ ಒಂದೇ ಪ್ರಶ್ನೆ ಮತ್ತೆ ಮತ್ತೆ ಕೇಳ್ತಾರೆ, ನಾವು ಏನ್ ಮಾತಾಡಿದೀನಿ, ಏನ್ ಒಂದ್ ಹತ್ತು ನಿಮಿಷ ಮುಂಚೆ ಏನ್ ಮಾತಾಡಿದೀನಿ ಮರೀತಾರೆ. ಮೆಡಿಸಿನ್ಸ್ ತಗೊಂಡಿದೀನಿ ಇಲ್ಲ ಮರಿಬಹುದು, ಅವ್ರಿಗೆ ಲಕ್ಕ ಮಾಡಕ್ ಆಗಲ್ಲ.
1: ಬಂದು ಮಾತ್ರೆ ತಗೊಂಡಿದ್ರೆ ನೆನ್ಪಿರೋದಿಲ್ಲ, ಮತ್ತೆ ಮಾತ್ರೆ ತಗೊಳ್ಳುವಂತಹ ಸಂದರ್ಭದಲ್ಲಿ
0: ಮಾತ್ರೆ ತಗೊಳಕ್ಕೆ ರಿಸ್ಕ್ ಇರುತ್ತೆ. ಅದು ಬಹಳ ಬಹಳ ರಿಸ್ಕಿ ಅಲ್ಲ, ಯಾಕಂದ್ರೆ ನಾವು ಗಮನ ಕೊಟ್ಟಿಲ್ಲ ಅಂದ್ರೆ ಅವ್ರು ಹೇಳ್ತಾರೆ, ಅಲ್ಲಪ್ಪ ನೀವು ನಮ್ಗೆ ಟೀ ಕೊಟ್ಟಿಲ್ಲ, ನಾವು ಕೊಟ್ಟಿದ್ದೀನಿ ಊಟನ ಕೊಟ್ಟಿದ್ದೀನಿ. ಬಟ್ ಹೇಳ್ತಾರೆ 15 ನಿಮಿಷ ಆದ್ಮೇಲೆ, ಇಲ್ಲಪ್ಪ ಊಟನ ಕೊಟ್ಟಿಲ್ಲ ಮತ್ತೆ ಕುಡಿ, ಮೆಡಿಸಿನ್ಸ್ ತಗೊಂಡಿಲ್ಲ ಅಂದ್ರೆ ಮತ್ತೆ ಮತ್ತೆ ತಗೋಬಹುದು. ಮತ್ತೆ ಅನ್ಫ್ಯಾಮಿಲಿಯರ್ ಸರೌಂಡಿಂಗ್ಸ್ ಅಲ್ಲಿ ಹೋದ್ರೆ ಅವ್ರ ಕನ್ಫ್ಯೂಷನ್ ಆಗುತ್ತೆ.
1: ನೀವು ಹೇಳ್ತಾ ಇದ್ರಿ ದುಡ್ಡಿನ ಒಂದು ಲೆಕ್ಕಾಚಾರ ಕೂಡ ಮರೆಯುವಂತ ಸಾಧ್ಯತೆ ಇರುತ್ತೆ.
0: ಮರೆಯುವುದು ಸಾಧ್ಯ ಇದೆ, ಯಾಕಂದ್ರೆ ಅವ್ರಿಗೆ ಜಾಸ್ತಿ ಕಾಯಿಲೆ ಆದ್ಮೇಲೆ ಲೆಕ್ಕ ಮಾಡಕ್ಕಾಗಲ್ಲ. ಒಂದ್ 100 ರೂಪಾಯಿ ಜಾಗದಲ್ಲಿ 200 ರೂಪಾಯಿ ಕೊಡ್ಬಹುದು. ಅದಕ್ಕೆ ನಾವು ಬಹಳ ಕೇರ್ಫುಲ್ ಆಗಿ ಇರ್ಬೇಕು. ಇನ್ನೊಂದು ಮುಖ್ಯ ವಿಷಯ ಅಂದ್ರೆ, ಗೊತ್ತಿರೋ ಸುತ್ತಮುತ್ತ ದಾರಿ ಮರಿಬಹುದು. ದೇ ಮೇ ಗೆಟ್ ಲಾಸ್ಟ್ ಇನ್ ಫ್ಯಾಮಿಲಿಯರ್ ಸರೌಂಡಿಂಗ್ಸ್.
1: ಅಂದ್ರೆ ಈಗ ಸಾಮಾನ್ಯವಾಗಿ ವಯಸ್ಸಾದವರಲ್ಲಿ ಮರುವಿನ ಕಾಯಿಲೆ ಬರುತ್ತೆ, ಅದಕ್ಕೂ ಅಲ್ಝೈಮರ್ಸ್ಗೂ ಏನು ವ್ಯತ್ಯಾಸ ಇದೆ ಡಾಕ್ಟರ್?
0: ಕರೆಕ್ಟ್, ಅಲ್ಝೈಮರ್ಸ್ ಅಲ್ಲಿ ಇದು ಎಲ್ಲ ಬರ್ತಾ ಬರ್ತಾ ಜಾಸ್ತಿ ಆಗತ್ತೆ, ಭ್ರಮಣೆ ಕಾಯಿಲೆ ಜಾಸ್ತಿ ಆಗತ್ತೆ. ನಾರ್ಮಲ್ ಫರ್ಗೆಟ್ಫುಲ್ನೆಸ್ ಅಲ್ಲಿ ಚಿಕ್ಕ ವಸ್ತುಗಳು ಮರಿಬಹುದು, ಹೆಸರು ಮರಿಬಹುದು, ಡಿಸ್ಪ್ಲೇಸ್ ಅಂದ್ರೆ ಸ್ಪೆಕ್ಟಕಲ್ಸ್ ಮಿಸ್ಪ್ಲೇಸ್ ಮಾಡಬಹುದು.
1: ಅಂದ್ರೆ ಅಲ್ಝೈಮರ್ಸ್ ಆಗುವಂತಹ ಸಾಮಾನ್ಯವಾದ ಈ ವಯಸ್ಸಿನ ಇದು ಏನು?
0: ಎಸ್, ವಯಸ್ಸಿನ ಯೂಶುವಲಿ ಬಿಯಾಂಡ್ 65 ಇಯರ್ಸ್, 65 ವಯಸ್ಸು ಆದ್ಮೇಲೆ ಅಲ್ಝೈಮರ್ಸ್ ಕಾಯಿಲೆ ಆಲ್ಮೋಸ್ಟ್ 6% ಜನದಲ್ಲಿ ಬರಬಹುದು
1: ಸಾಧ್ಯತೆ ಇದೆ.
0: ಎಸ್,
1: ಇದು ಜೆನೆಟಿಕ್ ಅಲ್ಲ ಡಾಕ್ಟರ್, ವಂಶವಾಹಿನಿ?
0: ಅದೇ, ಅದಕ್ಕೆ ನಾವು ಅರ್ಲಿ ಆನ್ಸೆಟ್ ಅಲ್ಝೈಮರ್ಸ್ ಅಂತ ಹೇಳ್ತೀನಿ. ಅಂದ್ರೆ ಬೇಗ ಬರಬಹುದು, 40-65 ವಯಸ್ಸಲ್ಲಿ ಈ ತರ ಮೆಮೊರಿ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದ್ರೆ ಅದು ಜೆನೆಟಿಕ್ ಇರಬಹುದು.
1: ಓಕೆ, ಈಗ ನಮ್ಮ ಒಂದು ರಾಜ್ಯದಲ್ಲೇ ತಗೊಂಡ್ರೆ ಎಷ್ಟು ಜನರಲ್ಲಿ ಇದು ಕಾಣಿಸ್ಕೊಳ್ತಾ ಇದೆ, ಎಷ್ಟು ಜನರು ಇದರಿಂದ ಬಳಲ್ತಾ ಇದ್ದಾರೆ, ಅಥವಾ ಭಾರತದಲ್ಲೂ ಕೂಡ ಈ ಲೆಕ್ಕಾಚಾರ ನೋಡಿದ್ರೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಇದು ಈ ಅಂಕಿ ಅಂಶ ನಿಜನ?
0: ನಾವು ಅಂದ್ರೆ ಮೇನ್ ಹೌ ಟು ಡಿಸ್ಟಿಂಗ್ವಿಶ್, ಏನ್ ಡಿಸ್ಟಿಂಕ್ಷನ್ ಇದೆ ಏಜ್ ರಿಲೇಟೆಡ್ ಮೆಮೊರಿ ಪ್ರಾಬ್ಲಮ್ಸ್ ಮತ್ತೆ ಅಲ್ಝೈಮರ್ಸ್ ಅಲ್ಲಿ? ದಿನ ನಿತ್ಯದ ಜೀವನದಲ್ಲಿ ತೊಂದರೆ ಕೊಡ್ತಾ ಇದೆ ಅಂದ್ರೆ ಅದು ಅಲ್ಝೈಮರ್ಸ್ ಇರಬಹುದು. ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಇದ್ರೆ ಅಲ್ಝೈಮರ್ಸ್ ಇರ್ಬೋದು. ನೇಷನ್ ವೈಸ್ ಬೇರೆ ಲಾಸಿ ಡ್ಯಾಡ್ ಸ್ಟಡಿ ಪ್ರಕಾರ 7.4% ಆಫ್ ಇಂಡಿಯನ್ಸ್ ಹೂ ಆರ್ ಏಜೆಡ್ ಮೋರ್ ದನ್ 60 ಅವ್ರಿಗೆ ಅಂದ್ರೆ ಅಂದಾಜ 88 ಲಕ್ಷ ಜನಗಳಿಗೆ ಡಿಮೆನ್ಷಿಯಾ ಇದೆ. ಅಲ್ಝೈಮರ್ಸ್ ಬಗ್ಗೆ ಸೆಪರೇಟ್ ಆಗಿ ಇದು ಲಕ್ಕ ಇಲ್ಲ, ಬಟ್ ಡಿಮೆನ್ಷಿಯಾ ಬಗ್ಗೆ ಸ್ಟಡೀಸ್ ಇದ್ದಾರೆ. ಕರೆಸ್ಪಾಂಡಿಂಗ್ ಟು ದ ಸ್ಟಡಿ ಇನ್ ಕರ್ನಾಟಕ ಆಲ್ಮೋಸ್ಟ್ ಬೈ 2016 ದ ನಂಬರ್ ವಾಸ್ 5 ಲ್ಯಾಕ್ಸ್, ಆಮೇಲೆ ಬೈ 2036 ಆಲ್ಮೋಸ್ಟ್ 10 ಲಕ್ಷ ಜನಗಳಿಗೆ ಈ ಕಾಯಿಲೆ ಬರಬಹುದು. ಅದು ಮೇನ್ ಪ್ರಾಬ್ಲಮ್ ಅಂದ್ರೆ ನಮ್ ಫ್ಯಾಮಿಲಿದಲ್ಲಿ ಅವ್ರಿಗೆ ಏನ್ ಅನ್ಸುತ್ತೆ, ವಯಸ್ಸಾಗಿದೆ.

0: ಅದಕ್ಕೆ ಮರಿತಾ ಇದ್ದಾರೆ. ಅದಕ್ಕೆ ಡಿಮೆನ್ಷಿಯಾ ಇದ್ರೇನ ಅವರು ನಾರ್ಮಲ್ ಏಜಿಂಗ್ ಅಂತ ದೇ ವಿಲ್ ಇಗ್ನೋರ್ ಇಟ್. ಅದು ಬಹಳ ಪ್ರಾಬ್ಲಮ್.
1: ಅಂದ್ರೆ ವಯಸ್ಸಾದ್ಮೇಲೆ ಇದು ಸಹಜ ಅನ್ಕೊಂಡು ಬಿಟ್ಬಿಡ್ತಾರೆ.
0: ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಅದು ಜೀವನ ನಿತ್ಯ ಜೀವನದಲ್ಲಿ ಅವ್ರಿಗೆ ತೊಂದರೆ ಕೊಡ್ತಾ ಇದೆ ಅಂದ್ರೆ, ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅದು ಪರೀಕ್ಷೆ ಮಾಡಬೇಕು, ಕನ್ಸಲ್ಟೇಷನ್ ಮಾಡಬೇಕು.
1: ಅಂದ್ರೆ ಇದು ವಯಸ್ಸಿನ ಕಾಯಿಲೆ ಅಂತ ಹಾಗೆ ಇದನ್ನ ನೆಗ್ಲೆಕ್ಟ್ ಮಾಡೋದ್ ಬಿಟ್ಟು ಯಾವುದೇ ತರಹದ ಮರೆವು ಬಂದ್ರು ಕೂಡ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ. ಓಕೆ ಡಾಕ್ಟ್ರೆ, ಉತ್ತಮವಾದ ಮಾಹಿತಿಯನ್ನ ಕೊಟ್ರಿ. ಹಾಗೆ ಮುಂದಿನ ಭಾಗದಲ್ಲೂ ಕೂಡ ಇದರ ಲಕ್ಷಣಗಳೇನು, ಯಾವಾಗ ಎಚ್ಚರಗೊಳ್ಳಬೇಕು, ಈಗಿನ ಒಂದು ಜನರೇಷನ್ಗೆ ಮುಂದೆ ಯಾವ ಯಾವ ರೀತಿಯ ತೊಂದರೆಗಳು ಕಾಣಿಸ್ಕೊಳ್ಬಹುದು, ಇದೆಲ್ಲದರ ಬಗ್ಗೆ ಚರ್ಚೆ ಇರುತ್ತೆ. ಡಾಕ್ಟರ್ ಅದ್ವೈತ್ ಕುಲಕರ್ಣಿ ಅವರು ನಮ್ಮ ಜೊತೆ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಇವತ್ತು ಅಂದರೆ ಈ ಒಂದು ತಿಂಗಳು ಸೆಪ್ಟೆಂಬರ್ ತಿಂಗಳು ವಿಶ್ವ ಅಲ್ಝೈಮರ್ಸ್ ಮಾಸ ಅಂದರೆ ವರ್ಲ್ಡ್ ಅಲ್ಝೈಮರ್ಸ್ ಮಂತ್ ಅಂತ ಆಚರಿಸ್ಕೊಂಡು ಬರಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಜಾಗೃತಿಯನ್ನು ನೀಡೋದಕ್ಕೆ, ಅರಿವನ್ನು ಮೂಡಿಸೋದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಅಲ್ಝೈಮರ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಜೊತೆಗೆ ಹಾಡುಗಳು ಕೂಡ ನಮ್ಮ ಕೇಳುಗರಿಗಾಗಿ ಪ್ರಸಾರವಾಗ್ತಾ ಇದೆ. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ವರ್ಲ್ಡ್ ಆಲ್ಝೈಮರ್ಸ್ ಮಂತ್ ಈ ಒಂದು ದಿನದ ಸಲುವಾಗಿ, ಜಾಗೃತಿ ಸಲುವಾಗಿ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಆಲ್ಝೈಮರ್ಸ್ ಬಗ್ಗೆ ನಮಗೆ ಮಾಹಿತಿ ಕೊಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ಡಾಕ್ಟರ್ ಅದ್ವೈತ್ ಕುಲಕರ್ಣಿ ಅವರಿದ್ದಾರೆ. ಡಾಕ್ಟ್ರೆ
1: ನಮಸ್ಕಾರ,
0: ಮತ್ತೊಮ್ಮೆ ಸ್ವಾಗತ. ಈ ಒಂದು ಆಲ್ಝೈಮರ್ಸ್ ಲಕ್ಷಣಗಳು ಯಾವಾಗ ಕಾಣಿಸ್ಕೊಳ್ಳುತ್ತೆ, ಯಾವಾಗ ಎಚ್ಚರಗೊಳ್ಳಬೇಕು, ಆರಂಭಿಕ ಲಕ್ಷಣ ಅಂತ ಕೆಲವೊಂದಿರುತ್ತೆ, ಹಾಗಾಗಿ ಮನೆಯವರು ಯಾವ ಚಿಹ್ನೆಗಳನ್ನ, ಯಾವ ಸೈನ್ಸ್ ನೋಡಬೇಕು?
1: ಇದರಲ್ಲಿ ಇತ್ತೀಚಿನ ನೆನಪು ಅಂದ್ರೆ ರೀಸೆಂಟ್ ಇವೆಂಟ್ ಮೆಮರಿ, ರೀಸೆಂಟ್ ನೆನಪು ಅಫೆಕ್ಟ್ ಆಗುತ್ತೆ. ಅಂದ್ರೆ ಪೇಷಂಟ್ಗಳು 40 ವರ್ಷ ಮುಂಚೆ ಮದ್ವೆ ಆಗಿದೆ ಅದು ಗೊತ್ತಾಗುತ್ತೆ, ಬಟ್ ಇವತ್ ಏನ್ ತಿಂದಿದ್ದೀನಿ, 10 ಮಿನಿಟ್ಸ್ ಮುಂಚೆ ಏನ್ ಮಾತಾಡಿದೀನಿ, ಅದು ಅವ್ರಿಗೆ ಗ್ಯಾಪ್ನ ಇರಲ್ಲ. ಅದಕ್ಕೆ ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಾರೆ, ಇವರು ಮತ್ತೆ ಮತ್ತೆ ಸೇಮ್ ಪ್ರಶ್ನೆ ಕೇಳ್ತಾ ಇದಾರೆ, ಅಪಾಯಿಂಟ್ಮೆಂಟ್ಸ್ ಮಿಸ್ ಮಾಡ್ತಾ ಇದಾರೆ, ಆಮೇಲೆ ದುಡ್ಡಿನ ಸಮಸ್ಯೆ ಲಕ್ಕ ಹಾಕ್ತಾ ಇಲ್ಲ. ಅಂದ್ರೆ ಮುಂಚೆ ಅವರು ಚೆನ್ನಾಗಿ ATM ಕಾರ್ಡ್ ಯೂಸ್ ಮಾಡ್ತಾ ಇದ್ರು, ಆನ್ಲೈನ್ ಬ್ಯಾಂಕಿಂಗ್ ಮಾಡ್ತಾ ಇದ್ರು, ಈಗ ಮಾಡಕ್ ಆಗಲ್ಲ. ಡೇಟ್ಸ್ ಇದಾರೆ, ಅವ್ರಿಗೆ ಗೋತಿದು ಸುತ್ತಮುತ್ತ ದಾರಿ ಹರಿತಾ ಇದಾರೆ, ಅದು ಬಹಳ ಸೀರಿಯಸ್ ಆಗಿನ ಇದಕ್ಕೆ ಇಫೆಕ್ಟ್ ಆಗ್ಬೋದು.
0: ಅಂದ್ರೆ ಆಗಾಗ ಕೀ ಕಳೆದು ಹೋಗೋದು, ಸಣ್ಣ ಪುಟ್ಟ ಕೆಲಸಗಳು ಅವ್ರು ಏನ್ ಮಾಡ್ಕೊಳ್ತಾ ಇದ್ರು ಅದೆಲ್ಲ ಮರೆಯೋದಕ್ಕೆ ಶುರು ಆಗುತ್ತೆ ಈ ಒಂದು ಸಮಯದಲ್ಲಿ. ಅಂದ್ರೆ ನೀವ್ ಹೇಳೋದು ಈ ಒಂದು ಸಮಯದಲ್ಲಿ ವೈದ್ಯರನ್ನ ಕಾಣೋದು ಉತ್ತಮ ಅಂತ?
1: ಉತ್ತಮ, ಬೇರೆ ಅಂದ್ರೆ ಅನುಕೂಲ ಸಮಸ್ಯೆ ಅಲ್ಲ. ಇಟ್ ಅಫೆಕ್ಟ್ಸ್ ಆಲ್ ದ ಕಾಗ್ನಿಟಿವ್ ಫಂಕ್ಷನ್ಸ್, ಅಂದ್ರೆ ವಿವೇಚನಾ ಶಕ್ತಿ ಕಡಿಮೆ ಆಗುತ್ತೆ. ಅದರಲ್ಲಿ ನಮ್ ಅವರು ಡಿಸಿಷನ್ ಮೇಕಿಂಗ್ ಅಬಿಲಿಟಿ, ಜಜ್ಮೆಂಟ್ ಕಡಿಮೆ
0: ಆಗುತ್ತೆ.
1: ಅವ್ರಿಗೆ ಇನಿಷಿಯೇಟಿವ್ ಏನಾದ್ರೂ ಕೆಲಸ ಮಾಡಕ್ಕೆ ಅವರು ಇನಿಷಿಯೇಟಿವ್ ತರ ಸಿಂಪ್ಟಮ್ಸ್ ಆಗ್ಬೋದು, ಶಂಕೆ ಆಗ್ಬೋದು, ಯಾರಾದ್ರ ಏನಾದ್ರ ನಮ್ ಬಗ್ಗೆ ಹೇಳ್ತಾ ಇದಾರೆ, ಅದು ಲೇಟ್ ಸ್ಟೇಜಸ್ ಅಲ್ಲಿ ಜಾಸ್ತಿ ಕೋಪ, ನಡವಳಿಕೆ ತೊಂದ್ರೆ, ಡಿಫಿಕಲ್ಟಿ ಅಂದ್ರೆ ಫ್ಯಾಮಿಲಿಯ ಟಾಸ್ಕ್ ಅವರು ಮಾಡ್ತಾ ಇದ್ರು, ಮುಂಚೆ ಕುಕಿಂಗ್ ಚೆನ್ನಾಗೆ ಮಾಡ್ತಾ ಇದ್ರು, ಬಟ್ ಈಗ ಕುಕಿಂಗ್ ಅಲ್ಲಿ ಸಾಲ್ಟ್ ಎಷ್ಟು ಹಾಕ್ಬೇಕು ಗೊತ್ತಾಗಲ್ಲ, ಬ್ಯಾಂಕಿಂಗ್ ಗೆ ಮಾಡ್ಬೋದು ಅದನ್ನ ಗೊತ್ತಾಗಲ್ಲ, ಯಾವ ಫಾರ್ಮ್ ಫಿಲ್ ಮಾಡ್ಬೇಕು, ಮತ್ತೆ ಲೇಟರ್ ಸ್ಟೇಜಸ್ ಅಲ್ಲಿ ಫೋನ್ ಯೂಸ್ ಮಾಡಕ್ ಆಗಲ್ಲ. ಅಂದ್ರೆ ಒಂದೇ ಇನ್ಸಿಡೆಂಟ್ ಇನಫ್ ಅಲ್ಲ, ಅದಕ್ಕೆ ಕ್ರಮೇಣ ಹೆಚ್ಚಾಗೋದು, ಪ್ರೋಗ್ರೆಸಿವ್ ವರ್ಸನಿಂಗ್ ಇಸ್ ಬಹಳ ಇಂಪಾರ್ಟೆಂಟ್. ಅಂಡ್ ದಿನನಿತ್ಯ ಕಾರ್ಯಗಳು ಇದ್ರು ಅಂದ್ರೆ ಅಫೆಕ್ಟಿಂಗ್ ಡೈಲಿ ಫಂಕ್ಷನ್, ದೀಸ್ ಟೂ ಥಿಂಗ್ಸ್ ಬಹಳ ಇಂಪಾರ್ಟೆಂಟ್.
0: ಸೊ ಅಂದ್ರೆ ಬೇರೆ ವ್ಯಕ್ತಿಯ ನಡವಳಿಕೆಯಲ್ಲಿ ಇಷ್ಟೊಂದು ಬದಲಾವಣೆಗಳು ಕೂಡ ಆಗೋದಕ್ಕೆ ಶುರು ಆಗುತ್ತೆ. ಕೇವಲ ನೆನಪಿನ ಶಕ್ತಿ ಮಾತ್ರ ಅಲ್ಲ, ಅವರ ನಡವಳಿಕೆ ಅಂದ್ರೆ ಬೇರೆಯವ್ರ ಮೇಲೆ ಅವರು ಸಂದೇಹ ಪಡೋದು, ನನ್ನ ಬಗ್ಗೆ ಏನೋ ಮಾತನಾಡ್ತಾ ಇದಾರೆ, ಆಡ್ಕೊಳ್ತಾ ಇದಾರೆ ಅಂತ ಚಿಡಿಚಿಡಿ ಆಗೋದು, ಕಿರಿಕಿರಿ ಮಾಡ್ಕೊಳ್ಳೋದು, ಇವೆಲ್ಲ ಶುರು ಆಗುತ್ತೆ ಅನ್ನೋದು ಸೈನ್ಸ್ ಅಂದ್ರೆ ಚಿಹ್ನೆಗಳು. ಇದು ಬಂದಾಗ
1: ಆಮೇಲೆ ಲೇಟ್ ಸ್ಟೇಜಸ್ ಅಲ್ಲಿ ತಪ್ಪು ನಂಬಿಕೆ, ಅಂದ್ರೆ ಯಾರು ಏನು ಇಲ್ಲ ಅದು ಏನು ಸುಳ್ಳು ಇದೆ ಬಟ್ ನಂಗೆ ಅದೇ ಇದೆ ಆತರ ಅನ್ಸ್ತಾ ಇದೆ. ಆಮೇಲೆ ಹಲ್ಯೂಸಿನೇಷನ್ಸ್, ಸೀಯಿಂಗ್ ಆರ್ ಹಿಯರಿಂಗ್ ವಾಟ್ ಇಸ್ ನಾಟ್ ದೇರ್, ಇಲ್ಲ ಅದು ಬಟ್ ಅವರು ನೋಡ್ತಾ ಇದಾರೆ, ಯಾರಾದ್ರೂ ಇದ್ದಾರೆ, ಏನಾದ್ರ ಕೇಳಿಸ್ತಾ ಇದಾರೆ, ಅದು ಬಹಳ ತೊಂದ್ರೆ ಕೊಡುತ್ತೆ ಫ್ಯಾಮಿಲಿ ಮೆಂಬರ್ಸ್.
0: ಅಂದ್ರೆ ಅಲ್ಝೈಮರ್ಸ್ ಸ್ಕಿಜೋಫ್ರೀನಿಯಾ ಆಗುತ್ತೆ ಮುಂದೆ ಹೋಗ್ತಾ,
1: ಮುಂದೆ ಅಲ್ಝೈಮರ್ಸ್ ಅಲ್ಲಿ ಸೈಕಾಲಜಿಕಲ್ ಸಿಂಪ್ಟಮ್ಸ್ ನ ಆಗ್ಬೋದು. ನಾವು ಸ್ಕಿಜೋಫ್ರೀನಿಯಾ ಹೇಳಲ್ಲ ಯಾಕಂದ್ರೆ ಅದು ಸೆಪರೇಟ್ ಆಗಿ ಕಾಯಿಲೆ ಇದೆ, ಬಟ್ ಸೈಕಾಲಜಿಕಲ್ ಪ್ರಾಬ್ಲಮ್ ಸೈಕೋಸಿಸ್ ಅಂತ ಹೇಳ್ತೀನಿ, ಅದು ಲೇಟ್ ಸ್ಟೇಜಸ್ ಅಲ್ಲಿ ಆಗ್ಬೋದು.
0: ಓಕೆ, ಸೊ ಬಹಳಷ್ಟು ಮುಖ್ಯವಾದ ವಿಚಾರ ಇದು ಡಾಕ್ಟ್ರೆ. ಅಂದ್ರೆ ಸ್ವಲ್ಪ ಈ ಚಿಹ್ನೆಗಳು ಕಾಣಿಸ್ತಿದ್ದ ಹಾಗೇನೆ ವೈದ್ಯರನ್ನ ಕಾಣಬೇಕು ಅಂತ ಹೇಳ್ತಾ ಇದ್ದೀರಾ?
1: ಕಾಣಬೇಕು, ಯಾಕಂದ್ರೆ ಲೇಟ್ ಸ್ಟೇಜಸ್ ಅಲ್ಲಿ ನನ್ನತ್ರ ಟ್ರೀಟ್ಮೆಂಟ್ ಆಪ್ಷನ್ಸ್ ಬಹಳ
0: ಕಡಿಮೆ ಆಗ್ಬಿಡುತ್ತೆ.
1: ಜಲ್ದಿ ಪೇಷಂಟ್ಸ್ ಬಂದ್ರೆ ನಾವು ರಿವರ್ಸಿಬಲ್ ಕಾಸಸ್ ಆಫ್ ಡಿಮೆನ್ಷಿಯಾ ಅಂತ ರೂಲ್ ಔಟ್
0: ಮಾಡ್ಬೋದು.
1: ಒಂದ್ ಸರಿ ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್, ವಿಟಮಿನ್ B12 ಡೆಫಿಷಿಯನ್ಸೀಸ್, ಥೈರಾಯ್ಡ್ ಪ್ರಾಬ್ಲಮ್ಸ್ ಇಂದ, ಬ್ರೈನ್ ಕುಪ್ಪು ಕಡಿಮೆ ಇದ್ರೆ, ಸೋಡಿಯಂ ಲೆವೆಲ್ ಕಡಿಮೆ ಇದ್ರೆ ಮೆಮರಿ ಪ್ರಾಬ್ಲಮ್ಸ್ ಬರ್ಬೋದು.
0: ಸೊ ಇದರಿಂದ
1: ಬರುತ್ತೆ. ಅದಕ್ಕೆ ನೀವು ಜಲ್ದಿ ಹೋದ್ರೆ ಬೇರೆ ರಿವರ್ಸಿಬಲ್ ಕಾಸಸ್ ನಾವು ರೂಲ್ ಔಟ್ ಮಾಡಿ ಡಯಾಗ್ನೋಸಿಸ್ ಜಲ್ದಿ ಮಾಡಿದರೆ ಟ್ರೀಟ್ಮೆಂಟ್ ಜಲ್ದಿ ಶುರು ಮಾಡಬಹುದು.
0: ಅಂದ್ರೆ ಈಗ ಡಿಮೆನ್ಷಿಯಾ ಅಥವಾ ಅಲ್ಝೈಮರ್ಸ್ ಅಂತ ದೊಡ್ಡ ಕಾಯಿಲೆನೆ ಇಲ್ಲದೆ ಸಣ್ಣ ಪುಟ್ಟದ್ರಲ್ಲಿ ಇದನ್ನ ಸಾಲ್ವ್ ಮಾಡುವಂತಹ ಚಾನ್ಸಸ್ ಕೂಡ ಇದೆ. ಹಾಗಾಗಿ ಬೇಗ ಹೋದ್ರೆ ಉತ್ತಮ ಅಂತ ಹೇಳ್ತಾ ಇದ್ದೀರಾ. ಧನ್ಯವಾದಗಳು ಡಾಕ್ಟರ್. ಹೀಗೆ ಮಾತು ಪ್ರಶ್ನೆಗಳು ಮುಂದುವರಿಯುತ್ತೆ ಅಲ್ಝೈಮರ್ಸ್ ಬಗ್ಗೆ, ಜೊತೆಗೆ ಹಾಡುಗಳನ್ನು ಕೂಡ ಕೇಳೋಣ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಚೆಲ್ಲಾಪಿಲ್ಲಿ ಚಿತ್ರದ ಹಾಡನ್ನು ಕೇಳಿದ್ರಿ. ಕಾರ್ತಿಕ್ ಹಾಗೂ ಅನುರಾಧ ಭಟ್ ಅವರ ಧ್ವನಿಗಳಲ್ಲಿ ಮಂಜು ಕಾರ್ವಾರ ಗೀತೆಯನ್ನು ಬರೆದಿದ್ರು. ಮಿಕ್ಕು ಕಾವಿಲ್ ಅವರ ಸಂಗೀತ ಇತ್ತು. ವಾಸುಕಿ ವೈಭವ್ ಅವರು ಹಾಡಿದಂತಹ ಒಂದು ಹಾಡು ಕೂಡ ಪ್ರಸಾರವಾಯಿತು, ಕೆಮಿಸ್ಟ್ರಿ ಆಫ್ ಕಾರ್ಯಪ್ಪ ಚಿತ್ರದ ಹಾಡಿದು. ಸಂಗೀತ ರವೀಂದ್ರನಾಥ್ ಅವರ ಧ್ವನಿ ಕೂಡ ಇತ್ತು. ಕುಮಾರ್ ಅವರ ರಚನೆ, ಆರವ್ ರಿಷಿಕ್ ಅವರ ಸಂಗೀತ ಇತ್ತು. ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವರ್ಲ್ಡ್ ಆಲ್ಝೈಮರ್ಸ್ ಮಂತ್, ಆಲ್ಝೈಮರ್ಸ್ ಬಗೆಗಿನ ಜಾಗೃತಿ ಅರಿವನ್ನು ಮೂಡಿಸೋದಕ್ಕಂತಹ ಕಾರ್ಯಕ್ರಮ ಇದು.

ನಮಸ್ಕಾರ, ನಾನು ನಿಮ್ಮ ಸಂಗೀತ ನಿರ್ದೇಶಕ ಅಭಿಮಾನ್ ರಾಯ್ ಮಾತಾಡ್ತಾ ಇದ್ದೀನಿ. ಕೇಳಬೇಕು ಅನಿಸಿದಾಗೆಲ್ಲ ಕೇಳೋದು ವಿವಿಧ ಭಾರತಿ. ತುಂಬಾ ಪೀಸ್ಫುಲ್ ಆಗಿರುವಂತ, ಆಮೇಲೆ ತುಂಬಾ ವಿಷಯಗಳಿರುವಂತ, ಯೂಸ್ಫುಲ್ ಇರುವಂತ ಕಾರ್ಯಕ್ರಮಗಳು ತುಂಬಾ ಬರುತ್ತೆ. ಜೊತೆಗೆ ತುಂಬಾ ಮಧುರವಾದಂತ ಹಳೆ ಗೀತೆಗಳು, ಅಂದ್ರೆ ನಾವು ಹುಟ್ಟೋಕ್ ಮುಂಚಿನಿಂದ ಇರುವಂತ ಗೀತೆಗಳು ಸಹ ಇದರಲ್ಲಿ ಬರ್ತಾ ಇರುತ್ತೆ. ಎರಡನೇದು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಸಾಹಿತಿಗಳು ಯಾರು, ಸಂಗೀತ ಯಾರು, ಗಾಯಕರು ಯಾರು ಅನ್ನೋಂತ ವಿಷಯನ ಕೂಡ ಇವರು ಟ್ಯಾಗ್ ಮಾಡ್ತಾರೆ. ಬಹಳ ಒಳ್ಳೆ ವಿಷಯ, ಯಾಕಂದ್ರೆ ಎಷ್ಟೋ ಹಾಡುಗಳು ಜನಕ್ಕೆ ತಲುಪಿರುತ್ತೆ, ಆದ್ರೆ ಅದರ ಕ್ರಿಯೇಟರ್ಸ್ ಅನ್ನುವಂತ ಇದೇ ಗೊತ್ತಾಗಲ್ಲ. ಆ ನಿಟ್ಟಿನಲ್ಲಿ ದೊಡ್ಡ ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಗುವಂತ ವಿವಿಧ ಭಾರತಿನ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ. ನೀವು ಕೇಳಿ. ಕೀಪ್ ರಾಕಿಂಗ್, ಕೀಪ್ ಲಿಸ್ನಿಂಗ್.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಆಲ್ಝೈಮರ್ಸ್ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಡೋದಕ್ಕೆ ಡಾಕ್ಟರ್ ಅದ್ವೈತ್ ಕುಲಕರ್ಣಿ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟ್ರೇ, ಹಲೋ.

0: ಸ್ನೇಹಿತರೆ, ಆಲ್ಝೈಮರ್ಸ್ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ಅದ್ವೈತ್ ಕುಲಕರ್ಣಿ ಅವರಿದ್ದಾರೆ. ಡಾಕ್ಟ್ರೆ ನಮಸ್ಕಾರ.
1: ನಮಸ್ಕಾರ.
0: ಹಾ, ಇದು ಮನೆಯಲ್ಲಿ ಆಲ್ಝೈಮರ್ಸ್ ರೋಗಿ ಇದ್ರೆ ಹೇಗೆ ಅವರನ್ನು ನೋಡ್ಕೊಳ್ಳೋದು, ಆರೈಕೆ ಮಾಡೋರಿಗೆ ಏನು ಸಲಹೆಯನ್ನು ಕೊಡ್ತೀರಾ?
1: ಆಕ್ಚುಲಿ ವ್ಯಕ್ತಿ ಕೇಂದ್ರಿತ ಆರೈಕೆ ಅಂದ್ರೆ ಸಪೋರ್ಟ್ ದ ಪರ್ಸನ್ ರಿಮೈನಿಂಗ್ ಅಬಿಲಿಟೀಸ್ ಇನ್ಸ್ಟೆಡ್ ಆಫ್ ರಿಪೀಟೆಡ್ಲಿ ಪಾಯಿಂಟಿಂಗ್ ವಾಟ್ ಹ್ಯಾಸ್ ಬಿನ್ ಲಾಸ್ಟ್. ಅಂದ್ರೆ ಆ ಪೇಷಂಟ್ ಗೆ ಮೆಮರಿ ಪ್ರಾಬ್ಲಮ್ಸ್ ಇಂದ ಒಂದೊಂದ್ಸರಿ ಕನ್ಫ್ಯೂಷನ್ ಆಗುತ್ತೆ, ಗೊಂದಲ ಆಗುತ್ತೆ. ಅದಕ್ಕೆ ನಮ್ ದಿನಚರಿಯೇ ಪ್ರೆಡಿಕ್ಟೇಬಲ್ ಕರೆಕ್ಟ್ ಇದ್ರೆ, ಅಂದ್ರೆ ಯಾವಾಗ ಎದ್ದೋಳೋದು, ಯಾವಾಗ ಊಟ ಮಾಡೋದು, ಮೆಡಿಸಿನ್ಸ್ ತಗೊಳ್ಳೋದು ಟೈಮಿಂಗ್ಸ್, ಆಕ್ಟಿವಿಟೀಸ್, ಎಕ್ಸಸೈಸಸ್, ನಿದ್ರೆ ಟೈಮಿಂಗ್ ಫಿಕ್ಸ್ ಇದ್ರೆ ಅವ್ರ ಗೊಂದಲ ಕಡಿಮೆ ಆಗುತ್ತೆ. ಅವ್ರಿಗೆ ಒಂದ್ ಟೈಮ್ ಒಂದೇ ಇನ್ಸ್ಟ್ರಕ್ಷನ್ ಕೊಡ್ಬೇಕು. ಎರಡ್ ಮೂರು ಇನ್ಸ್ಟ್ರಕ್ಷನ್ಸ್ ಕೊಟ್ರೆ ಮತ್ತೆ ಅವ್ರಿಗೆ ಗೊಂದಲ
0: ಅಂದ್ರೆ ಅವರನ್ನ ಪದೇ ಪದೇ ದೂಷಿಸಬಾರ್ದು ಅಂತ ಹೇಳ್ತಾ ಇದ್ದೀರಾ. ಅವರಿಗೆ
1: ಆಮೇಲೆ ಅವ್ರಿಗೆ ಆಬ್ಜೆಕ್ಟ್ಸ್ ಗಳು ಫಿಕ್ಸ್ಡ್ ಜಾಗದಲ್ಲಿ ಇಡ್ಬೇಕು, ಆಬ್ಜೆಕ್ಟ್ಸ್ ಗೆ ಕ್ಲಿಯರ್ ಲೇಬಲ್ ಹಾಕ್ಬೇಕು. ಒಂದೊಂದ್ ಸರಿ ಅವ್ರಿಗೆ ಗೊತ್ತಾಗಲ್ಲ, ಚೆನ್ನಾಗಿ ಲೈಟಿಂಗ್ ಇದ್ರೆ, ಸ್ಪ್ಲೆಂಡರ್ಸ್ ದೊಡ್ಡಾಗಿ ಚೆನ್ನಾಗಿ ಇದ್ರೆ, ದೊಡ್ಡದು ಕ್ಲಾಕ್ಸ್ ಇದ್ರೆ ಅವ್ರಿಗೆ ಟೈಮ್ ಓರಿಯೆಂಟೇಶನ್ ಇರುತ್ತೆ.
0: ಅಂದ್ರೆ ಮನೆಯಲ್ಲಿ ಬೆಳಕು ಹೆಚ್ಚಾಗಿರ್ಬೇಕು, ಗಾಳಿ ಬೆಳಕು ಚೆನ್ನಾಗಿರ್ಬೇಕು, ಗಡಿಯಾರದ ಮುಳ್ಳು ಅಂದ್ರೆ ಗಡಿಯಾರದ ಏನು ಸಂಖ್ಯೆಗಳಿದೆ ದೊಡ್ಡದಾಗಿರ್ಬೇಕು, ಅವ್ರಿಗೆ ಕಾಣೋ ತರ ಇರ್ಬೇಕು. ಆಮೇಲೆ ಅವ್ರಿಗೆ ಕೊಡುವಂತಹ ಸಲಹೆ ಸೂಚನೆಗಳು ಕೂಡ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಇರ್ಬೇಕು ಅಂತ ಹೇಳ್ತಾ ಇದ್ದೀರಾ. ಆಮೇಲೆ ಪದೇ ಪದೇ ಅದೇ ಪ್ರಶ್ನೆಯನ್ನ ಕೇಳ್ತಾ ಇರ್ತಾರೆ, ಅವ್ರಿಗೂ ಸಿಟ್ಟು ಬರ್ತಾ ಇರುತ್ತೆ, ಮನೆಯವ್ರಿಗೂ ಕೂಡ ಇದರಿಂದ ಸ್ವಲ್ಪ ಕಿರಿಕಿರಿ ಉಂಟಾಗಬಹುದು. ಹೇಗೆ ಇದಕ್ಕೆ ಏನು ಇದಕ್ಕೆ ಸೊಲ್ಯೂಷನ್?
1: ಅದೇ, ಯಾಕಂದ್ರೆ ನಾವು ಹೇಳಿದ ಪ್ರಕಾರ ಅದು ನೆನ್ಪಕ್ ಶಕ್ತಿ ಕಾಯಿಲೆ ಮಾತ್ರ ಅಲ್ಲ, ಅದರಲ್ಲಿ ಭಾಷೆ, ನಿಮ್ ಸಮಯ ಮತ್ತು ವ್ಯಕ್ತಿಗಳು ಅರಿವು, ಡಿಸಿಜನ್ ಮೇಕಿಂಗ್ ಅಬಿಲಿಟಿ, ಪ್ಲಾನಿಂಗ್, ಪರ್ಸನಾಲಿಟಿ ಚೇಂಜಸ್ ಕೂಡ ಆಗುತ್ತೆ.
0: ಅಂದ್ರೆ ನಿರ್ಧಾರ ತಗೊಳ್ಳೋ ಶಕ್ತಿ ಇರೋದಿಲ್ಲ ಅವ್ರಿಗೆ ಅಂತ ಹೇಳ್ತಾ
1: ಇರೋದಿಲ್ಲ. ಅದಕ್ಕೆ ನಾವು ತುಂಬಾ ಪೇಷಂಟ್ ಆಗಿ ಅವ್ರಿಗೆ ಮಾತಾಡಿದರೆ, ಅವ್ರಿಗೆ ಏನೋ ಪದೇ ಪದೇ ಅವ್ರ ಹತ್ರ ಇರಿಟೇಷನ್ ಕೋಪ ಮಾಡಬಾರ್ದು. ಯಾಕಂದ್ರೆ ಅವ್ರು ಹೇಳ್ತಾ ಇದಾರೆ ಅನ್ಕೊಳ್ಳಿ, ಕಿ ನನ್ಗೆ ಯಾರಾದ್ರೂ ನಮ್ ಸ್ಟೀಲಿಂಗ್ ಮಾಡ್ತಾ ಇದೆ, ನಮ್ ವಸ್ತುಗಳು ತಗೊಂಡ್ ಹೋಗ್ತಾ ಇದಾರೆ, ಅದಕ್ಕೆ ಅವ್ರ ಮೇಲೆ ನಾವು ಕೋಪ ಮಾಡಿದರೆ ಅಥವಾ ಆರ್ಗ್ಯೂ ಮಾಡಿದರೆ ಆಗಲ್ಲ.

0: ಯಾಕಂದ್ರೆ ಅವ್ರಿಗೆ ಅದು ಎಲ್ಲ ಗೊತ್ತಾಗಲ್ಲ. ನಾವು ಯಾವ ತರ ಚಿಕ್ಕ ಮಕ್ಕಳಿಗೆ ಮ್ಯಾನೇಜ್ ಮಾಡ್ತೀನಿ ಅದೇ ತರ ಅವ್ರಿಗೆ ಚಿಕ್ಕ ಮಕ್ಕಳ ತರ ತುಂಬಾ ಪ್ರೀತಿದಿಂದ ಮ್ಯಾನೇಜ್ ಮಾಡ್ಬೇಕು.
1: ಅಂದ್ರೆ ಈಗ ಆರೈಕೆ ಮಾಡುವಾಗ್ಲೂ ಕೂಡ ಆರೈಕೆ ಮಾಡುವವರಲ್ಲೂ ಕೂಡ ಖಿನ್ನತೆ ಒತ್ತಡ ಎರಡು ನಾವು ನೋಡಬಹುದು. ಇದನ್ನ ಹೇಗೆ ನಿಭಾಯಿಸೋದು?
0: ಯಾಕಂದ್ರೆ ಒಂದೇ ಜನ ಕೇರ್ ಗಿವರ್ ಇದ್ರೆ ಅವ್ರಿಗೆ ತುಂಬಾ ಫಿಸಿಕಲ್ ಎಕ್ಸಾಷನ್ ಬರ್ಬೋದು, ಇಮೋಷನಲ್ ಸ್ಟ್ರೆಸ್ ಬರ್ಬೋದು, ಫೈನಾನ್ಶಿಯಲ್ ಸ್ಟ್ರೆಸ್ ಬರ್ಬೋದು. ತುಂಬಾ ವರ್ಷ ಈ ಕಾಯಿಲೆ ನಡೆಯುತ್ತೆ, ಈ ತರ ಒಂದ್ ಎರಡ್ ದಿನ ಅಲ್ಲ. ಅದಕ್ಕೆ ಅವ್ರ ಗಮನ, ಅವ್ರ ಆರೋಗ್ಯದ ಗಮನ ಅವ್ರು ಕೊಡ್ಲೇಬೇಕು. ಅವ್ರಿಗೆ ಸ್ವಲ್ಪ ನಂಬಿಕೆ ಇಲ್ಲ ಅನ್ಸತ್ತೆ, ಅವ್ರಿಗೆ ಆಳ್ಬೇಕು ಆತರ ಅನ್ಸ್ಬೋದು. ಪೇಷಂಟ್ ಮೇಲೆ ಕೋಪ ಬರ್ಬೋದು. ಅದಕ್ಕೆ ಅವ್ರಿಗೆ ಟೈಮ್ ರೆಸ್ಟ್, ಕರೆಕ್ಟ್ ನಿದ್ರೆ, ಟೈಮ್ ಊಟ, ಸ್ವಲ್ಪ ರಿಲ್ಯಾಕ್ಸೇಷನ್, ಫ್ರೀ ಟೈಮ್ ಅವ್ರಿಗೇನ ಕೊಟ್ರೆ ನಾವು ಇದು ರೆಸ್ಪಾನ್ಸಿಬಿಲಿಟೀಸ್ ಡಿವೈಡ್ ಮಾಡಿದರೆ ತುಂಬಾ ಈಸಿ ಆಗುತ್ತೆ.
1: ಜೊತೆಗೆ ಸ್ವಲ್ಪ ಧ್ಯಾನ ಕೂಡ ಹೆಲ್ಪ್ ಆಗಬಹುದು ಅವ್ರಿಗೆ ಈ ಒಂದು ನಿಟ್ಟಿನಲ್ಲಿ ಅಂತ ಅನ್ಸುತ್ತೆ.
0: ಧ್ಯಾನ, ಮೈಂಡ್ಫುಲ್ನೆಸ್, ಮೆಡಿಟೇಷನ್, ಗುಡ್ ನ್ಯೂಟ್ರಿಷನ್ ಬಹಳ ಇಂಪಾರ್ಟೆಂಟ್. ಅಂಡ್ ಮೋಸ್ಟ್ ಆಫ್ ದ ಟೈಮ್ ದ ಕೇರ್ ಗಿವರ್ಸ್ ಕೂಡ ವಯಸ್ ಜಾಸ್ತಿ ಇರುತ್ತೆ. ಅಂದ್ರೆ ಹಸ್ಬೆಂಡ್ಗೆ 70 ಇಯರ್ಸ್ ಅಲ್ಲಿ ಬಂದ್ರೆ ವೈಫ್ಗೆ ವಯಸ್ಸು 65 ಇರ್ಬೋದು. ಅದಕ್ಕೆ ಅವರು ಮೆಡಿಸಿನ್ಸ್ ರೆಗ್ಯುಲರ್ ತಗೋಬೇಕು. ಅವ್ರು ಒಬ್ಬರೇ ಹಸ್ಬೆಂಡ್ ವೈಫ್ ಇರಬಾರ್ದು, ಯಾಕಂದ್ರೆ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ಅವ್ರ ದಾರಿ ತಪ್ಪಬಹುದು, ಅವ್ರಿಗೆ ಬೇರೆ ಬೇರೆ ಬಿಹೇವಿಯರಲ್ ನಡವಳಿಕೆ ತೊಂದರೆ ಬರ್ಬೋದು. ಅದಕ್ಕೆ ಒಂದ್ ಫ್ಯಾಮಿಲಿ ಜೊತೆ, ಒಂದ್ ಸಿಸ್ಟಮ್ ಜೊತೆ ಇದ್ರೆ ಹಿ ಕ್ಯಾನ್ ಪ್ರಿವೆಂಟ್ ದ ಕೇರ್ ಗಿವರ್ ಸ್ಟ್ರೆಸ್.
1: ಖಂಡಿತ. ನಮ್ಮ ಕೇಳುಗರೊಬ್ಬರ ಪ್ರಶ್ನೆ ಇದೆ ಇಲ್ಲಿ. ಸೌಭಾಗ್ಯ ಅನ್ನೋರು ಕೇಳ್ತಾ ಇದ್ದಾರೆ, ಬ್ರೈನ್ ಟ್ಯೂಮರ್ ಸರ್ಜರಿ ಆಗಿರುವಾಗ ಆಗಿರುತ್ತಲ್ಲ ಅವರಲ್ಲಿ ಕೂಡ ಮುಂದೆ ಭವಿಷ್ಯದಲ್ಲಿ ಈ ಒಂದು ಅಲ್ಝೈಮರ್ಸ್ ಕಾಯಿಲೆ ಕಾಣಿಸುವಂತಹ ಸಾಧ್ಯತೆ ಇದೆಯಾ ಅಂತ ಕೇಳ್ತಾ ಇದ್ದಾರೆ.
0: ಎಸ್, ಬಿಕಾಸ್ ಆಸ್ ವಿ ಡಿಡ್ ನಾಟ್ ಡಿಸ್ಕಸ್ ಅಲ್ಝೈಮರ್ಸ್ ಅಂದ್ರೆ ಡಿಮೆನ್ಷಿಯಾ ಅಂದ್ರೆ ದಿಸ್ ಇಸ್ ರಿಲೇಟೆಡ್ ಟು ಮಲ್ಟಿಪಲ್ ಫ್ಯಾಕ್ಟರ್ಸ್, ಒನ್ ಫ್ಯಾಕ್ಟರ್ ಅಲ್ಲ. ಪೇಷಂಟ್ಗೆ ಸ್ಟ್ರೋಕ್ ಬಂದ್ರೆ ಕೂಡ ಅಥವಾ ಹೆಡ್ ಇಂಜುರೀಸ್ ಬಂದ್ರೆ ಕೂಡ ಅಥವಾ ದೊಡ್ಡ ಬ್ರೈನ್ ಟ್ಯೂಮರ್ ಬಂದ್ರೆ ಕೂಡ ಮುಂದೆ ಶಕ್ಯತೆ ಇದೆ. ಅದು 100% ಇಲ್ಲ, ಬಟ್ ಒಂದ್ ಅಡಿಷನಲ್ ರಿಸ್ಕ್ ಫ್ಯಾಕ್ಟರ್ ಇದೆ. ಅಂದ್ರೆ ನಮ್ ಬ್ರೈನ್ಗೆ, ನಮ್ ಹಾರ್ಟ್ಗೆ ಏನು ಒಳ್ಳೇದು ಅದನ್ನ ನಮ್ ಬ್ರೈನ್ಗೆ ಒಳ್ಳೇದು. ಅಂದ್ರೆ ನಾವು ಏನ್ ಹೇಳ್ತೀನಿ, ನಿಮ್ ಬಿ ಪಿ ಶುಗರ್ ಕರೆಕ್ಟ್ ಕಂಟ್ರೋಲ್ ಮಾಡ್ಬೇಕು, ಚೆಕ್ ಮಾಡ್ಬೇಕು, ಕೆಟ್ಟದು ಹ್ಯಾಬಿಟ್ ಸ್ಮೋಕಿಂಗ್, ಆಲ್ಕೋಹಾಲ್ ಅದು ಎಲ್ಲ ಮಾಡಬಾರ್ದು, ರೆಗ್ಯುಲರ್ ಎಕ್ಸರ್ಸೈಸ್ ಮಾಡ್ಬೇಕು, ನ್ಯೂಟ್ರಿಷನಲ್ ಫುಡ್ ತಗೋಬೇಕು, ಕರೆಕ್ಟ್ ನಿದ್ರೆ ಮಾಡ್ಬೇಕು, ಅದು ಎಲ್ಲ ನೀವು ಮಾಡಿದರೆ ನೋ ನೀಡ್ ಟು ವರಿ ಅಬೌಟ್ ಆಲ್ ದೀಸ್ ಡಿಸೀಸಸ್, ಈವನ್ ಇಫ್ ಸಂಬಡಿ ಹ್ಯಾಸ್ ಅ ಬ್ರೈನ್ ಟ್ಯೂಮರ್.
1: ಎಸ್ ಡಾಕ್ಟ್ರೆ, ಉತ್ತಮವಾದ ಮಾಹಿತಿಯನ್ನ ಕೊಡ್ತಾ ಇದ್ದೀರಾ. ನಿಮ್ಮ ಈ ಒಂದು ಉತ್ತರಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ ನಮ್ಮ ಕೇಳುಗರು ಕೂಡ. ಎಸ್, ಮುಂದಿನ ಭಾಗದಲ್ಲಿ ಇದರ ಚಿಕಿತ್ಸೆ ಮತ್ತು ತಡೆಗಟ್ಟುವಿಕೆ, ಹಾಗೇನೆ ಸಮಾಜದಲ್ಲಿ ಬರುವ ಸಾಧ್ಯತೆ ಇರುವ ಕಳಂಕ, ಸಂದೇಶ ಇವೆಲ್ಲವನ್ನ ಹೇಗೆ ಇನ್ನೂ ನಾವು ಉತ್ತಮವಾಗಿ ನೀಡಬಹುದು, ಕಳಂಕ ಹೇಗೆ ತೆಗಿಬಹುದು ಅನ್ನೋದ್ರ ಬಗ್ಗೆ ಕೂಡ ಮಾತನಾಡೋಣ. ಹಾಡು ಕೂಡ ಪ್ರಸಾರವಾಗ್ತಾ ಇದೆ, ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಸ್ನೇಹಿತರೆ, ನಾವು ಇಂದು ಅಲ್ಝೈಮರ್ಸ್ ಬಗ್ಗೆ ಮಾತನಾಡ್ತಾ ಇದ್ದೀವಿ. ನಮ್ಮ ಜೊತೆ ಡಾಕ್ಟರ್ ಅದ್ವೈತ್ ಕುಲಕರ್ಣಿ ಅವರಿದ್ದಾರೆ. ಅಲ್ಝೈಮರ್ಸ್ ಬಗ್ಗೆ ಜಾಗೃತಿಯನ್ನು ಮೂಡಿಸೋದಕ್ಕೆ, ಅರಿವನ್ನು ನೀಡೋದಕ್ಕೆ ಡಾಕ್ಟ್ರೆ, ಇದರ ಚಿಕಿತ್ಸೆ ಮತ್ತು ಇದನ್ನು ಹೇಗೆ ತಡೆಗಟ್ಟಬಹುದು? ಈಗ ಅಲ್ಝೈಮರ್ಸ್ಗೆ ಸಂಪೂರ್ಣ ಗುಣಮುಖವಾಗುವ ಚಿಕಿತ್ಸೆ ಏನಾದರೂ ಇದೆಯಾ? ಯಾವ ರೀತಿಯ ಚಿಕಿತ್ಸೆ ಲಭ್ಯ ಇದೆ ಈಗ? ಹಾಗೆಯೇ ಇದನ್ನು ಬರದಂತೆ ತಡೆಗಟ್ಟೋದಕ್ಕೆ ಸಾಧ್ಯ ಇದೆಯಾ? ಹೇಗೆ ಇದನ್ನು ತಪ್ಪಿಸಬಹುದು?
1: ಹೌದು ಮೇಡಮ್, ಅಂದ್ರೆ ಅದಕ್ಕೆ ಕಂಪ್ಲೀಟ್ ಕ್ಯೂರ್ ಇಲ್ಲ, ಬಟ್ ಟ್ರೀಟ್ಮೆಂಟ್ ಇದೆ. ಕರೆಕ್ಟ್ ಡಯಾಗ್ನೋಸಿಸ್ ನಾವು ಫಸ್ಟ್ ಮಾಡಬೇಕು, ಅದು ನ್ಯೂರೋಲಜಿಸ್ಟ್ ಕನ್ಸಲ್ಟ್ ಮಾಡಬೇಕು. ಟ್ರೀಟೇಬಲ್ ಕಾಂಟ್ರಿಬ್ಯೂಟರ್ಸ್ ಇದ್ರೆ, ಅಂದ್ರೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್, ವಿಟಮಿನ್ ಡೆಫಿಷಿಯನ್ಸೀಸ್ ಇಂದ, ಥೈರಾಯ್ಡ್ ಇಂದ, ಡಿಪ್ರೆಷನ್ ಖಿನ್ನತೆಯಿಂದ, ನಿದ್ರೆ ಸರಿ ಇಲ್ಲ ಅಂದ್ರೆ ಸ್ಲೀಪ್ ಡಿಸಾರ್ಡರ್ಸ್ ಇಂದ, ಈವನ್ ಟಿವಿ ಸರಿಯಾಗಿ ಕೇಳಿಸ್ತಾ ಇಲ್ಲ, ಅದರಿಂದಾನ ಸ್ವಲ್ಪ ಮೆಮರಿ ಪ್ರಾಬ್ಲಮ್ಸ್ ಬರ್ಬೋದು. ಟ್ರೀಟೇಬಲ್ ಡಿಮೆನ್ಷಿಯಾ ಅಂತ ನಾವು ಹೇಳ್ತೀನಿ. ಒಂದೊಂದ್ಸರಿ ಮೆಡಿಕೇಶನ್ ಓವರ್ ಡೋಸ್ ಇಂದಾನ ಮೆಮರಿ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಫಸ್ಟ್ ಸ್ಟೆಪ್ ಅಂದ್ರೆ ನಾವು ಇದು ಕರೆಕ್ಟ್ ಡಯಾಗ್ನೋಸಿಸ್ ಮಾಡಿ ಟ್ರೀಟೇಬಲ್ ಕಾಂಟ್ರಿಬ್ಯೂಟರ್ಸ್ಗೆ ನಾವು ರೂಲ್ ಔಟ್ ಮಾಡ್ಬೇಕು. ಆಮೇಲೆ ಕೆಲವುಗಳು ಮೆಡಿಸಿನ್ಸ್ ಇದಾರೆ, ಡೋನೆಪೆಜಿಲ್, ರಿವಾಸ್ಟಿಗ್ಮಿನ್, ಅದು ನಮ್ಮ ಮೆದಲ್ದಲ್ಲಿ ಆಸ್ಟಿಲ್ ಕೋಲಿನ್ ಅಂತ ಕೆಮಿಕಲ್ ಗೆ ಹೆಚ್ ಮಾಡೋದು ನಮ್ ಮೆಮರಿ ಇಂಪ್ರೂವ್ ಮಾಡುತ್ತೆ. ಆಮೇಲೆ ಮೆಮೆಂಟಿನ್ ಅಂತ ಇದಾರೆ, ಮಾಡರೇಟ್ ಟು ಅಡ್ವಾನ್ಸ್ ಡಿಸೀಸ್ ಅಲ್ಲಿ ಕೊಡ್ತಾರೆ. ಬಿಹೇವಿಯರಲ್ ನಡವಳಿಕೆ ಸಿಂಪ್ಟಮ್ಸ್ ಇದ್ರೆ ಟ್ರಿಗರ್ಸ್ ಕರೆಕ್ಟ್ ಮಾಡಿ ಅವ್ರಿಗೆ ಮ್ಯಾನೇಜ್ ಮಾಡಿ ಮೆಡಿಸಿನ್ಸ್ ಬೇಕಾದ್ರೆ ನಿದ್ರೆಗೆ ಅಥವಾ
0: ಹಲೋ ಹಲೋ ಡಾಕ್ಟರ್ ಕೇಳ್ತಾ ಇದೆಯಾ?
1: ಸೆಲೆಕ್ಟೆಡ್ ಪೇಷಂಟ್ಸ್ ಗೆ ಅರ್ಲಿ ಅಲ್ಝೈಮರ್ಸ್ ಡಿಸೀಸ್ ಇದ್ರೆ, ಅರ್ಲಿ ಸ್ಟೇಜ್ ಅಲ್ಲಿ ಇದ್ರೆ, ನಾವು MCI ಅಂತ ಹೇಳ್ತೀನಿ, ಮೈಲ್ಡ್ ಕಾಗ್ನಿಟಿವ್ ಇಂಪೇರ್ಮೆಂಟ್ ಇದ್ರೆ
0: ಅಂದ್ರೆ
1: ಟ್ರೀಟ್ಮೆಂಟ್ ಕೊಡ್ತೀನಿ.
0: ಅಂದ್ರೆ ಈಗ ಡಾಕ್ಟರ್, ಈಗ ಒಂದು ಡೌಟ್ ಏನು ಅಂತಂದ್ರೆ, ಯಾವ ಚಿಹ್ನೆಗಳು ಬಂದಾಗ ಇದು ಅಲ್ಝೈಮರ್ಸ್ ಇರಬಹುದು ಅಂತ ನಾವು ಡಾಕ್ಟರ್ ಹತ್ರ ಹೋಗುವಂತ ಸಮಯ ಯಾವ್ದದು?
1: ಅದೇ ಅಂದ್ರೆ ಮೇನ್ ಅಂದ್ರೆ ಒಂದೇ ಪ್ರಶ್ನೆ ಪುನಃ ಪುನಃ ಕೇಳ್ತಾ ಇದಾರೆ.

0: ಅವ್ರ ಮೆಮೊರಿ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ. ಅದರಲ್ಲಿ ನಮ್ ಒಂದ್ ಪೇಷಂಟ್ ಇದಾರೆ, ಅವರು IIT ಕಾಲೇಜ್ ಅಲ್ಲಿ ಪ್ರೊಫೆಸರ್ ಇತ್ತು. ಅವ್ರಿಗೆ ಕಾಗ್ನೇಟಿವ್ ರಿಸರ್ವ್ ಅಂದ್ರೆ ಅವ್ರ ನೆನಪಿನ ಶಕ್ತಿ ತುಂಬಾ ಜಾಸ್ತಿ ಇದೆ. ಅದಕ್ಕೆ ಅವ್ರಿಗೆ 2 ವರ್ಷ ರಿಲೇಟಿವ್ ಗೆ ಗೊತ್ತಾಗಿಲ್ಲ, ಅವ್ರಿಗೆ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇದೆ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಆಕ್ಯುಪೇಷನ್ ಅಂಡ್ ಇಂಟೆಲೆಕ್ಚುಯಲ್ ಲೆವೆಲ್ ಎಜುಕೇಶನ್ ಆಫ್ ದ ಪೇಷಂಟ್ ಆಸ್ ವೆಲ್.
1: ಅಂದ್ರೆ ಪ್ರತಿಯೊಬ್ಬರಿಗೂ ಮರವು ಬರುತ್ತೆ ಅಂತ ಇಲ್ಲ, ಕೆಲವರಿಗೆ ನಿಧಾನವಾಗಿ ಬರುತ್ತೆ, ಇನ್ನು ಕೆಲವರು ತುಂಬಾ ಚುರುಕಾಗಿದ್ದಷ್ಟು ಇದು ಕಡಿಮೆ ಮುಂದೂಡಬಹುದು ಅಂತ ಹೇಳ್ತಾ ಇದ್ದೀರಾ. ಈಗ ಮೆದುಳನ್ನ ಚುರುಕಾಗಿಸಿಡೋದಕ್ಕೆ, ವಯಸ್ಸಾದ ಮೇಲೆ ನೆನಪಿನ ಶಕ್ತಿ ಉಳಿಸ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು, ಏನಾದ್ರು ಬ್ರೈನ್ ಎಕ್ಸಸೈಸಸ್ ಹೇಳ್ತೀರಾ?
0: ಎಸ್, ನಾವು ಯಾವ ತರ ಹೇಳ್ತಾ ಇದ್ದೀನಿ, ನಮ್ ಹಾರ್ಟ್ ಗೆ ಏನು ಒಳ್ಳೇದು ಅದು ಬ್ರೈನ್ ಗೆ ಒಳ್ಳೇದು. ಗುಡ್ ಹ್ಯಾಬಿಟ್ಸ್, ದಿನಚರ್ಯೆ, ಮೇಂಟೈನ್ ಅ ಹೆಲ್ದಿ ವೇಟ್, ರಿಮೈನ್ ಫಿಸಿಕಲಿ ಆಕ್ಟಿವ್, ರೆಗ್ಯುಲರ್ ವಾಕಿಂಗ್, ಯೋಗ, ಮೈಂಡ್ಫುಲ್ನೆಸ್, ವಿಪಶನ ಧ್ಯಾನ, ಕಂಟ್ರೋಲ್ ಆಫ್ ಬ್ಲಡ್ ಪ್ರೆಷರ್, ಡಯಾಬಿಟೀಸ್, ಕೊಲೆಸ್ಟ್ರಾಲ್, ಅವಾಯ್ಡಿಂಗ್ ಬ್ಯಾಡ್ ಹ್ಯಾಬಿಟ್ಸ್ ಬಹಳ ಇಂಪಾರ್ಟೆಂಟ್.
1: ಅಂದ್ರೆ BP, ಶುಗರ್ ಇವೆಲ್ಲ ಕಂಟ್ರೋಲ್ ಅಲ್ಲಿ ಇಡಬೇಕು.
0: ಕಂಟ್ರೋಲ್ ಮಾಡಿದರೆ ವಿ ಕ್ಯಾನ್ ಪ್ರಿವೆಂಟ್ ಡಿಮೆನ್ಷಿಯಾ.
1: ಕೊಲೆಸ್ಟ್ರಾಲ್ ಕಡಿಮೆ ಮಾಡಬೇಕು, ಥೈರಾಯ್ಡ್ ನೋಡ್ತಾ ಇರಬೇಕು.
0: ಕರೆಕ್ಟ್. ನಮ್ ಇಂಡಿಯನ್ ಡಯಟ್ ಅಲ್ಲಿ ಯಾವ ತರ ನಮ್ ಅಜ್ಜಿ ಹೇಳ್ತಾ ಇದ್ರು, ಲೋಕಲ್ ಟ್ರೆಡಿಷನಲ್ ಸೀಸನಲ್ ಊಟ ನಾವು ಮಾಡಬೇಕು. ಅದರಲ್ಲಿ ಫ್ರೆಶ್ ವೆಜಿಟೇಬಲ್ಸ್, ಫ್ರೂಟ್ಸ್, ಪಲ್ಸಸ್, ಹೋಲ್ ಗ್ರೈನ್ಸ್, ನಟ್ಸ್, ಪ್ರೋಟೀನ್, ವೈಲ್ ಲಿಮಿಟಿಂಗ್ ಎಕ್ಸೆಸ್ ಶುಗರ್, ಅದು ನಮ್ ಬಹಳ ಇಂಪಾರ್ಟೆಂಟ್. ಪ್ರಿವೆಂಟಿಂಗ್ ಯೂಸ್ ಆಫ್ ರಿಫೈನ್ಡ್ ಫುಡ್ಸ್, ಪ್ಯಾಕೇಜ್ಡ್ ಫುಡ್ಸ್ and trans fats, maintaining cooking, eating a healthy warm cooked meal rather than packaged food is very important.
1: ಅಂದ್ರೆ ಮನೆಯಲ್ಲೇ ತಯಾರಿಸಿದಂತಹ ಬಿಸಿ ಬಿಸಿ ಆಹಾರವನ್ನ ತಗೊಂಡ್ರೆ ಉತ್ತಮ. ಈ ಫ್ರೈಡ್ ಫುಡ್ ಹೊರಗಡೆ ಸಿಗುವಂತದ್ದು
0: ಅಂದ್ರೆ, ಎಸ್, ರೆಗ್ಯುಲರ್ ಸಫಿಷಿಯಂಟ್ ಸ್ಲೀಪ್ ಬಹಳ ಇಂಪಾರ್ಟೆಂಟ್ ಇದೆ. ಈಗ ನಮ್ ಕ್ಲಿನಿಕ್ ಅಲ್ಲಿ ತುಂಬಾ ಯಂಗ್ ಏಜ್ ಅಲ್ಲಿ ಬರ್ತಾರೆ, 25-30 ವರ್ಷ ಪೇಷಂಟ್ಸ್ ಬರ್ತಾರೆ, ನನ್ಗೆ ನೆನಪಿನ ಶಕ್ತಿ ಕಡಿಮೆ ಆಗಿದೆ. ಅವರಲ್ಲಿ ಮೇನ್ ರೀಸನ್ ಅಂದ್ರೆ ಇಂಪ್ರಾಪರ್ ಸ್ಲೀಪ್ ಅಂಡ್ ಫುಡ್ ಟೈಮಿಂಗ್.
1: ಅಂದ್ರೆ ಡಾಕ್ಟರ್, ನೀವ್ ಏನೇ ಮಾಡಿದ್ರು, ನೀವ್ ಎಷ್ಟೇ ಎಕ್ಸಸೈಸ್ ಮಾಡಿದ್ರು, ಯೋಗ ಮಾಡಿದ್ರು, ಉತ್ತಮವಾದ ಆಹಾರ ತಗೊಂಡ್ರು, ನಿದ್ದೆ ಕರೆಕ್ಟ್ ಆಗಿ ಮಾಡ್ಲಿಲ್ಲ ಅಂದ್ರೆ ಇದು ಉಪಯೋಗಕ್ಕೆ ಬರೋದಿಲ್ಲ.
0: ಹೌದು, ನಿದ್ರೆ ಬಹಳ. ಆಮೇಲೆ ತುಂಬಾ ಘೋರ್ಕೆ ಬರುತ್ತೆ, ಒಂದ್ ಪೇಷಂಟ್ ಒಬೆಸಿಟಿ ಇಂದ ನೈಟ್ ಅಲ್ಲಿ ತುಂಬಾ ಘೋರ್ಕೆ ಬರುತ್ತೆ, ಅವರಲ್ಲಿ ಒಂದ್ ಸ್ಲೀಪ್ ಆಪ್ನಿಯಾ ಅಂತ ಕಾಯಿಲೆ ಇಂದ ಡಿಮೆನ್ಷಿಯಾ, ಮೆಮರಿ ಪ್ರಾಬ್ಲಮ್ಸ್ ಬರಬಹುದು. ಇನ್ನೊಂದಂದ್ರೆ ಹಿಯರಿಂಗ್ ಲಾಸ್ ಇರುತ್ತೆ. ನೋಡಿ, ನಮ್ ಅಪ್ಪಾಜಿಗೆ ಸ್ವಲ್ಪ ಹಿಯರಿಂಗ್ ಲಾಸ್ ಇದೆ, ಅದರಿಂದಾನ ಅವರು ಸೋಷಿಯಲಿ ಆಗಿದ್ರೆ ಹಾಗೆ ರಿಸ್ಕ್ ಇರುತ್ತೆ. ಅದಕ್ಕೆ ವಿ ನೀಡ್ ಟು ಕರೆಕ್ಟ್ ಹಿಯರಿಂಗ್ ಲಾಸ್, ವಿಷನ್ ಲಾಸ್, ವೆರಿ ಇಂಪಾರ್ಟೆಂಟ್.
1: ಅಂದ್ರೆ
0: ಅದರಿಂದ ಅವರು ಸೋಷಿಯಲಿ ಡಿಸ್ಕನೆಕ್ಟ್ ಆದ್ರೆ ಖಿನ್ನತೆ, ಡಿಪ್ರೆಷನ್, ಲೋನ್ಲಿನೆಸ್ ಇಂದಾನ ಮೆಮರಿ ಪ್ರಾಬ್ಲಮ್ಸ್ ಬರುತ್ತೆ.
1: ಅಂದ್ರೆ ಈಗ ಡಾಕ್ಟರ್ ನೀವು ಹೇಳ್ತಾ ಇದ್ದೀರಾ, ಇಷ್ಟೆಲ್ಲ ಮಾಡಿದ್ರೆ, ಈ ತರ ನಿದ್ರೆ ಮಾಡದೆ ಹೋದ್ರೆ, ಹೊರಗಿನ ಆಹಾರ ಕರದ ಪದಾರ್ಥವನ್ನ ತಿಂದ್ರೆ, ಎಕ್ಸಸೈಸ್ ಮಾಡದೆ ಹೋದ್ರೆ ಇದೆಲ್ಲ ಬರುತ್ತೆ ಅಂತ. ಅಂದ್ರೆ ಈಗಿನ ಒಂದು ಪೀಳಿಗೆಯಲ್ಲಿ ನಾವು ಕಾಣ್ತಾ ಇರೋದು ಹೆಚ್ಚಿನ ಮೊಬೈಲ್ ಬಳಕೆ, ರಾತ್ರಿ ನಿದ್ದೆ ಮಾಡದೆ ಇರೋದು, ಇವೆಲ್ಲ ಮಾಡ್ತಾ ಇದ್ದಾರೆ ಮಕ್ಕಳು. ಈಗಿನ ಹೊರಗಿನ ಆಹಾರವನ್ನ ಹೆಚ್ಚು ಇಷ್ಟಪಡೋದು ಇವೆಲ್ಲ ಮಾಡ್ತಾ ಇದ್ದಾರೆ. ಮುಂದೆ ಇವರಿಗಾಗುವಂತಹ ಅಪಾಯಕಾರಿ ಅಂಶಗಳೇನು? ಅಂದ್ರೆ ಇವರಿಗೆ ಬೇಗ ಅಲ್ಝೈಮರ್ಸ್, ಡಿಮೆನ್ಷಿಯಾ ಬರೋ ಸಾಧ್ಯತೆ ಇದೆಯಾ ಈಗಿನ ಪೀಳಿಗೆಗೆ?
0: ಆತರ ನಾವು ಹೇಳಕ್ಕಾಗಲ್ಲ, ಬಟ್ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಮೇಡಮ್. ಈವನ್ ಎಲ್ಡರ್ಲಿ 60-65 ವರ್ಷ ಆದ್ಮೇಲೆ ರಿಟೈರ್ ಜನ ಏನ್ ಹೇಳ್ತಾರೆ, ನಮ್ಗೆ ಏನು ಕೆಲ್ಸ ಇಲ್ಲ, ಅದಕ್ಕೆ ನಾವು ಫುಲ್ ಡೇ ಮೊಬೈಲ್ ನೋಡ್ತೀನಿ, ನೈಟ್ ಅಲ್ಲಿಂದ ಮೊಬೈಲ್ ನೋಡ್ತೀನಿ, ಅದರಿಂದಾನ ಅವ್ರ ಮೆಮರಿ ಪ್ರಾಬ್ಲಮ್ ಬರ್ಬೋದು. ಒಂದ್ ಪೇಷಂಟ್ ಗೆ ಜಸ್ಟ್ ಮೊಬೈಲ್ ಅಡಿಕ್ಷನ್ ಇಂದ ಮೆಮರಿ ಪ್ರಾಬ್ಲಮ್ ಇತ್ತು, ಅದು ರಾಂಗ್ ಡಯಾಗ್ನೋಸಿಸ್ ಅಲ್ಲಿ ಅಲ್ಝೈಮರ್ಸ್ ಇರ್ಲಿಲ್ಲ, ಅದಕ್ಕೆ ನಾವು ಸುಡೋ ಡಿಮೆನ್ಷಿಯಾ ಅಂತ ಹೇಳ್ತೀನಿ. ಸುಡೋ ಡಿಮೆನ್ಷಿಯಾ ಅಂದ್ರೆ ತುಂಬಾ ಜಾಸ್ತಿ ಮಲ್ಟಿಟಾಸ್ಕಿಂಗ್ ಇದ್ರೆ, ತುಂಬಾ ಜಾಸ್ತಿ ಸ್ಕ್ರೀನ್ ಟೈಮ್ ಇದ್ರೆ, ಅಥವಾ ಸ್ಟ್ರೆಸ್, ಡಿಪ್ರೆಷನ್ ಇಂದಾನ ಮೆಮರಿ ಪ್ರಾಬ್ಲಮ್ಸ್ ಬರುತ್ತೆ. ಅದು ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಟು ರೆಕಗ್ನೈಸ್ ಅಬೌಟ್ ಸುಡೋ ಡಿಮೆನ್ಷಿಯಾ.
1: ಅಂದ್ರೆ ಕೇಳಿದ್ರಲ್ಲ ಸ್ನೇಹಿತರೆ, ಹೆಚ್ಚಿನ ಮೊಬೈಲ್ ಬಳಕೆ, ಸ್ಕ್ರೀನ್ ಮುಂದೆ ಹೆಚ್ಚು ಕೂಡೋದು, ಅಥವಾ ಬಹಳ ಹೊತ್ತು ಕೂತ್ಕೊಂಡು ಮಾಡುವಂತಹ ಕೆಲಸಗಳು, ಕರಿದ ಪದಾರ್ಥಗಳು, ಹೊರಗಿನ ಆಹಾರ ತಿನ್ನೋದು, ತಣ್ಣಗಾಗಿರುವಂತ ಆಹಾರವನ್ನ ಸೇವಿಸೋದು, ಫ್ರಿಡ್ಜ್ನಿಂದ ಬಳಸೋದು ಆಹಾರವನ್ನ, ಇವೆಲ್ಲವನ್ನ ಬಿಡಬೇಕು. ಒಳ್ಳೆಯ ನಿದ್ರೆ ಅತ್ಯುತ್ತಮ, ಹಾಗೇನೆ ಯೋಗ, ಮೆಡಿಸಿನ್ಸ್, ಎಕ್ಸಸೈಸ್ ಇವೆಲ್ಲ ನಿಯಮಿತವಾಗಿ ತಗೊಳ್ಬೇಕು. BP, ಶುಗರ್, ಕೊಲೆಸ್ಟ್ರಾಲ್ ಇದ್ರೆ, ಥೈರಾಯ್ಡ್ ಇದ್ರೆ, ಇದನ್ನೆಲ್ಲ ಆಗಿಂದಾಗೆ ಪರೀಕ್ಷೆಗೆ ಒಳಪಟ್ಟು ಸೂಕ್ತವಾದ ಒಂದು ಔಷಧಗಳನ್ನು ಸೇವಿಸ್ತಾ ಬಂದರೆ

0: ಆಡೋದು, ಕರೆಕ್ಟ್ ರೆಸಿಪಿ, ಹೊಸ ಸ್ಕಿಲ್ಸ್ ಕಲಿಯೋದು, ಡಿಜಿಟಲ್ ಸ್ಕಿಲ್ಸ್ ಮಾಡೋದು, ಹೊಸ ಲರ್ನಿಂಗ್ ಮಾಡಿದರೆ ಅದು ಬಹಳ ಸ್ಟಿಮ್ಯುಲೇಟಿಂಗ್ ಇದೆ ಬ್ರೈನ್ ಗೆ. ಅಂದ್ರೆ ವಿ ಹ್ಯಾವ್ ಟು ಗೋ ಔಟ್ ಇನ್ ದ ರಿಯಲ್ ವರ್ಲ್ಡ್ ರಾದರ್ ದನ್ ಸ್ಟೇಯಿಂಗ್ ಇನ್ ದ ಸ್ಕ್ರೀನ್ ಆರ್ ಇನ್ ದ ವರ್ಚುವಲ್ ಆರ್ ಡಿಜಿಟಲ್ ವರ್ಲ್ಡ್.
1: ಎಸ್. ಕೊನೆಯದಾಗಿ ಡಾಕ್ಟ್ರೆ, ಕೇಳುವರಿಗೆ, ಆರೈಕೆ ಮಾಡೋರಿಗೆ ಕೊಡುವಂತಹ ಒಂದು ಭರವಸೆ ಏನು, ಸಂದೇಶ ಏನು?
0: ಅಂದ್ರೆ ಭರವಸೆ ಅಂದ್ರೆ ಯು ಆರ್ ಡೂಯಿಂಗ್ ವೆರಿ ಗುಡ್, ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನಿಮ್ ಕೇರ್ ನೀವು ತಗೊಂಡ್ರೆ ಬೇರೆ ಎಲ್ಲ ಸರಿ ಹೋಗುತ್ತೆ. ನೀವು ಪ್ರೀತಿದಿಂದ ಚೆನ್ನಾಗಿ ಕೇರ್ ತಗೊಳ್ಳಿ. ಆಮೇಲೆ ಒನ್ ಥಿಂಗ್ ಇಸ್ ಡಿಮೆನ್ಷಿಯಾ ಪೇಷಂಟ್ಸ್ ಮೇ ಗೆಟ್ ಲಾಸ್ಟ್, ಅವ್ರ ದಾರಿ ತಪ್ಪಬಹುದು. ಅದಕ್ಕೆ ಅವ್ರ ಪಾಕೆಟ್ ಅಲ್ಲಿ ಅವರು ಒಂದು ಅಡ್ರೆಸ್, ಅವ್ರ ಕೈಯಲ್ಲಿ ಒಂದ್ ಬ್ಯಾಂಡ್ ಹಾಕಿ ಒಂದು GPS ಅಥವಾ ಫೋನ್ ನಂಬರ್ ಬರೆಯೋದು, ಅವ್ರದ್ದು ರೀಸೆಂಟ್ ಫೋಟೋಗ್ರಾಫ್ ನಿಮ್ ಹತ್ರ ಇರ್ಬೇಕು, ಅವ್ರ ನೀವು ನೇಬರ್ಸ್ ಗೆ ಇನ್ಫಾರ್ಮ್ ಮಾಡ್ಬೇಕು, ಈ ತರ ನಮ್ ಫ್ಯಾಮಿಲಿ ಮೆಂಬರ್ ಗೆ ನೆನಪಿನ ಶಕ್ತಿ ಕಡಿಮೆ ಇದೆ, ಡಿಮೆನ್ಷಿಯಾ ಇದೆ, ಮನೆಯಲ್ಲಿ ಫೈರ್ ಹ್ಯಾಜಾರ್ಡ್ಸ್ ಕಡಿಮೆ ಮಾಡೋದು, ಅದು ಬಹಳ ಇಂಪಾರ್ಟೆಂಟ್. ಆಮೇಲೆ ಯಾರಾದ್ರೂ ಮಿಸ್ ಆದ್ರೆ ಪೇಷಂಟ್ ಗಳು ಡೋಂಟ್ ವೇಟ್ ಫಾರ್ 24 hours, ಇಮಿಡಿಯೇಟ್ಲಿ ಪೊಲೀಸ್ ಗೆ ಇನ್ಫಾರ್ಮ್ ಮಾಡ್ಬೇಕು.
1: ಅಂದ್ರೆ ಈ ಮರವಿನ ಕಾಯಿಲೆ ಇರುವಂತಹ ಪೇಷಂಟ್ ಗಳು ಹೊರಗೆ ಹೋದಾಗ ಅವರ ಒಂದು ಕೈಯಲ್ಲಿ ಅಥವಾ ಪಾಕೆಟ್ ನಲ್ಲಿ ಅಡ್ರೆಸ್, ಫೋನ್ ನಂಬರು, ಅವರ ಮಾಹಿತಿ ಎಲ್ಲವನ್ನ ಬರೆದು ಕೊಡೋದು, ಇಲ್ಲಾಂದ್ರೆ GPS ಟ್ರ್ಯಾಕರ್ ಹಾಕೋದು, ಇವೆಲ್ಲವೂ ಬಹಳ ಮುಖ್ಯ.
0: ಹೌದು.
1: ಎಸ್, ಮರೆವು ಎಲ್ಲರಿಗೂ ಬರಬಹುದು. ಕೆಲವೊಮ್ಮೆ ಆ ಮರೆವೇ ಒಂದು ವ್ಯಕ್ತಿಯ ಇಡೀ ಜಗತ್ತನ್ನ ಮರೆಸಿಬಿಡುತ್ತೆ. ಈ ಸೆಪ್ಟೆಂಬರ್ ಮಾಸ ಏನಿದೆಯಲ್ಲ, ವರ್ಲ್ಡ್ Alzheimer's ಮಂತ್ ಅಂತ, ಈ ಒಂದು ತಿಂಗಳಿನಲ್ಲಿ ಇಡೀ ತಿಂಗಳು Alzheimer's, ಡಿಮೆನ್ಷಿಯಾ, ಇದರ ಬಗೆಗಿನ ಹೆಚ್ಚು ಅರಿವಿನ ಕಾರ್ಯಕ್ರಮಗಳು, ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳು ಎಲ್ಲ ಕಡೆ ನಡೀತಾ ಇವೆ. ಸ್ನೇಹಿತರೆ, ನಿಮಗೂ ನಿಮ್ಮ ನಿಮ್ಮ ಸುತ್ತಮುತ್ತಲೂ ಯಾರಾದರೂ ನಿಮಗೆ ಈ ಥರ ಗೊತ್ತಿರೋರಿದ್ರೆ ಖಂಡಿತವಾಗ್ಲೂ ಅವ್ರಿಗೂ ಕೂಡ ಈ ಒಂದು ಮಾಹಿತಿಯನ್ನು ಹಂಚಿಕೊಳ್ಳಿ. ಜೊತೆಗೆ ನಿಯಮಿತವಾದ ಆಹಾರ, ನಿದ್ರೆ, ವ್ಯಾಯಾಮ ಇಷ್ಟನ್ನು ಖಂಡಿತವಾಗ್ಲೂ ಪಾಲಿಸ್ಕೊಂಡು ಬಂದರೆ ಈ ಯಾವುದೇ ತರಹದ ಕಾಯಿಲೆ ಅಂದರೆ ಸ್ವಲ್ಪ ಮಟ್ಟಿಗಾದರೂ ನಾವು ಕಡಿಮೆ ಮಾಡ್ಬೋದು ಅಂತ ನಮ್ಮ ಡಾಕ್ಟರ್ ಹೇಳ್ತಾ ಇದ್ದಾರೆ. ಡಾಕ್ಟ್ರೇ, ಹೀಗೆ ಬೆಂಗಳೂರಿನಲ್ಲಿ ಬಹಳಷ್ಟು ಸಪೋರ್ಟ್ ಗ್ರೂಪ್ಗಳು, Alzheimer's ಸಂಸ್ಥೆಗಳು, ಅಂದರೆ ಈ ಒಂದು NGOಗಳು ಏನಿದೆ ಅಲ್ಲ, ಇದರಲ್ಲಿ ಬಹಳಷ್ಟು ಸಪೋರ್ಟ್ ಗ್ರೂಪ್ಗಳು ಈಗ ಹುಟ್ಕೊಳ್ತಾ ಇವೆ, ಇದರಿಂದ ಏನಾದರೂ ಸಹಾಯ ಆಗಬಹುದಾ? Alzheimer's
0: ತುಂಬಾ ಅಂದ್ರೆ ARDSI ಬ್ಯಾಂಗ್ಳೂರು ಚಾಪ್ಟರ್ ಅವರು Nightingale's ಸೆಂಟರ್ ಫಾರ್ ಏಜಿಂಗ್ ಅಂಡ್ Alzheimer's ಡಿಸೀಸ್ ಕಸ್ತೂರಿ ನಗರ್ ಅಲ್ಲಿ Nightingale's ಮೆಡಿಕಲ್ ಟ್ರಸ್ಟ್ ಇದೆ, ಅದರಲ್ಲಿ ಡಿಮೆನ್ಷಿಯಾ ಸರ್ವಿಸಸ್, ಕೇರ್ ಗಿವರ್ ಗೈಡೆನ್ಸ್ ಇದೆ, ಡಿಮೆನ್ಷಿಯಾ ಡೇ ಕೇರ್ ಇದೆ. ಯಾಕಂದ್ರೆ ಮೋಸ್ಟ್ಲಿ ಪೇಷಂಟ್ಸ್ ಮನೆಯಲ್ಲಿ ಇದ್ರೆ ಅವರು ಸುಮ್ನೆ ಕೂತ್ಕೋತಾರೆ ಅಥವಾ ಮಲಗ್ತಾರೆ, ಯಾಕಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಕೆಲ್ಸಕ್ ಹೋಗ್ತಾರೆ, ಅವ್ರಿಗೆ ಇಂಟರಾಕ್ಷನ್ ಗೆ ಯಾರು ಇರಲ್ಲ. ಅದಕ್ಕೆ ಡೇ ಕೇರ್ ಸೆಂಟರ್ ಅಲ್ಲಿ ಅವ್ರು ಹೋದ್ರೆ ಅವ್ರಿಗೆ ಇಂಟರಾಕ್ಷನ್, ಸೋಷಿಯಲ್ ಇಂಟರಾಕ್ಷನ್ ಇಂದ, ಬೇರೆ ಬೇರೆ ಆಕ್ಟಿವಿಟೀಸ್ ಇಂದ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಡಿಮೆನ್ಷಿಯಾ ಇಂಡಿಯಾ ಅಲಯನ್ಸ್, ಅದರಲ್ಲಿ ನ್ಯಾಷನಲ್ ಡಿಮೆನ್ಷಿಯಾ ಸಪೋರ್ಟ್ ಲೈನ್ ಇದೆ, ಫೋನ್ ನಂಬರ್ 8585990990. ಅದರಲ್ಲಿ ಆನ್ಲೈನ್ ಮೆಮರಿ ಸ್ಕ್ರೀನಿಂಗ್, ಕೇರ್ ಗಿವರ್ ಸಪೋರ್ಟ್ ಅಂಡ್ ಡೈರೆಕ್ಟರಿ ಆಫ್ ಕೇರ್ ಪ್ರೊವೈಡರ್ಸ್ ಇದೆ. ನಮ್ ಬ್ಯಾಂಗ್ಳೂರ್ ಅಲ್ಲಿ ನಿಮಾನ್ಸ್ ಹಾಸ್ಪಿಟಲ್, ನಮ್ಮ ಅಲ್ಮಾ ಮ್ಯಾಟರ್ ಅಲ್ಲಿನ ಸ್ಪೆಷಲಿಸ್ಟ್ ಸರ್ವಿಸಸ್ ಇದಾರೆ ಥ್ರೂ ಜೆರಿಯಾಟ್ರಿಕ್ ಸೈಕ್ಯಾಟ್ರಿ, ಡಿಮೆನ್ಷಿಯಾ ರಿಲೇಟೆಡ್ ಪ್ರೋಗ್ರಾಮ್ಸ್ ಇನ್ಕ್ಲೂಡಿಂಗ್ ವಯೋಮಾನಸ ಸಂಜೀವನಿ ಅಂತ ಪ್ರೋಗ್ರಾಮ್ ಇದೆ. ಆಮೇಲೆ ಸಪೋರ್ಟ್ ಅಂದ್ರೆ ಸಹಾಯ ಜಸ್ಟ್ ಡಸಂಟ್ ಮೀನ್ ರೆಸಿಡೆನ್ಶಿಯಲ್ ಕೇರ್, ಅದರಲ್ಲಿ ಡಯಾಗ್ನೋಸಿಸ್, ಕೇರ್ ಗಿವರ್ ಟ್ರೈನಿಂಗ್, ಕೌನ್ಸಿಲಿಂಗ್, ಸಪೋರ್ಟ್ ಗ್ರೂಪ್ಸ್, ಡೇ ಕೇರ್ ಇದಾರೆ,
1: ಪ್ಯಾಲಿಯೇಟಿವ್ ಗ್ರೂಪ್ ಕೇರ್ ಎಲ್ಲ ಇದೆಯಾ ಅಲ್ಲಿ?
0: ಯೆಸ್.
1: ಸೊ ಇಷ್ಟೆಲ್ಲ ಸಪೋರ್ಟ್ ಎಲ್ಲ ಇರುವಾಗ ಖಂಡಿತವಾಗ್ಲೂ ಯಾವುದೇ ಭಯ ಬೇಡ. ಖಂಡಿತ ಈ ಒಂದು ಭರವಸೆಯೊಂದಿಗೆ ನಮ್ಮ ಡಾಕ್ಟರ್ ಹೇಳ್ತಾ ಇದ್ದಾರೆ, ಇದೆಲ್ಲವೂ ಇರುವಾಗ ಖಂಡಿತವಾಗ್ಲೂ Alzheimer's ಹೊರಬರೋದಕ್ಕೆ ಸಾಧ್ಯ. ಅಂದರೆ ಸ್ವಲ್ಪ ಪೂರ್ಣ ಪ್ರಮಾಣದ ಚಿಕಿತ್ಸೆ ಇದಕ್ಕಿಲ್ಲ, ಆದರೆ ಈ ಒಂದು ಚಿಹ್ನೆಗಳನ್ನು, ಸೈನ್ಸನ್ನು ಕಡಿಮೆ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಎಸ್ ಡಾಕ್ಟರ್, ಬಹಳಷ್ಟು ಉತ್ತಮವಾದ ಮಾಹಿತಿಯನ್ನು ನಮ್ಮ ಜೊತೆ ಎಲ್ಲ ಹಂಚಿಕೊಂಡ್ರಿ. ನಿಮ್ಮ ಈ ಒಂದು ಸಮಯಕ್ಕಾಗಿ ಧನ್ಯವಾದಗಳು. ಹಾಗೆಯೇ ರೇಡಿಯೋ ಕೇಳ್ತೀರಾ?
0: ಹೌದು.
1: ಹೇಗನ್ನಿಸ್ತು ಇವತ್ತಿನ ಈ ಒಂದು ಕಾರ್ಯಕ್ರಮ ವಿವಿಧ ಭಾರತಿ ಆಕಾಶವಾಣಿಯಲ್ಲಿ ನೀವು ನಮ್ಮ ಕೇಳುಗರೊಂದಿಗೆ?
0: ಸಂತೋಷ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ opportunity, and I'm really grateful to Vivid Bharati.

0: ಆಲ್ ಇಂಡಿಯಾ ರೇಡಿಯೋ.
1: ಧನ್ಯವಾದಗಳು ಡಾಕ್ಟರ್, ನಿಮ್ಮ ಈ ಒಂದು ಸಂದೇಶಕ್ಕಾಗಿ, ಭರವಸೆಗಾಗಿ, ಜಾಗೃತಿ ಅರಿವಿನ ಈ ಒಂದು ಕಾರ್ಯಕ್ರಮಕ್ಕಾಗಿ ನಮ್ಮೆಲ್ಲರ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ.
0: ಧನ್ಯವಾದ.
1: ಎಸ್, ಥ್ಯಾಂಕ್ ಯು.
0: ಒಂದು ಫೈನಲ್ ಮೆಸೇಜ್
1: ಹೇಳಿ ಹೇಳಿ. ಖಂಡಿತ ಖಂಡಿತ.
0: ಅರ್ಲಿ ಡಯಾಗ್ನೋಸಿಸ್, ಅರ್ಲಿ ಡಯಾಗ್ನೋಸಿಸ್ ಬಹಳ ಇಂಪಾರ್ಟೆಂಟ್ ಇದೆ. ಜನಗಳಿಗೆ ಏನ್ ಅನ್ಸುತ್ತೆ, ಅರ್ಲಿ ಡಯಾಗ್ನೋಸಿಸ್ ಅಂದ್ರೆ ಭಯ, ಕಾಯಿಲೆ ಬಗ್ಗೆ ಭಯ ಅಲ್ಲ. ಅರ್ಲಿ ಡಯಾಗ್ನೋಸಿಸ್ ಅಂದ್ರೆ ನಂಗೆ ಟೈಮ್ ಸಿಕ್ಕತ್ತೆ ಡಯಾಗ್ನೋಸ್ ಟ್ರೀಟ್ಮೆಂಟ್ ಮಾಡಕ್ಕೆ. ಸೊ ಒಂದ್ ಜನ ಇದು ಮುಚ್ಚಿದ ಹಿಡ್ತಾರೆ, ಯಾಕಂದ್ರೆ ಅದು ಭಯ ಇದೆ, ಒಂದ್ ಕಲಂಕ ಇದೆ, ಮೆಮರಿ ಪ್ರಾಬ್ಲಮ್ಸ್ ಅಂತ.
1: ಹೌದು.
0: ಬಟ್ ಅದು ಎಲ್ಲ ಮುಚ್ಚಿದ ಹಿಡಬಾರ್ದು. ನಾವು ಯು ಹ್ಯಾವ್ ಟು ಸೀಕ್ ಕೇರ್, ಪ್ಲಾನ್ ದ ಟ್ರೀಟ್ಮೆಂಟ್, ಪ್ರೊಟೆಕ್ಟ್ ಇಂಡಿಪೆಂಡೆನ್ಸ್ ಅಂಡ್ ಪ್ರಿಪೇರ್ ಅ ಫ್ಯಾಮಿಲಿ ಸೊ ದಟ್ ವಿ ಅಂಡ್ ಫಾರ್ ದ ಕೇರ್ ಗಿವರ್ಸ್ ಯು ಆರ್ ನಾಟ್ ಅಲೋನ್. ನೀವು ಎಲ್ಲ ಪರ್ಫೆಕ್ಟ್ ಆಗಿ ಮ್ಯಾನೇಜ್ ಮಾಡಕ್ ಆಗಲ್ಲ, ನೀವು ಹೆಲ್ಪ್ ಕೇಳ್ಬೇಕು. ಯಾಕಂದ್ರೆ ನೀವು ಎಕ್ಸಾಸ್ಟ್ ಆದ್ರೆ, ನಿಮ್ಗೆ ರೆಸ್ಟ್ ಸಿಕ್ಕಿಲ್ಲ ಅಂದ್ರೆ ಯಾರು ನೋಡ್ತಾರೆ ಪೇಷಂಟ್ಗೆ? ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಶೇರ್ ಮಾಡಿ, ಪರ್ಮಿಟ್ ಯುವರ್ ಸೆಲ್ಫ್ ಟು ಟೇಕ್ ರೆಸ್ಟ್ ವಿದೌಟ್ ಗಿಲ್ಟ್.
1: ಖಂಡಿತವಾಗ್ಲೂ ಖಂಡಿತ.
0: ಲಾಸ್ಟ್ ಅಂದ್ರೆ ನಮ್ ಮನೆಯಲ್ಲಿ ಯಾರಾದ್ರೂ ಮೆಮರಿ ಪ್ರಾಬ್ಲಮ್ಸ್ ಇದ್ರೆ, ಅ ಹ್ಯೂಮನ್ ಆರ್ ಇಂಡಿವಿಜುವಲ್ ಇಸ್ ಮೋರ್ ದ್ಯಾನ್ ದೇರ್ ಮೆಮರಿ. ಅಂದ್ರೆ ಅವರು ಇವೆಂಟ್ಸ್ ಮರಿತಾ ಇದಾರೆ, ನೇಮ್ಸ್ ಮರಿತಾ ಇದಾರೆ, ಬಟ್ ಅವರು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದಾರೆ. ನಿಮ್ ಪ್ರೀತಿ, ನೀವು ಕೊಡ್ತಾ ಇರ ಅದು ಸೇಫ್ಟಿ, ಮ್ಯೂಸಿಕ್, ಟಚ್, ರಿಸ್ಪೆಕ್ಟ್, ಇಮೋಷನಲ್ ಕನೆಕ್ಷನ್ ಸ್ಟಿಲ್ ದ ಪೇಷಂಟ್ ಕ್ಯಾನ್ ಫೀಲ್. ಡೈಲಿ ನೀವು ಕೇಳಿ, ನಾವು ಈ ಪೇಷಂಟ್ ಗೋಸ್ಕರ ಏನ್ ಮಾಡಿದೀನಿ, ಅವ್ರಿಗೆ ಸೇಫ್ ಫೀಲ್ ಆಗಿದೆ, ಅವ್ರಿಗೆ ರಿಸ್ಪೆಕ್ಟ್ ಫೀಲ್ ಆಗಿದೆ, ಅವ್ರಿಗೆ ಲವ್ ಫೀಲ್ ಆಗಿದೆ, ಅದರಲ್ಲಿ ನೀವು ಖುಷಿಯಾಗಿ ನಿಮ್ಮದೇವಾಗಿ ಇರಿ,
1: ಎಸ್ ಡಾಕ್ಟರ್. ಉತ್ತಮವಾದ ಒಂದು ಅಂಶವನ್ನ ಹೇಳಿದ್ರಿ. ಅವರಿಗೆ ಮರವಿರಬಹುದು, ಆದ್ರೆ ಪ್ರೀತಿ ಅಂತೂ ಖಂಡಿತವಾಗ್ಲೂ ಅನುಭವಿಸ್ತಾರೆ. ಪ್ರೀತಿ ಕೊಡೋದನ್ನ ತಪ್ಪಿಸೋದು ಬೇಡ, ಸಮಾಜಕ್ಕೆ ಹೆದರಿ ಈ ಒಂದು ಅಂಶವನ್ನ ಮುಚ್ಚಿಡೋದು ಬೇಡ, ಖಂಡಿತವಾಗ್ಲೂ ಸಹಾಯ ಕೇಳಿ. ನಾಕ್ ಅಂಡ್ ದ ಡೋರ್ ಶಲ್ ಓಪನ್ ಅಂತ ನಮ್ಮ ಜೀಸಸ್ ಹೇಳಿದಾರಲ್ಲ, ಹಾಗೆ ಸಹಾಯ ಕೇಳಿ, ಖಂಡಿತವಾಗ್ಲೂ ಸಹಾಯ ಹರಿದು ಬರುತ್ತೆ. ಸುತ್ತಮುತ್ತಲಿನ ಜನಗಳಿಂದ, ಈ ಒಂದು ಸಂಘ ಸಂಸ್ಥೆಗಳಿಂದ, ಸಪೋರ್ಟ್ ಗ್ರೂಪ್ಗಳಿಂದ ಖಂಡಿತವಾಗ್ಲೂ ಈ ಒಂದು ಸಹಾಯ ಹರಿದು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಡಾಕ್ಟರ್ ಮತ್ತೊಮ್ಮೆ ತಮಗೆ.
0: Yes, ma'am. Yes. Thank you very much. So there may not be complete cure, but there is always something meaningful we can do.
1: Yes.
0: So that is a message of hope I want to give.
1: Absolutely, doctor. Thank you so much.
0: Thank you.
1: Thank you. Thank you.

ಸ್ನೇಹಿತರೆ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವರ್ಲ್ಡ್ ಅಲ್ಝೈಮರ್ಸ್ ಮಂತ್ ಈ ಒಂದು ತಿಂಗಳಿನ ವಿಶೇಷ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅದ್ವೈತ್ ಕುಲಕರ್ಣಿ ಅವರು ನಮ್ಮ ಜೊತೆ ಇದ್ದರು. ಇವರು ಸೀನಿಯರ್ ಕನ್ಸಲ್ಟೆಂಟ್ ಹಾಗೂ ನರರೋಗ ತಜ್ಞರು ಕೂಡ. ಅಲ್ಝೈಮರ್ಸ್ ಬಗ್ಗೆ ಮಾಹಿತಿ, ಜಾಗೃತಿ ಹಾಗೂ ಅರಿವನ್ನು ಮೂಡಿಸೋದಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದರು. ಈ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ ಜೆ ರಶ್ಮಿ. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನವದೆಹಲಿಯಲ್ಲಿ ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡಿ ವೇವರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳ ಬಲವರ್ಧನೆ ಜೊತೆಗೆ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಇಬ್ಬರು ನಾಯಕರು ಚರ್ಚೆ ನಡೆಸಲಿದ್ದಾರೆ. ಭಾರತದಲ್ಲಿ ಇದೇ 12ರಿಂದ ನಡೆಯಲಿರುವಂತಹ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗಿಯಾಗಲು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರು ನವದೆಹಲಿಗೆ ಭೇಟಿ ನೀಡಲಿದ್ದಾರೆ ಎಂದು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳ ಅಧಿಕೃತ ವಕ್ತಾರ ಸ್ಟೀಫನ್ ದುಜಾರಿಕ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಗೆ ಇಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಭೇಟಿ ನೀಡಲಿದ್ದಾರೆ. ರಾಜ್ಯಪಾಲರು ಹಿರಿಯೂರು ತಾಲೂಕಿನ ಹೊಸಯಳ ತಾಳುನಾಡು ಗ್ರಾಮಕ್ಕೆ ಆಗಮಿಸಲಿದ್ದು ಕರ್ನಾಟಕ ಪಬ್ಲಿಕ್ ಶಾಲೆಯ ನೂತನ ಶಾಲಾ ಕೊಠಡಿ, ಪ್ರಾರ್ಥನಾ ಮಂದಿರ ಮತ್ತು ಕುಟೀರವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ವತಿಯಿಂದ ಇಂದು ಗಂಗಾವಳಿ ಕರಾವಳಿ ಉಳಿಸಿ ಜಾಗೃತಿ ಅಭಿಯಾನದ ಭಾಗವಾಗಿ ಕಾರವಾರ ಅಂಕೋಲಾ ಗೋಕರ್ಣ ಚಲೋ ಜಾಥಾ ಆಯೋಜಿತವಾಗಿದೆ. ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯ ಸಾರ್ವಜನಿಕರ ಅಹವಾಲುಗಳನ್ನು ನೇರವಾಗಿ ಆಲಿಸುವ ಉದ್ದೇಶದಿಂದ ಆಯುಕ್ತ ಪೊಮ್ಮಲ ಸುನೀಲ್ ಕುಮಾರ್ ನಾಳೆ ಫೋನ್ ಕಾರ್ಯಕ್ರಮ ನಡೆಸಲಿದ್ದಾರೆ. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 0800922975936 ಸಂಪರ್ಕಿಸಬಹುದಾಗಿದೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಮತ್ತು ಕೊಟ್ಟೂರು ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳ ಪಟ್ಟಿಗೆ ಸೇರ್ಪಡೆ ಮಾಡಲು ಸರ್ಕಾರದ ಮೇಲೆ ಒತ್ತಡ ತರಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ಬಸವಂತಪ್ಪ ತಿಳಿಸಿದ್ದಾರೆ. ಕಾರವಾರ ಜಿಲ್ಲೆಯ ಜನತೆಯ ಅಹವಾಲುಗಳನ್ನು ಆಲಿಸಿ ಮನೆಯ ಬಾಗಿಲಿನಲ್ಲೇ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಇದೇ 5ರಂದು ಅಂಕೋಲದ ಸ್ವಾತಂತ್ರ್ಯ ಗ್ರಾಮ ಭವನದಲ್ಲಿ ಆಯೋಜಿತಗೊಂಡಿರುವಂತಹ ಪ್ರಜಾಸೇವೆ ಆಂದೋಲನ ಸಭೆಯ ಯಶಸ್ಸಿಗೆ ಅಗತ್ಯವಿರುವಂತಹ ಸಕಲ ಸಿದ್ಧತೆಗಳನ್ನು ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಜಪಾನ್ ಐಚಿ ನಗೋಯಾದಲ್ಲಿ ಇದೇ 19ರಿಂದ ನಡೆಯಲಿರುವಂತಹ 20ನೇ ಏಷ್ಯನ್ ಗೇಮ್ಸ್ನಲ್ಲಿ ಭಾರತದ 503 ಕ್ರೀಡಾಪಟುಗಳು ಪಾಲ್ಗೊಳ್ಳಲಿದ್ದಾರೆ. ಅವರೊಂದಿಗೆ 246 ಅಧಿಕಾರಿ ಮತ್ತು ಸಹಾಯಕ ಸಿಬ್ಬಂದಿ ತೆರಳಲು ಕೇಂದ್ರ ಕ್ರೀಡಾ ಸಚಿವಾಲಯ ಅನುಮತಿ ನೀಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು. 11 ಗಂಟೆಗೆ

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 10:02:35 ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ಗೆ ನಮ್ಮೆಲ್ಲ ಕೇಳುಗರಿಗೂ ಪ್ರೀತಿಯ ಸ್ವಾಗತ.

0: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಇಂದಿನ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡೀಸ್ ಗೋಲ್ಡ್ನಲ್ಲಿ ನೋಟ ಶೀರ್ಷಿಕೆ ಇರುವ ಹಾಡುಗಳು ನಿಮಗಾಗಿ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದ ಆರಂಭದಲ್ಲಿ ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕಪ್ಪು ಬಿಳುಪು ಚಿತ್ರದ ಹಾಡು, ಆರ್ ಎನ್ ಜೆ ಗೋಪಾಲ್ ಅವರ ರಚನೆ, ಆರ್ ರತ್ನ ಅವರ ಸಂಗೀತ ಇದೆ.

ಸತಿ ಸಾವಿತ್ರಿ ಚಿತ್ರದ ಹಾಡನ್ನ ಕೇಳಿದ್ರಲ್ಲ, ಪಿ ಬಿ ಶ್ರೀನಿವಾಸ್ ಹಾಡಿದ್ರು. ಟಿ ಉದಯಶಂಕರ್ ಅವರ ಗೀತೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತವಿತ್ತು ಈ ಹಾಡಿಗೆ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಒಂದು ಹಾಡನ್ನು ಕೇಳ್ಬಿಡೋಣ. ಶಂಕರ್ ಗುರು ಚಿತ್ರಕ್ಕಾಗಿ ಜಿ ಉದಯಶಂಕರ್ ಅವರ ರಚನೆಯನ್ನು ಉಪೇಂದ್ರ ಕುಮಾರ್ ಅವರ ರಾಗ ಸಂಯೋಜನೆಯಲ್ಲಿ ಹಾಡಿದ್ದಾರೆ.

ಸುವರ್ಣ ಸೇತುವೆ ಚಿತ್ರದ ಹಾಡಾಗಿತ್ತು ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಹಾಡಿದ್ರು. ಗೀತಪ್ರಿಯ ಅವರ ರಚನೆ, ವಿಜಯಭಾಸ್ಕರ್ ಅವರ ಸಂಗೀತ ಇತ್ತು. ಹಾಗೆಯೇ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಬಬ್ರುವಾಹನ ಚಿತ್ರದ ಹಾಡು ಕೂಡ ಇದೆ ಈ ಒಂದು ಲಿಸ್ಟ್ನಲ್ಲಿ. ನಿನ್ನ ಕಣ್ಣ ನೋಟದಲ್ಲಿ ಅನ್ನುವಂಥ ಹಾಡಿದೆಯಲ್ಲ, ನೋಟ ಪದ ಇದೆ ಈ ಹಾಡಿನಲ್ಲಿ, ಹಾಗಾಗಿ ಹಾಡು ಪ್ರಸಾರವಾಗ್ತಾ ಇದೆ. ಟಿ ಜಿ ಲಿಂಗಪ್ಪ ಗೀತೆಗೆ ಸಂಗೀತ ನೀಡಿದ್ದಾರೆ. ಜಿ ಉದಯಶಂಕರ್ ಅವರ ರಚನೆ ಇದೆ.

ಅದೇ ಕಣ್ಣು ಚಿತ್ರದ ಹಾಡಿದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಹಾಡಿದ್ರು. ಜಿ ಉದಯಶಂಕರ್ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಒಂದು ಹಾಡು ಪ್ರಸಾರವಾಗ್ತಾ ಇದೆ, ಗಂಡೊಂದು ಹೆಣ್ಣಾರು ಚಿತ್ರದ ಹಾಡಿದು. ಎಲ್ ಆರ್ ಈಶ್ವರಿಯವರ ಧ್ವನಿ ಕೂಡ ಇದೆ. ಆರ್ ಎನ್ ಜಯಗೋಪಾಲ್ ಅವರ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಇದೆ.

10:30 ಈ ಸಮಯದಲ್ಲಿ ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಪ್ರಸಾರವಾಗ್ತಾ ಇದೆ.

0: ತೆಗೆದುಕೊಳ್ಳುವ ಬಾಯಿಗೆಲ್ಲ ಸುರಿಸಿ ಬರುವ ಓಹೋ ಬಲು ಧೀರ ಗಂಡೇನ ಜಾಣತನ ನಾನು ಕಂಡೆ.
1: ಬ್ಯಾಂಗ್ಳೂರ್ ಮೇಲ್ ಚಿತ್ರದ ಹಾಡನ್ನ ಕೇಳಿದ್ರೆ ಎಲ್ಲರೂ ಈಶ್ವರಿಯವರ ಧ್ವನಿಯಲ್ಲಿ, ಜೀವದೇಶಂಕರ್ ಅವರ ರಚನೆ, ಸತ್ಯಂ ಅವರ ಸಂಗೀತ ಇತ್ತು. ಹಾಗೆಯೇ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಪರಸಂಗದ ಗೆಂಡೆತಿಮ್ಮ ಚಿತ್ರದ ಹಾಡು ಬಹಳ ನಮ್ಮ ಕೇಳುಗರು ಈ ಹಾಡು ಪ್ರಸಾರವಾಗಬಹುದಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನಮ್ಮ ಪ್ಲೇಲಿಸ್ಟ್ನಲ್ಲಿ ಇದೆ ಈ ಹಾಡು. ದೊಡ್ಡರಂಗೇಗೌಡ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ.

ಮದುವೆ ಮದುವೆ ಮದುವೆ ಚಿತ್ರದ ಹಾಡನ್ನ ಕೇಳ್ತಾ ಇದ್ದೀರಾ. ಎಲ್ಲಾರು ಈಶ್ವರಿ ಹಾಡಿದ್ದಾರೆ. ಗೀತಾಪ್ರಿಯ ಅವರ ರಚನೆ, ಸತ್ಯಮ್ ಅವರ ಸಂಗೀತ ಇದೆ. ಈ ಹಾಡಿನೊಂದಿಗೆ ಇಂದಿನ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಇಲ್ಲಿಗೆ ಸಂಪನ್ನವಾಯಿತು. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ಜೆ ರಶ್ಮಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. EOS-05 ಭೂವೀಕ್ಷಣಾ ಉಪಗ್ರಹವನ್ನು ನಾಳೆ ಉಡಾವಣೆ ಮಾಡಲಾಗುವುದು. ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ GSLV-F17 ರಾಕೆಟ್ ಮೂಲಕ ಉಪಗ್ರಹ ಬೆಳಗಿನ ಜಾವ 2:55 ಉಡಾವಣೆಗೊಳ್ಳಲಿದೆ ಎಂದು ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ತಿಳಿಸಿದ್ದಾರೆ. ಅಮೆರಿಕದಲ್ಲಿ ಜನ್ಮಸಿದ್ಧ ಪೌರತ್ವವನ್ನು ಮಿತಿಗೊಳಿಸುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತದ ಇತ್ತೀಚಿನ ಪ್ರಯತ್ನವನ್ನು ಅಲ್ಲಿನ ಫೆಡರಲ್ ನ್ಯಾಯಾಲಯ ತಡೆಹಿಡಿದಿದೆ. ರಾಜ್ಯದ ಪರಿಸ್ಥಿತಿಯನ್ನು ಅವಲೋಕಿಸಿದರೆ ಕಳೆದ ವರ್ಷಕ್ಕಿಂತ ಈ ಬಾರಿ ಭೀಕರ ಬರಗಾಲ ಎದುರಾಗಿದೆ. ಇದೇ 15ರಿಂದ ಬರವೀಕ್ಷಣೆ ನಡೆಸಿ ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಗಣೇಶ ಹಬ್ಬ, ದಸರಾ, ದೀಪಾವಳಿ, ಛತ್ ಹಬ್ಬಗಳ ಪ್ರಯುಕ್ತ ಹೆಚ್ಚುವರಿ ಪ್ರಯಾಣಿಕರ ದಟ್ಟಣೆಯನ್ನು ನಿಯಂತ್ರಿಸಲು ಹುಬ್ಬಳ್ಳಿ ಚಿಕ್ಕಮಗಳೂರು ನಡುವೆ ವಿಶೇಷ ಎಕ್ಸ್ಪ್ರೆಸ್ ರೈಲು ಸೇವೆಯನ್ನು ಒದಗಿಸಲಾಗಿದೆ. ಇದೇ ತಿಂಗಳ 5ರಿಂದ ಅಕ್ಟೋಬರ್ 31ರವರೆಗೆ ಪ್ರತಿ ಶನಿವಾರ ಮತ್ತು ಭಾನುವಾರದಂದು ಈ ವಿಶೇಷ ರೈಲುಗಳು ಹುಬ್ಬಳ್ಳಿ ಚಿಕ್ಕಮಗಳೂರು ನಡುವೆ ಸಂಚಾರ ನಡೆಸಲಿವೆ ಎಂದು ನೈಋತ್ಯ ರೈಲ್ವೆ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕುಂದಾಪುರದಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಆವರಣದಲ್ಲಿ ಇದೇ 16ರಿಂದ 18ರವರೆಗೆ 3 ದಿನಗಳ ಉದ್ಯಮಶೀಲತೆ ಮತ್ತು ಕೌಶಲ್ಯಾಭಿವೃದ್ಧಿ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ 221 ಅಂಕಗಳ ಏರಿಕೆಯೊಂದಿಗೆ 76,791 ಅಂಕಗಳಲ್ಲಿ ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಮಿತಿ ಸೂಚ್ಯಂಕ ನಿಫ್ಟಿ ಕೂಡ 59 ಅಂಕ ಏರಿಕೆಯ ನಂತರ 13,974 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಪ್ರತಿ ಡಾಲರ್ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 47 ಪೈಸೆ ಏರಿಕೆಯೊಂದಿಗೆ 94.26 ರೂಪಾಯಿಯಷ್ಟಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ದಸರಾ ಕ್ರೀಡಾಕೂಟ ಸ್ಪರ್ಧೆಗಳನ್ನು ನಾಳೆಯಿಂದ ಆಯಾ ತಾಲೂಕುಗಳಲ್ಲಿ ಪುರುಷ ಮತ್ತು ಮಹಿಳೆಯರಿಗೆ ಆಯೋಜನೆ ಮಾಡಲಾಗುತ್ತಿದ್ದು, ಜಿಲ್ಲೆಯ ಆಸಕ್ತ ಕ್ರೀಡಾಪಟುಗಳು ದಸರಾ ಕ್ರೀಡಾಕೂಟದಲ್ಲಿ ಭಾಗಿಯಾಗಬಹುದಾಗಿದೆ. ಭಾರತ ಇದೇ 5ರಿಂದ 9ರವರೆಗೆ ಅಹಮದಾಬಾದ್ನ ಸಬರಮತಿ ನದಿ ತೀರದಲ್ಲಿ ಇದೇ ಮೊದಲ ಬಾರಿಗೆ ಹುಂಡೈ ವರ್ಲ್ಡ್ ಆರ್ಚರಿ ಪ್ಯಾರಾಸರಣಿಯನ್ನು ಆಯೋಜನೆ ಮಾಡಲಿದ್ದು 20 ದೇಶಗಳಿಂದ 100ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗಿಯಾಗಲಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

ನಮಸ್ಕಾರ, ನಾನು ಗಾಯಕಿ ಬಿ ಆರ್ ಛಾಯಾ. ನನ್ನಂಥ ಸಹಸ್ರಾರು ಕಲಾವಿದರ ತಾಯಿ ಆಕಾಶವಾಣಿ. ಪ್ರತಿದಿನನೂ ಈ ತಾಯಿಯ ಜೋಗಳ ಕೇಳ್ಕೊಂಡೇ ಬೆಳೆದೆ, ಈಗ್ಲೂ ಕೇಳ್ತಾನೆ ಇರ್ತೀನಿ. ನೀವು ಕೇಳಿ ಆನಂದಿಸಿ ವಿವಿಧ ಭಾರತಿ FM ನಲ್ಲಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. 11:35 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಕೇಳಿ ಟಗರುಪಲ್ಯ ಚಿತ್ರದ ಗೀತೆ, ಧನಂಜಯವರ ಸಾಹಿತ್ಯ, ವಾಸುಕಿ ವೈಭವ್ ಅವರ ಸಂಗೀತ, ಮಾಧುರಿ ಶೇಷಾದ್ರಿ ಹಾಡಿದ್ದಾರೆ.

0: ಹೇವಳ ಅಂದ ಅನ್ನುವ ಹಾಡನ್ನು ಕೇಳಿದ್ರಿ. ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ರು ಕೆ ವಿ ರವಿಚಂದ್ರ ಅವರು. ಪ್ರೆಸೆಂಟ್ ಪ್ರಪಂಚ 0% ಲವ್ ಅನ್ನುವ ಚಿತ್ರದ ಗೀತೆಯಾಗಿತ್ತು. ಇನ್ನು ಪೊನಿಯನ್ ಸೆಲ್ವನ್ 2 ಚಿತ್ರದ ಹಾಡು ರಮ್ಯಾ ಭಟ್ ಅಭಯಂಕರ್ ಅವರ ಧ್ವನಿಯಲ್ಲಿತ್ತು. ಜಯಂತ್ ಕಾಯಕಿಣಿಯವರು ಬರೆದ ಗೀತೆಗೆ ಎ ಆರ್ ರೆಹಮಾನ್ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ರು.
1: ಕೇಳುವರೇ, ಕಾರ್ಬನ್ ಮೊನಾಕ್ಸೈಡ್ ಹೆಸರು ಕೇಳಿರಬಹುದು. ಇದು ಜೀವಿಗಳ ಮೇಲೆ ಬಹಳ ದುಷ್ಪರಿಣಾಮ ಉಂಟು ಮಾಡಬಲ್ಲಂತ ಒಂದು ಅನಿಲ. ನಾವು ಹಸಿ ಸೌದೆ ಉರಿಸಿದಾಗ, ಇದ್ದಿಲನ್ನು ಉರಿಸಿದಾಗ, ಗ್ಯಾಸ್ ಗೀಸರ್ ಅನ್ನು ಬಳಸಿದಾಗ, ಗ್ಯಾಸ್ ಡ್ರೈಯರ್ ಬಳಸಿದಾಗ ಈ ಕಾರ್ಬನ್ ಮೊನಾಕ್ಸೈಡ್ ಅನ್ನೋ ಅನಿಲ ಉತ್ಪತ್ತಿಯಾಗುತ್ತೆ. ಉಸಿರಾಡುವಾಗ ಕಾರ್ಬನ್ ಮೊನಾಕ್ಸೈಡ್ ನಮ್ಮ ಶರೀರದ ಒಳ ಹೋದಾಗ ತಲೆನೋವು ಬರಬಹುದು, ತಲೆ ಸುತ್ತು ಬರಬಹುದು, ವಾಂತಿ ಆಗಬಹುದು, ಕೈಕಾಲು ನಡುಕ ಉಂಟಾಗಬಹುದು, ಮೂರ್ಛೆ ಕೂಡ ಹೋಗಬಹುದು, ಮತ್ತು ಮುಂದೆ ಹೋಗಿ ಹೃದಯ ಸ್ತಂಭನಕ್ಕೂ ಕೂಡ ಕಾರಣವಾಗಬಹುದು. ಅದಕ್ಕೆ ಎಚ್ಚರವಾಗಿರಬೇಕು.
2: ಎಚ್ಚರ. ಕಾರ್ಬನ್ ಮೊನಾಕ್ಸೈಡ್ ಉತ್ಪತ್ತಿಯಾಗುವ ಸ್ಥಳದಲ್ಲಿ ಚೆನ್ನಾಗಿ ಗಾಳಿಯಾಡುವಂತೆ ನೋಡಿಕೊಳ್ಳಿ, ಪ್ರಾಣಾಪಾಯದಿಂದ ತಪ್ಪಿಸಿಕೊಳ್ಳಿ.
0: ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳ ಕಾರ್ಯಕ್ರಮದಲ್ಲಿ ಸಂಭ್ರಮ. 2023 ಬಂದ ಚಿತ್ರದಿಂದ ಒಂದು ಹಾಡು ಶ್ರೇಯಾ ಘೋಷಾಲ್ ಅವರು ಹಾಡಿದ್ದಾರೆ, ಜಯಂತ್ ಕಾಯಕಿಣಿಯವರ ರಚನೆ, ಮನೋಮೂರ್ತಿಯವರ ಸಂಗೀತ. ಇದರ ಜೊತೆಗೆ ರಾಘು ಚಿತ್ರದ ಒಂದು ಹಾಡು ಹಾಡಿದ್ದಾರೆ ಸಂಜಯ್ ಮಳವಳ್ಳಿ ಅವರ ಸಾಹಿತ್ಯ. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸೂರಜ್ ಜೋಯಿಸ್. ಕೇಳಿ ಈ ಎರಡು ಹಾಡುಗಳು.

0: ಕನ್ನಡದ ಉತ್ಸವ ಅದು ಒಂದು ದಿನದ ಉತ್ಸವವಲ್ಲ, ಅದು ನಿತ್ಯೋತ್ಸವ.
1: ಕನ್ನಡ ಕನ್ನಡಿಗ, ಈ ಬಾಂಧವ್ಯಕ್ಕೆ ನಿಲುಗಡೆ ಇಲ್ಲ. ಭಾಷಾ ಬಾಂಧವ್ಯವನ್ನು ನಮ್ಮ ಚಿತ್ತ ಭಿತ್ತಿಯಲ್ಲಿ ಜಾಗೃತಗೊಳಿಸೋಣ.

0: ಎಲ್ಲ ತರತಮ ಭಾವಗಳನ್ನು ಹೊರದೂಡಿ ಭಾವೈಕ್ಯ ತುಂಬಿದ ಸುಂದರ ನಾಡನ್ನು ಕಟ್ಟೋಣ.
1: ಸಿರಿಗನ್ನಡಂ ಗೆಲ್ಗೆ,
0: ಸಿರಿಗನ್ನಡಂ ಬಾಳ್ಗೆ.

ಸಪ್ತ ಸಾಗರದ ಆಚೆ ಎಲ್ಲೋ ಸೈಡ್ ಬಿ ಚಿತ್ರದ ಹಾಡು ಕೇಳಿದ್ರಿ. ಕಾರ್ತಿಕ್ ಅವರ ಧ್ವನಿಯಲ್ಲಿತ್ತು. ಧನಂಜಯ ರಂಜನ್ ಅವರ ಸಾಹಿತ್ಯಕ್ಕೆ ಚರಣ್ ರಾಜ್ ಅವರ ಸಂಗೀತವಿತ್ತು. ಒಂದೊಳ್ಳೆ ಲವ್ ಸ್ಟೋರಿ ಚಿತ್ರದ ಹಾಡು ಕೂಡ ಕೇಳಿಬಂತು. ಆಶಾ ಭಟ್ ಅವರು ಧ್ವನಿಯಾಗಿದ್ರು. ಅಶ್ವಿನ್ ಮತ್ತು ಆಕಾಶ್ ಎಸ್ ಎನ್ ಜಾಧವ್ ಗೀತೆಯನ್ನು ಬರೆದಿದ್ರು. ಆಕಾಶ್ ಎಸ್ ಎನ್ ಜಾಧವ್ ಸಂಗೀತ ಸಂಯೋಜನೆಯನ್ನು ಮಾಡಿದ್ರು.

ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. 11:31 ಸಮಯ ಆಗಿದೆ. ಕಲಾ ಭಾರತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈ ಒಂದು ಸೊಗಸಾದ ಹಾಡನ್ನು ಕೇಳ್ಕೊಂಡು ಬನ್ನಿ. ಹಾಡಿನ ನಂತರ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾತು, ಮತ್ತಷ್ಟು ಚಂದದ ಹಾಡುಗಳ ಜೊತೆಗೆ 11:30 ಕಲಾಭಾರತಿಯ ಈ ಪಯಣ ಮುಂದುವರಿಯುತ್ತೆ.

ಶ್ರೀಕೃಷ್ಣ ದೇವರಾಯ ಚಿತ್ರದ ಹಾಡನ್ನ ಕೇಳಿಕೊಂಡು ಬಂದ್ವಿ. ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳು ಬರೆದ ಗೀತೆಗೆ ಟಿಜಿ ಲಿಂಗಪ್ಪ ಅವರ ಸಂಗೀತವಿತ್ತು. ಎಸ್ ಜಾನಕಿ, ಪಿ ಲೀಲಾ ಮತ್ತು ಸಂಗಡಿಗರು ಧ್ವನಿಯಾಗಿದ್ರು. ಇವಾಗಿನ ಕಾರ್ಯಕ್ರಮ ಕಲಾಭಾರತಿ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹೇಳೋದಾದರೆ ಕನ್ನಡ ಚಿತ್ರರಂಗದಲ್ಲಿ ಎಷ್ಟೊಂದು ಜನ ಜಯ ಅನ್ನುವ ಹೆಸರಿನ ನಟಿಯರಿದ್ದಾರೆ. ಜಯಂತಿ, ಜಯಶ್ರೀ, ಜಯ, ಜಯಸುಧಾ, ಜಯಪ್ರದಾ, ಬಿ ಜಯ, ಹೀಗೆ ಜಯ ಅನ್ನುವ ಹೆಸರಿನ ಬಹಳಷ್ಟು ನಟಿಯರು ನಮ್ಮಲ್ಲಿದ್ದಾರೆ. ಇವತ್ತಿನ ಕಲಾಭಾರತಿಯ ತಾರೆ ಜಯ, ಜಯಮ್ಮ. ಬಿ ಜಯ ಅವರ ಜನ್ಮದಿನ ಸೆಪ್ಟೆಂಬರ್ 3.

ಪ್ರೊಫೆಸರ್ ಹುಚ್ಚುರಾಯ ಚಿತ್ರದ ಗೀತೆ ಕೇಳಿದ್ರೆ, ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ್ ಅವರ ಧ್ವನಿಯಲ್ಲಿ, ಆರ್ ಎನ್ ಜಿ ಗೋಪಾಲ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಬಿ ಜಯ ಚಿತ್ರರಂಗದಲ್ಲಿ ಸುಮಾರು 60 ವರ್ಷಗಳಿಗೂ ಹೆಚ್ಚು ಕಾಲ ಪೋಷಕ ನಟಿಯಾಗಿ ಗುರುತಿಸಿಕೊಂಡವರು. ಅದರಲ್ಲೂ ಕನ್ನಡ ಚಿತ್ರರಂಗದ ಮೊದಲ ತಲೆಮಾರಿನ ಹಾಸ್ಯ ನಟಿ ಅಂತಲೇ ಬಿ ಜಯ ಅವರನ್ನು ಗುರುತಿಸಲಾಗಿದೆ. ಬಿ ಜಯ ಅವರು ಹಾಸ್ಯ ದಿಗ್ಗಜರಾದ ನರಸಿಂಹರಾಜು, ದ್ವಾರಕೀಶ್ ಅವರಂತಹ ಹಾಸ್ಯ ನಟರ ಜೊತೆಗೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಪ್ರೊಫೆಸರ್ ಹುಚ್ಚುರಾಯ, ಶ್ರೀಕೃಷ್ಣ ದೇವರಾಯ, ಸಿಐಡಿ ರಾಜಣ್ಣ, ಬಬ್ರುವಾಹನ, ಗಂಧದ ಗುಡಿ, ಈ ಸಿನಿಮಾಗಳಲ್ಲಿ ನರಸಿಂಹರಾಜು ಅವರ ಜೊತೆಗೆ ಹಾಸ್ಯ ಪಾತ್ರಗಳು ಮತ್ತೆ ಮತ್ತೆ ನಮ್ಮನ್ನು ಕಾಡುತ್ತವೆ. 60 ವರ್ಷಗಳ ಇತಿಹಾಸದಲ್ಲಿ ಚಿತ್ರ ಬದುಕಿನಲ್ಲಿ ಸಾಕಷ್ಟು ಸಿನಿಮಾಗಳು, ದೈವಲೀಲೆ, ವಿಧಿವಿಲಾಸ, ಬೆಳ್ಳಿಮೋಡ, ಚಿನ್ನದ ಗೊಂಬೆ, ಪ್ರತಿಜ್ಞೆ, ಮಹೇಶ್ವರ, ಪೂಜಾಫಲ, ನ್ಯಾಯವೇ ದೇವರು, ಕುಲಗೌರವ, ಪೂರ್ಣಿಮಾ, ನಗುವ ಹೂವು, ಹೀಗೆ ಸಾಕಷ್ಟು ಅಂದರೆ 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ 1958 ಹಿಡಿದು 2016 ನೂರಾರು ಸಿನಿಮಾಗಳಲ್ಲಿ ತಮ್ಮ ಅಮೋಘವಾದ ಅಭಿನಯವನ್ನು ನೀಡಿದವರು ಬಿ ಜಯ.

1973ರಲ್ಲಿ ಬಂದ ಅದ್ಭುತವಾದ ಸಿನಿಮಾ ಗಂಧದ ಗುಡಿ ಚಿತ್ರದಿಂದ ಒಂದು ಹಾಡು ಕೇಳಿದ್ವಿ. ಚಿವುದೇ ಶಂಕರ್ ಅವರು ಬರೆದಿದ್ರು, ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು, ಪಿ ಸುಶೀಲ್ ಅವರು ಹಾಡಿಗೆ ಧ್ವನಿಯಾಗಿದ್ರು. ಬಿ ಜಯ ಅವರ ಜನ್ಮದಿನ ಸೆಪ್ಟೆಂಬರ್ 3. ಬಿ ಜಯ ಸಾಮಾನ್ಯವಾಗಿ ನಮಗೆ ಕನ್ನಡ ಚಿತ್ರರಂಗದಲ್ಲಿ ಅವರನ್ನು ನರಸಿಂಹರಾಜು ಅವರ ಜೊತೆಗಿನ ಒಂದು ಅಪರೂಪದ ಜೋಡಿ ಅಂತಲೇ ನಾವು ಗುರುತಿಸ್ತೇವೆ. ಬಿ ಜಯ ಅವರು ಹುಟ್ಟಿದ್ದು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದಲ್ಲಿ. ಇವರ ತಂದೆಯವರು ಕೂಡ ರಂಗಭೂಮಿ ಕಲಾವಿದರಾಗಿದ್ದರು. ತಂದೆಯ ಪ್ರೇರಣೆಯಿಂದನೇ ಜಯ ಅವರು 4ನೇ ವಯಸ್ಸಿಗೆ ನಾಟಕದಲ್ಲಿ ಅಭಿನಯಿಸುವುದಕ್ಕೆ ಆರಂಭ ಮಾಡಿದರು. ಅಂದರೆ 1958ರಲ್ಲಿ ತೆರೆಗೆ ಬಂದಂಥ ಭಕ್ತಿ ಪ್ರಧಾನ ಸಿನಿಮಾ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ಬಾಲನಟಿಯಾಗಿ ಅವರು ಬೆಳ್ಳಿ ತೆರೆಗೆ ಪ್ರವೇಶ ಪಡೆದರು. ವಿವಿಧ ಭಾರತಿ ಅಂದರೆ ಹೀಗೆ ನೋಡಿ, ವಿವಿಧ ಭಾರತಿಯಲ್ಲಿ ಹಾಡುಗಳ ಜೊತೆಗೆ ಕಲಾವಿದರ ಮಾಹಿತಿಯನ್ನು ಕೂಡ, ಕಲಾವಿದರ ಕೊಡುಗೆಯನ್ನು ಕೂಡ ಸ್ಮರಿಸುತ್ತಾ ಅವರ ಹಾಡುಗಳನ್ನು ಕೇಳ್ತಾ ಮನರಂಜನೆಯನ್ನು ನೀಡುವಂಥ ಕಾರ್ಯಕ್ರಮ ಇದು, ವಿವಿಧ ಭಾರತೀಯ ಕಲಾಭಾರತಿ. ಇನ್ನು ನರಸಿಂಹರಾಜು ಅವರ ಜೊತೆಗಿನ ಅಪರೂಪದ ಜೋಡಿ ಅಂತಲೇ ಜಯ ಅವರನ್ನು ಗುರುತಿಸಲಾಗಿದೆ. ಸುಮಾರು 350ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅವರು ನಟಿಸಿದ್ದಾರೆ. ಜಯ ಅವರ ಒಂದು ವಿಶೇಷತೆ ಅಂತ ಹೇಳಿದ್ರೆ ಅವರ ಒಂದು ವಿಶಿಷ್ಟವಾದಂಥ ಧ್ವನಿ ಬದಲಾವಣೆ, ಮುಗ್ಧ ಮುಖಭಾವ, ಹಾಸ್ಯ ಪ್ರಜ್ಞೆ. ವಿಶೇಷವಾಗಿ ನರಸಿಂಹರಾಜು ಅವರ ಜೊತೆಗಿನ ಈ ಒಂದು ಜರ್ನಿ, ಸಿನಿಮಾದಲ್ಲಿ ಅವರ ಅಭಿನಯ ಇರ್ತಾ ಇತ್ತಲ್ಲ, ಅದು ಬಹಳನೇ ವಿಶೇಷ ಅಂತ ನಾವೆಲ್ಲರೂ ಸಿನಿಮಾಗಳಲ್ಲಿ ನೋಡಿದ್ದೇವೆ. ಜಯ ಅವರು 1983ರಲ್ಲಿ ಒಂದು ನಾಟಕ ಕಂಪನಿಯನ್ನು ಶುರು ಮಾಡಿ 1992ರವರೆಗೆ ಅದನ್ನು ಯಶಸ್ವಿಯಾಗಿ ನಡೆಸಿದ್ರು. ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಇವರ ನಾಟಕಗಳು ಬಹಳಷ್ಟು ಜನಪ್ರಿಯತೆಯನ್ನು ಪಡ್ಕೊಂಡವು. ಇನ್ನು ಟಿವಿಯಲ್ಲಿ ಕೂಡ, ಅಂದರೆ ಕಿರುತೆರೆಯಲ್ಲಿ ಕೂಡ ಜಯ ಅವರು ಹಲವಾರು ಧಾರಾವಾಹಿಗಳಲ್ಲಿ ಪಾತ್ರವನ್ನು ಮಾಡ್ತಾ ಸಿನಿಮಾ ನಂತರವೂ ಕೂಡ ಆಧುನಿಕ ಜನರಿಗೆ, ಅಂದರೆ ಹಿರಿಯರಿಗೆ ಮತ್ತು ಕಿರಿಯರಿಗೆ ಎಲ್ಲರಿಗೂ ಕೂಡ ಇಷ್ಟ ಆಗುವಂಥ ಒಂದು ಪಾತ್ರಗಳ ಮೂಲಕ ಸದಾ ಜನರ ಮನಸ್ಸಿನಲ್ಲಿ ನಿಲ್ಲುವ ಪ್ರಯತ್ನವನ್ನು ಮಾಡಿದರು.

ಬಬ್ರುವಾಹನ ಚಿತ್ರದ ಗೀತೆ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕೇಳಿದ್ವಿ. ಚಿ ಉದಯಶಂಕರ್ ಅವರು ಬರೆದಿದ್ದು, ಟಿ ಜೆ ಲಿಂಗಪ್ಪ ಅವರ ಸಂಗೀತವಿದ್ದಂತಹ ಹಾಡು, ಅದರ ಜೊತೆಗೆ ಕುಲಗೌರವ ಚಿತ್ರದ ಗೀತೆ, ಆರ್ ಎನ್ ಜೇಗೋಪಾಲ್ ಅವರ ರಚನೆ, ಟಿ ಜೆ ಲಿಂಗಪ್ಪ ಅವರ ಸಂಗೀತ, ಪಿ ಸುಶೀಲ್ ಅವರ ಧ್ವನಿಯಲ್ಲಿ ನಾವು ಕೇಳಿದ್ವಿ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ಕಲಾವಿದರನ್ನು ನಾವು ನೆನಪು ಮಾಡಿಕೊಳ್ತಾ ಇದ್ದೇವೆ. September 3, 1944 ಜನಿಸಿದರು ಜಯ. 2021 June 3 ಅವರು ನಮ್ಮನ್ನು ಅಗಲಿದರು. ಆದರೂ ಕೂಡ 60 ವರ್ಷಗಳ ಒಂದು ಸುದೀರ್ಘ ಇತಿಹಾಸದಲ್ಲಿ 350 ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದಂತಹ ನಟಿ, 3 ತಲೆಮಾರಿನ ನಟರ ಜೊತೆಗೆ ನಟಿಸಿದವರು ಜಯ ಅವರು. ಅವರು ಇಷ್ಟು ವರ್ಷಗಳ ಕಾಲ, 60 ವರ್ಷಗಳ ಕಾಲ ಸಿನಿಮಾ ಕ್ಷೇತ್ರದಲ್ಲಿರ್ತಾರೆ. ಗೌಡ್ರು ಅನ್ನುವ ಸಿನಿಮಾದಲ್ಲಿ ಇವರಿಗೆ ಒಂದು ಪ್ರಶಸ್ತಿಯನ್ನು ಕೂಡ ಕೊಡಲಾಗುತ್ತೆ. ಅಂಬರೀಷ್ ಮತ್ತು ಶ್ರುತಿ ಅವರು ಅಭಿನಯಿಸಿದಂಥ ಒಂದು ಗೌಡ್ರು ಸಿನಿಮಾದಲ್ಲಿ ಪೋಷಕ ಪಾತ್ರದಲ್ಲಿ ಜಯ ಅವರು ಬಹಳ ಅದ್ಭುತವಾದ ಅಭಿನಯವನ್ನು ನೀಡಿದರು. ಹಾಗಾಗಿ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಅವರಿಗೆ ಕೊಡಲಾಯಿತು. ಕಲೆಗೆ, ಕಲಾವಿದರಿಗೆ

ಅಂತ್ಯವಿಲ್ಲ. ಅವರ ಕಲಾ ಸೇವೆಯಿಂದಾಗಿ ಸದಾ ಜನರ ಮನಸ್ಸಿನಲ್ಲಿ ಜೀವಂತವಾಗಿರ್ತಾರೆ. ಹಾಗೆ ಜಯ ಅವರು ಕೂಡ 60 ವರ್ಷ 300 ಸಿನಿಮಾ, ಹಾಡು, ಅಭಿನಯ, ನಗು, ಅಳು ಮುಂತಾದ ಭಾವಗಳಿಂದಾಗಿ ನಮ್ಮೊಂದಿಗೆ ಸದಾ ಅವರು ಇರ್ತಾರೆ. ಜಯ ಅವರ ಜನ್ಮದಿನದ ಈ ಸಂದರ್ಭದಲ್ಲಿ ವಿವಿಧ ಭಾರತೀಯ ಒಂದು ಗೌರವ ನಮನ ಆ ನಟಿಗೆ.

0: ಬೆಳ್ಳಿ ಮೋಡ ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ, ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕೇಳಿಬಂತು. ಈ ಹಾಡಿನ ಜೊತೆಗೆ ಈ ದಿನದ ಕಲಾಭಾರತಿ ಕಾರ್ಯಕ್ರಮ ಕೂಡ ಮುಕ್ತಾಯವಾಯಿತು.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಹನಿ ಹನಿ ನೀರಿಗೂ ಬೆಲೆಯಿದೆ. ನೀರನ್ನು ಮಿತವಾಗಿ ಬಳಸಿ ಜೀವ ಸಂಕುಲಗಳ ಉಳಿವಿಗೆ ನೆರವಾಗಿ. ನೀರನ್ನು ವ್ಯರ್ಥ ಪೋಲು ಮಾಡದಿರಿ, ಬಾಯಾರಿದ ಜೀವಗಳ ದಾಹ ನೀಗಿಸಿರಿ.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಸಮಯ 12 ಗಂಟೆ ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಕೇಳ್ತೀರಿ. ಅದಾದ ನಂತರ 12:05 ಕರೆಗೊಂದು ಹಾಡು. ನೀವು ಕರೆ ಮಾಡಿ ನಿಮ್ಮಿಷ್ಟದ ಹಾಡನ್ನು ವಿವಿಧ ಭಾರತಿಯಿಂದ ಕೇಳಬಹುದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ನೀತಿಯಿಂದ ಅಭ್ಯಾಸಕ್ಕೆ ಕಡಲ ಶ್ರೇಷ್ಠತೆಯನ್ನು ಬಲಪಡಿಸುವುದು ಎಂಬ ಧ್ಯೇಯದೊಂದಿಗೆ ವಿಶ್ವ ವಾಣಿಜ್ಯ ಕಡಲ ನಾವಿಕರ ದಿನಾಚರಣೆಯನ್ನು ಇಂದು ಆಚರಿಸುತ್ತಿದೆ. ಪ್ರಸ್ತುತ ಜಾಗತಿಕ ಅಪಾಯದ ಸಂಘರ್ಷ ವಲಯಗಳನ್ನು ದಾಟುವಾಗ ನೌಕಾಪಡೆ ಹಾಗೂ ಕಡಲ ಸಿಬ್ಬಂದಿ ಸುರಕ್ಷತೆಯ ಮೇಲೆ ಹೆಚ್ಚು ಗಮನಹರಿಸಲು ಆಚರಣೆಯನ್ನು ಕೇಂದ್ರೀಕರಿಸಲಾಗಿದೆ. ಭಾರತೀಯ ನೌಕಾಪಡೆಯ 28 ವರ್ಷದ ನಾವಿಕ ಕುರುಬಾ ದಿನೇಶ್ ಕುಮಾರ್ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಅರ್ಗಾ ಬಳಿಯ ಕದಂಬ ನೌಕಾನೆಲೆಯಿಂದ ಕಳೆದ ಆಗಸ್ಟ್ 27ರಂದು ನಾಪತ್ತೆಯಾಗಿದ್ದಾರೆ. ಮೂಲತಃ ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯ ಕುಂಟಿಮಡ್ಡಿಯವರು. ಕದಂಬ ನೌಕಾನೆಲೆ ರಾಷ್ಟ್ರದ ಭದ್ರತೆಯ ದೃಷ್ಟಿಯಿಂದ ಅತ್ಯಂತ ಸೂಕ್ಷ್ಮ ಪ್ರದೇಶವಾಗಿದೆ. ಕಾರವಾರ ಗ್ರಾಮೀಣ ಠಾಣೆಯ ಪೊಲೀಸರು ಹುಡುಕಾಟ ಆರಂಭಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ಇಂದು ಸಚಿವ ಸಂಪುಟ ಸಭೆ ನಡೆಯಲಿದೆ. ಈ ತಿಂಗಳ 21ರಿಂದ 24ರವರೆಗೆ ವಿಧಾನಮಂಡಲ ವಿಶೇಷ ಅಧಿವೇಶನ ನಡೆಸಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದ್ದು ಇಂದು ಅಂತಿಮ ತೀರ್ಮಾನದ ನಿರೀಕ್ಷೆಯಿದೆ. ಪಶ್ಚಿಮಘಟ್ಟದ ಸೂಕ್ಷ್ಮ ಪ್ರದೇಶಗಳ ಕುರಿತಾದ ಡಾ ಕೆ ಕಸ್ತೂರಿ ರಂಗನ್ ವರದಿ ಹಾಗೂ ಈ ಸಂಬಂಧ ಕೇಂದ್ರ ಸರ್ಕಾರ 7ನೇ ಬಾರಿಗೆ ಹೊರಡಿಸಿರುವ ಕರಡು ಅಧಿಸೂಚನೆ, ರಾಜ್ಯ ಸರ್ಕಾರದ ನಿಲುವು ಮತ್ತು ಆಕ್ಷೇಪ ಸ್ಪಷ್ಟಪಡಿಸಲು ಜನಪ್ರತಿನಿಧಿಗಳೊಂದಿಗೆ ಚರ್ಚಿಸಲು ರಾಜ್ಯ ಸರ್ಕಾರ ಬಯಸಿದೆ. ಉದ್ಯಾನಗಳ ಶೇಕಡ 5ರಷ್ಟು ಜಾಗೆ ಪರಭಾರೆ, ಬರಗಾಲದ ಬಗ್ಗೆ ಚರ್ಚಿಸಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಎಂದು ವರದಿಗಳು ತಿಳಿಸಿವೆ. ರಂಗಭೂಮಿ ನಮ್ಮ ಬದುಕಿನ ಪ್ರತಿಬಿಂಬ ಎಂದು ಜೆಎಸ್ಎಸ್ ಸಂಸ್ಥೆ ಕಾರ್ಯದರ್ಶಿ ಪ್ರೊಫೆಸರ್ ಅಜಿತ್ ಪ್ರಸಾದ್ ಹೇಳಿದ್ದಾರೆ. ದಿವಂಗತ ಪ್ರೊಫೆಸರ್ ನ ವಜ್ರಕುಮಾರ್ ಸ್ಮರಣೆಯ ವಜ್ರಸಿರಿ 5 ದಿನಗಳ ರಂಗೋತ್ಸವಕ್ಕೆ ಧಾರವಾಡದ ಜೆಎಸ್ಎಸ್ ಮಹಾವಿದ್ಯಾಲಯದ ಸನ್ನಿಧಿ ಸಭಾಂಗಣದಲ್ಲಿ ಚಾಲನೆ ನೀಡಿ ಮಾತನಾಡಿದರು. ಮುಖ್ಯ ಅತಿಥಿಯಾಗಿ ಧಾರವಾಡ ರಂಗಾಯಣದ ನಿರ್ದೇಶಕ ಜಕೀರ್ ನದಾಫ್ ಪಾಲ್ಗೊಂಡಿದ್ದರು. ಖ್ಯಾತ ರಂಗಕರ್ಮಿ ದಿವಂಗತ ಯಶವಂತ್ ಸರದೇಶ್ ಪಾಂಡೆ ಪರಿಕಲ್ಪನೆಯ ಹೆಸರಾಂತ ಕೊಳಲು ವಾದಕ ಪ್ರವೀಣ್ ಗೋಡ್ಖಿಂಡಿ ಹಾಗೂ ಹಿರಿಯ ನಟ ರವಿ ಕುಲಕರ್ಣಿ ನಟಿಸಿದ ಕೊಳಲು ಡಾಟ್ ಕಾಮಿಡಿ ನಾಟಕ ಪ್ರೇಕ್ಷಕರನ್ನು ರಂಜಿಸಿತು. ಧಾರವಾಡ ತಾಲೂಕು ಅಳ್ನಾವರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಧಾರವಾಡ ಜಿಲ್ಲೆ ಹಿರಿಯ ಸಿವಿಲ್ ನ್ಯಾಯಾಧೀಶ ಅಲ್ಲಪ್ಪ ಬಡಿಗೇರ್ ಭೇಟಿ ನೀಡಿ ಆರೋಗ್ಯ ಸೇವೆಗಳ ಮಾಹಿತಿ ಪಡೆದು ಪರಿಶೀಲಿಸಿದರು. ಗ್ರಾಮೀಣ ಭಾಗಕ್ಕೆ ನೀರು ಪೂರೈಸುವ ಜಲಮೂಲಗಳಾದ ಕೆರೆ, ನದಿ, ಸರೋವರಗಳಲ್ಲಿ ಮಲಿನ ನೀರು ಸೇರಿ ಕಲುಷಿತಗೊಳ್ಳದಂತೆ ತಡೆಗಟ್ಟಲು ರಾಷ್ಟ್ರೀಯ ಗ್ರಾಮೀಣ ಜಲಮೂಲ ಸಂರಕ್ಷಣಾ ಯೋಜನೆ ಅಭಿವೃದ್ಧಿಪಡಿಸುವಂತೆ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ಹೊಸದಿಲ್ಲಿಯಲ್ಲಿ ಆಗ್ರಹಿಸಿದ್ದಾರೆ. ಜಲಮೂಲಗಳ ಸುಸ್ಥಿರತೆ ಕುರಿತ ಶೃಂಗಸಭೆಯ ಸಮಾರೋಪದಲ್ಲಿ ಸಚಿವರು ಮಾತನಾಡಿದರು. ಕರ್ನಾಟಕ ವೇಗವಾಗಿ ಬೆಳೆಯುತ್ತಿದೆ. ಬೆಂಗಳೂರಿನ ಮೇಲೆ ಒತ್ತಡ ಕಡಿಮೆ ಮಾಡಲು 2ನೇ ಬೆಂಗಳೂರು ನಿರ್ಮಿಸಲು ಗಂಭೀರ ಚಿಂತನೆ ನಡೆಸುವಂತೆ ನೀತಿ ಆಯೋಗದ ಉಪಾಧ್ಯಕ್ಷ ಅಶೋಕ್ ಕುಮಾರ್ ಲಾಹಿರಿ ಮುಖ್ಯಮಂತ್ರಿ ಅವರೊಂದಿಗಿನ ಬೆಂಗಳೂರಿನಲ್ಲಿ ಆಯೋಜಿತ ಸಭೆಯಲ್ಲಿ ಸಲಹೆ ನೀಡಿದ್ದಾರೆ. ಕರ್ನಾಟಕದಲ್ಲಿ ಒಣಭೂಮಿ ಪ್ರದೇಶ ಹೆಚ್ಚಿದೆ. ಕೃಷಿ ಚಟುವಟಿಕೆ ಕೈಗೊಳ್ಳಲು ಸಾಧ್ಯವಾಗುವಂತೆ ವೈವಿಧ್ಯಮಯ ಬೆಳೆ ಬೆಳೆಯುವಂತೆ ಒಣಭೂಮಿ ಸಜ್ಜುಗೊಳಿಸಲು ಅವರು ಯೋಜನೆ

ರೂಪಿಸುವಂತೆ ತಿಳಿಸಿದರು. ಸರ್ಕಾರದ ಕಾರ್ಯಕಲಾಪಗಳಿಗೆ ಸಂಬಂಧಿಸಿದಂತೆ ಜನರು ದೂರು ಸಲ್ಲಿಸಲು ಅನುವಾಗುವಂತೆ ಪ್ರಜಾಸೇವಾ ಆಂದೋಲನ ಇಲಾಖೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ನಾಡಿದ್ದು ಚಾಲನೆ ನೀಡಲಿದ್ದಾರೆ. ಕೂಡ್ಲಿಗಿ ಶಾಸಕ ಡಾ ಎನ್ಟಿ ಶ್ರೀನಿವಾಸ್ ನೇತೃತ್ವದಲ್ಲಿ ಗುಡೇಕೋಟೆ ರಸ್ತೆಯಲ್ಲಿ ಕಾರ್ಯಕ್ರಮದ ಭರದ ಸಿದ್ಧತೆಗಳು ನಡೆದಿವೆ. ಅಸ್ಮಿತಾ ಮಹಿಳೆಯರಿಗಾಗಿ ರಾಜ್ಯಮಟ್ಟದ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ಇದೇ ಶನಿವಾರ ಹಾಗೂ ಭಾನುವಾರ ವಿಜಯಪುರ ನಗರ ಹೊರವಲಯದ ಸೊಲ್ಲಾಪುರ್ ರಾಷ್ಟೀಯ ಹೆದ್ದಾರಿಯಲ್ಲಿ ನಡೆಯಲಿದೆ. ವಿಜಯಪುರದ ನೂತನ ವೆಲೋಡ್ರೋಮ್ನಲ್ಲಿ 11 ಮತ್ತು 12 ತಾರೀಖಿನಂದು ರಾಜ್ಯಮಟ್ಟದ ಟ್ರ್ಯಾಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ಸಹ ಆಯೋಜಿತವಾಗಿದೆ. ಲುಧಿಯಾನದಲ್ಲಿ ನಡೆಯುತ್ತಿರುವ ರಾಷ್ಟೀಯ ಯುವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ 2ನೇ ದಿನವಾದ ನಿನ್ನೆ ಕರ್ನಾಟಕದ ನಾಗಿನಿ 1000 ಮೀಟರ್ ಓಟ ಮತ್ತು ಜಿಎಂ ಕೀರ್ತಿ ಎತ್ತರ ಜಿಗಿತದಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ. ಒಂದೇ ಋತುವಿನಲ್ಲಿ 8000 ಮೀಟರ್ಗಿಂತ ಎತ್ತರದ 5 ಶಿಖರಗಳನ್ನು ಏರಿದ ಮೊದಲ ಭಾರತೀಯ ಮಹಿಳೆ ಪರ್ವತಾರೋಹಿ ಬಲ್ಜೀತ್ ಕೌರ್ ಸೇರಿದಂತೆ 4 2024ನೇ ಸಾಲಿನ ತೆನ್ಜಿಂಗ್ ನೋರ್ಗೆ ರಾಷ್ಟೀಯ ಸಾಹಸ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ ಎಂದು ಕೇಂದ್ರ ಕ್ರೀಡಾ ಸಚಿವಾಲಯ ತಿಳಿಸಿದೆ. ಪುರಸ್ಕಾರ ಕಂಚಿನ ಪುತ್ಥಳಿ, 15 ಲಕ್ಷ ರೂಪಾಯಿ ನಗದು ಹಾಗೂ ಪ್ರಮಾಣ ಪತ್ರ ಒಳಗೊಂಡಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ

ನಿನ್ನ ರಮನೆ. ನಮಸ್ಕಾರ, ನಾನು ನಿಮ್ಮ ಜೋಗಿ ಸುನೀತಾ. ವಿವಿಧ ಭಾರತಿಯನ್ನ ನಾನು ಪ್ರತಿದಿನ ಕೇಳ್ತಾ ಇರ್ತೀನಿ. ವಿವಿಧ ಭಾರತಿಯಲ್ಲಿ ಪ್ರಸಾರವಾಗುವಂತಹ ಹಳೆ ಚಿತ್ರಗೀತೆಗಳು, ಹೊಸ ಚಿತ್ರಗೀತೆಗಳು ನನಗೆ ಬಹಳ ಇಷ್ಟ ಆಗುತ್ತೆ. ನೀವು ಕೇಳಿ ಆನಂದಿಸಿ.

ಹೌದು, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 12:06:30. ನಿಮಗೆಲ್ಲ ಗೊತ್ತಿರೋ ಹಾಗೆ 12:05 ನಂತರ ನೀವು ಕರೆ ಮಾಡಿ ಕೇಳಿದಂತಹ ಹಾಡುಗಳನ್ನು ಪ್ರಸಾರ ಮಾಡ್ತೇವೆ. ನೀವು ಕರೆ ಮಾಡಬೇಕು ಅಂದರೆ ನಮ್ಮ ದೂರವಾಣಿ ಸಂಖ್ಯೆಗಳು 0802026125 0802261257 0802226125 ಇದೊಂದು ಸಂಖ್ಯೆ. ಇದರ ಜೊತೆಗೆ ಮತ್ತೊಂದು ಸಂಖ್ಯೆ 0802226327 0802226327 ಈ ಸಂಖ್ಯೆಗೆ ನೀವು ಕರೆ ಮಾಡಿ ನಿಮ್ಮಿಷ್ಟದ ಹಾಡನ್ನು ವಿವಿಧ ಭಾರತಿಯಿಂದ ಕೇಳಬಹುದು. ಕೌಸಲ್ಯ ಸುಪ್ರಜಾ ರಾಮ ಚಿತ್ರದ ಗೀತೆಯನ್ನು ಕೇಳಿ ಸೋನು ನಿಗಮ್ ಹಾಗೂ ಪೃಥ್ವಿ ಭಟ್ ಅವರ ಧ್ವನಿಯಲ್ಲಿದೆ. ಜಯಂತ್ ಕಾಯ್ಕಿಣಿಯವರು ಬರೆದ ಗೀತೆ, ಅರ್ಜುನ್ ಜನ್ಯ ಅವರ ಸಂಗೀತ.

0: ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳಿ
1: ಮೇಡಮ್. ನನ್ನ ಹೆಸರು ಜ್ಯೋತಿ ಅಂತ. ಲಾಸ್ಟ್ 1 ಮಂತ್ ಬ್ಯಾಕ್ ಫೋನ್ ಮಾಡಿದ್ದೆ.
0: ಜ್ಯೋತಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ?
1: ಬ್ಯಾಂಗ್ಳೂರು ಮ್ಯಾಮ್, ಯಶವಂತಪುರದಿಂದ.
0: ಹೇಳಿ ಜ್ಯೋತಿ.
1: ಮೇಡಮ್, ಮೊದಲನೇ ಕರೆನೆ ಫೋನ್ ಮಾಡಿದ ತಕ್ಷಣ ಇವತ್ತು ಮಾಡೋಣ ಅಂತ ಅನ್ಕೊಂಡೆ. ರಾಯರ್ ಹೆಸರು ಮಾಡಿದ ತಕ್ಷಣ ಫಸ್ಟ್ ಕರೆನೆ ಸಿಕ್ಕಿದೆ.
0: ರಾಯರ್ ಭಕ್ತರು ನೀವು?
1: ಹೌದು ಮೇಡಮ್.
0: ಪೂಜೆ ಎಲ್ಲ ಆಯ್ತಾ?
1: ಮೇಡಮ್,
0: ಪೂಜೆ ಎಲ್ಲ ಆಯ್ತಾ?
1: ಇಲ್ಲ ಮೇಡಮ್, ಇವತ್ತು ಇನ್ನ ಮಾಡಕ್ ಆಗಿಲ್ಲ.
0: ಮಠಕ್ಕೆ ಲೇಟಾ?
1: ಆ ಮೇಡಮ್.
0: ರೇಡಿಯೋದಲ್ಲಿ ಹಾಡು ಕೇಳ್ಬಿಟ್ಟು ಆಮೇಲೆ ಹೋಗೋಣ ಅಂತ ದೇವಸ್ಥಾನಕ್ಕೆಲ್ಲ.
1: ಹೌದು ಮೇಡಮ್.
0: ಹಾಗಾಗಿ ರಾಯರ್ ಹಾಡೇ ಬೇಕು.
1: ಹೌದು ಮೇಡಮ್, ರಾಯರ್ ಸಾಂಗ್ ಯಾವ್ದಾದ್ರು ಪರವಾಗಿಲ್ಲ. ಅವ್ರ ಹೆಸರಲ್ಲಿ ಸ್ಟಾರ್ಟ್ ಮಾಡಿದ್ರಿಂದ ದಿನಾನು ಚೆನ್ನಾಗಿರುತ್ತೆ, ಎಲ್ಲಾನು ಮನ್ಸಿಗೆ ಸಮಾಧಾನ.
0: ಅದು 6 ಗಂಟೆಯಿಂದನೇ ಶುರುವಾಗಿದೆಯಲ್ಲ?
1: ಸ್ಟಾರ್ಟ್ ಆಗಿದೆ ಮೇಡಮ್. ನಾವು ಎದ್ದಿದ ತಕ್ಷಣನೇ ಫಸ್ಟ್ ಸ್ಟೇಟಸ್ ಅಲ್ಲಿ ಫಸ್ಟ್ ನೋಡಿ ರಾಯರ ಸಾಂಗ್ ನೋಡಿ ಕೇಳಿದ್ಮೇಲೆ ಸ್ಟಾರ್ಟ್ ಮಾಡೋದು. ಬಟ್ ಇವತ್ತು ನಿಮ್ದು ಕರೆ ಬಂದು ಸಾಂಗ್ ಬರ್ತಾ ಇದೆ ಅಂತ ನೀವು FM ಅಲ್ಲಿ ಬಂದಿದ ತಕ್ಷಣ ಸ್ವಲ್ಪ ಒಂದ್ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ರಾಯರ್ ಎಂತ ಮಾಡಿದೆ ಒಂದು ರಿಂಗಕ್ಕೆ ಮ್ಯಾಮ್.
0: ಅದ್ಭುತ ಅದ್ಭುತ ಅದ್ಭುತ
1: ಅದ್ಭುತ. ನಮ್ಮದವ್ರಿಗೆ ಯಾವಾಗ್ಲೂ ಜೊತೆಗಿರ್ತಾರೆ ಅನ್ನೋದಕ್ಕೆ ಒಂದ್
0: ರಾಯರಿದ್ದಾರೆ ಅಂತ ಹೇಳೋದು
1: ಭಕ್ತರು. ನಿಮ್ದು ಫೋನ್ ಇವತ್ತನ ಪ್ರೋಗ್ರಾಮ್ ಶುರುವಾಯ್ತು, ಶುರುವಾಗಿ ತಕ್ಷಣ ಇವತ್ತು ಒಂದ್ಸರಿ ಟ್ರೈ ಮಾಡೋಣ, 1 ಮಂತ್ ಆಗಿದೆಲ್ಲ ಅಂದ್ಬಿಟ್ಟು ಟ್ರೈ ಮಾಡಿದೀವಿ.
0: ಆಯ್ತು, ಕೇಳಿ. ಅವಳ ಅಂತರಂಗ ಚಿತ್ರದ ಹಾಡು RN ಜಯಗೋಪಾಲ್ ಅವ್ರು ಬರೆದಿರೋದು, S. ಜಾನಕಿ ಅವರ ಧ್ವನಿಯಲ್ಲಿದೆ.

0: ಮಂಗಳೂರಿನ ಅನಿಲ್ ಅವರು ಕರೆ ಮಾಡಿ ಚಾರ್ಮಿನಾರ್ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಕೇಳಿದ್ರು. ಮಧ್ಯದಲ್ಲಿ ಕರೆ ಕಟ್ಟಾಯಿತು. ಚಾರ್ಮಿನಾರ್ ಚಿತ್ರದ ಗೀತೆಗೆ ಧ್ವನಿಯಾಗಿದ್ರು ಹರಿ. ಲೋಕೇಶ್ ಕೃಷ್ಣ ಅವರ ಸಾಹಿತ್ಯ, ಹರಿ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ರು. 12:22:55 ಸಮಯ ವಿವಿಧ ಭಾರತಿಯಲ್ಲಿ. ಈಗ ಮುಂದಿನ ಕರೆ. ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳಿ ಯಾರು?
1: ಎಸ್ರಾಜು ಚಿಕ್ಕಅಂಕನಹಳ್ಳಿ.
0: ಎಸ್ರಾಜು ಚಿಕ್ಕಅಂಕನಹಳ್ಳಿ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಮೇಡಮ್.
0: ಹೇಳಿ ರಾಜು.
1: ಕಾಡು ಕುದುರೆ ಚಿತ್ರದ ಇವ ಯಾವ ಊರಿನ ಮಾವ ಈಗಿರುವ ಪ್ರಸಾರ ಮಾಡಿದ್ದಾರೆ.
0: ಯಾಕೆ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಅಲ್ಲ? ಎಲ್ಲಿದ್ದೀರಾ? ಹುಷಾರಿಲ್ವಾ ನಿಮಗೆ? ಯಾಕೋ ಮೆಲ್ಲಗೆ ಮಾತಾಡ್ತಾ ಇದ್ದೀರಾ?
1: ಇಲ್ಲ, ದೊಮ್ಲೂರಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ ಮೇಡಮ್, ಸಮಸ್ಯೆ ಇದೆ.
0: ಈಗ ಆ ಕಡೆ ಇದ್ದೀರಾ ನೀವು?
1: ಹೌದು ಮೇಡಮ್, ಹಾಗಾಗಿ ನೆಟ್ವರ್ಕ್ ಸಮಸ್ಯೆ ಇದೆ ಇಲ್ಲಿ. ಹಾಡು ಪ್ರಸಾರ ಮಾಡಿ ಮೇಡಮ್.
0: ಆಯ್ತು, ನಿಮ್ಮಿಷ್ಟದ ಹಾಡು ವಿವಿಧ ಭಾರತಿಯಲ್ಲಿ ಬರುತ್ತೆ, ಕೇಳಿ.
1: ಧನ್ಯವಾದಗಳು ಮೇಡಮ್.
0: ನಮಸ್ತೆ.

0: ಕಾಡುಕುದುರೆ ಚಿತ್ರಕ್ಕಾಗಿ ಚಂದ್ರಶೇಖರ ಕಂಬಾರ, ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರು ಗೀತೆಯನ್ನ ರಚಿಸಿ ಸಂಗೀತ ಸಂಯೋಜನೆಯನ್ನು ಮಾಡಿದ್ರು. ಪಿ ಸುಶೀಲ್ ಅವರು ಹಾಡಿಗೆ ಧ್ವನಿಯಾಗಿದ್ರು. ವಿವಿಧ ಭಾರತಿಯಲ್ಲಿ ಕರೆಗೊಂದು ಹಾಡು ಕಾರ್ಯಕ್ರಮ ಗುರುವಾರದ ಮಧ್ಯಾಹ್ನದ ಈ ಸಮಯದಲ್ಲಿ ನಮ್ಮ ಜೊತೆ ಮಾತಾಡೋರು ಯಾರು? ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ಹೇಳಿ ಯಾರು?
1: ನಾವು ಲಗ್ಗೇರಿಯಿಂದ ದೀಪ ಮಾತಾಡೋದು. ದೀಪಾ ಭಾಸ್ಕರ್.
0: ದೀಪಾ ಭಾಸ್ಕರ್. ದೀಪಾ ಅವ್ರೆ, ಏನ್ ಸಮಾಚಾರ
1: ಹೇಳ್ಬೇಕು ಮೇಡಮ್? ಆಯ್ತು, ತಿಂದಿ?
0: ಆಯ್ತು, ಚೆನ್ನಾಗಿದ್ದೀವಿ. ಹಾಗೆ ಭಾಸ್ಕರ್ ಮಾತಾಡಿದ್ದಾರೆ, ದೀಪಾ ಮಾತಾಡಿಲ್ಲ. ಹೇಳಿ ಹೇಳಿ ದೀಪಾ ಭಾಸ್ಕರ್, ಯಾವ ಹಾಡು ಪ್ರಸಾರ ಮಾಡೋಣ ನಿಮ್ಗೋಸ್ಕರ?
1: ನಮ್ಗೆ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ನಗತ ನಗತ ಬಾಳಿ ಹಾಡು ಬೇಕಿತ್ತು ಮೇಡಮ್.
0: ಎಲ್ಲಾರು ನಗ್ನಗ್ತ ಬಾಳಲಿ ಅಂತನಾ?
1: ಹೌದು ಮೇಡಮ್.
0: ಒಳ್ಳೇದಪ್ಪ, ನೀವು ತುಂಬಾ ಒಳ್ಳೆಯವರು ನೋಡಿ. ಎಷ್ಟು ಒಳ್ಳೆ ಹಾಡು ಕೇಳಿದ್ರೆ, ಎಲ್ಲರೂ ನಗ್ನಗ್ತ ಬಾಳಲಿ ಅಂತ.
1: ಮೇಡಮ್,
0: ಯಾರಿಗೋಸ್ಕರ ಈ ಹಾಡು?
1: ನಮ್ ಹುಡುಗನ್ಗೋಸ್ಕರ ಮೇಡಮ್.
0: ನಿಮ್ ಹುಡುಗನ ಹೆಸರೇನು? ಹುಡುಗ ಏನ್ ಮಾಡ್ತಾನೆ?
1: ನನ್ ಮಗನ ಹೆಸರು ಯಶವಂತ್ ಅಂತು. ಅವನು ಇದು ಕ್ಯಾಪ್ ಜಮ್ನಿ ಕೆಲಸ ಮಾಡ್ತಾ, ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾವನೆ.
0: ದೊಡ್ಡವರು.
1: ಮಗಳು ಓದ್ತಾವಳೆ, ಇಂಜಿನಿಯರ್ ಮಾಡ್ತಾವಳೆ.
0: ಹಂಗಾಗಿ ಎಲ್ಲಾರು ನಗ್ನಗ್ತಾ ಇರ್ಲಿ ಅಂತ ಈ ಹಾಡು ಕೇಳ್ತಾ ಇದ್ದೀರಾ.
1: 24 ವರ್ಷ ಮಗನ್ಗೆ, ಮಗಳಿಗೆ 21 ವರ್ಷ.
0: ವೆರಿ ಗುಡ್, ವೆರಿ ನೈಸ್.
1: ಓಕೆ,
0: ಆಗ್ಲಿ. ನಿಮ್ ಇಷ್ಟದ ಹಾಡು ಬರ್ತಾ ಇದೆ ವಿವಿಧ ಭಾರತಿಯಲ್ಲಿ, ಕೇಳಿ.
1: ಓಕೆ ಮೇಡಮ್, ಥ್ಯಾಂಕ್ ಯು.
0: ನಮಸ್ತೆ.

0: ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರು ಹಾಡಿದ ಪರಶುರಾಮ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸಾಹಿತ್ಯ ಮತ್ತು ಸಂಗೀತವನ್ನ ನೀಡಿದ್ರು ಹಂಸಲೇಖ.
1: ಮನುಷ್ಯ ಜಾತಿ ತಾನೊಂದೇ ವಲಂ ಎಂದ ಕವಿ ಪಂಪ.
2: ಜಾತಿ ಮತ ಪಂಥಗಳ ತಾರತಮ್ಯ ಇರುವಲ್ಲಿ ಮಾನವೀಯತೆ ಇರಲಾರದು.
1: ಗಂಡು ಹೆಣ್ಣೆಂಬ ತರತಮ ಭಾವವನ್ನು ತೊರೆಯೋಣ.
2: ಮೇಲು ಕೀಳು ಬಡವ ಬಲ್ಲಿದ ಎಂಬ ಭಾವವನ್ನು ದೂರವಿಡೋಣ.
1: ನಾವೆಲ್ಲ ಒಂದು ಎಂಬ ಸಮಾನತೆಯ ಭಾವವನ್ನು ಬೆಳೆಸಿಕೊಳ್ಳೋಣ.
2: ಒಂದೇ ತಾಯಿಯ ಮಕ್ಕಳಂತೆ ಬಾಳುವುದನ್ನು ಕಲಿಯೋಣ.

0: ನಮಸ್ಕಾರ, ನಾನು ಎಸ್ ನಾರಾಯಣ್ ಮಾತಾಡ್ತಾ ಇದ್ದೀನಿ. ನನಗೆ ಬಿಡುವಾದಾಗಲೆಲ್ಲ ನಾನು ವಿವಿಧ ಭಾರತಿಯನ್ನು ಕೇಳ್ತಾ ಇರ್ತೀನಿ. ಬಾಲ್ಯದಿಂದಲೂ ನನಗೆ ವಿವಿಧ ಭಾರತಿ ಅಂದ್ರೆ ಒಂಥರ ಗೆಳತಿ ಇದ್ದ ಹಾಗೆ. ಬೇಜಾರಾದಾಗೆಲ್ಲ ಇದನ್ನ ಟ್ಯೂನ್ ಮಾಡ್ಕೋತೀನಿ. ವಿವಿಧ ಭಾರತಿ ಬರೀ ಮನರಂಜನೆಗೋಸ್ಕರ ಅಲ್ಲ, ಹಲವಾರು ಮಾಹಿತಿಗಳು ಕೂಡ ಕೊಡ್ತಾ ಇರುತ್ತೆ ನಿಮ್ಗೆ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆಯ ಬಗ್ಗೆ, ಕನ್ನಡ ನೆಲ ಜಲದ ಸೊಗಡಿನ ಬಗ್ಗೆ, ಇತಿಹಾಸದ ಬಗ್ಗೆ ಯಾವುದೇ ಮಾಹಿತಿಗಳು ಬೇಕಾದರೂ ಕೂಡ ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
2: ಹಲೋ ಹಲೋ
3: ಹಲೋ
2: ಹೇಳಿ.
3: ಹಲೋ,
2: ಮಾತಾಡಿ.
3: ವಾಯ್ಸ್ ಸಣ್ಣ ಕೇಳ್ತಾ ಇದೆ ಮೇಡಮ್. ಹಲೋ, ಕೇಳ್ತಾ ಇದೆಯಾ?
2: ಹಾ, ಕೇಳ್ತಾ ಇದೆ. ಮಾತಾಡಿ ಮಾತಾಡಿ.
3: ನಿಮ್ ವಾಯ್ಸ್ ನನಗೆ ಕೇಳ್ತಾ ಇಲ್ಲ.
2: ಹೇಳಿ, ಯಾವ ಹಾಡು ಬೇಕು? ಯಾರು ಮಾತಾಡ್ತಾ ಇದ್ದೀರಾ?
3: ಅದೃಷ್ಟ ಅಂತ ಫಿಲಂ ಇಂದ
2: ಹೇಳಿ.
3: ಓ ಮನುಜ, ಈ ಲೋಕವೇ ಒಂದು ಸಂತೆ ಅಂತ.
2: ನೀವು ಎಕೋ ಅಂದ್ರೆ ಸ್ಪೀಕರ್ ಆನ್ ಮಾಡಿದಿರಾ ಅನ್ಸ್ತಾ ಇದೆ.
3: ಅದಕ್ಕೆ ಇಷ್ಟಪಡ್ತೀನಿ. ಏನಿ
2: ಅದಕ್ಕೆ ನೀವು
3: ಕೇಳಿಸ್ತಾ ಇಲ್ಲ? ಸ್ಪೀಕರ್ ಆನ್ ಮಾಡಿಲ್ಲ.
2: ಹೌದಾ?
3: ಸ್ಪೀಕರ್ ಆನ್ ಮಾಡಿಲ್ಲ,
2: ಕೇಳಿಸ್ತಾ ಇದೆ ನನಗೆ.
3: ಇವಾಗ ಸಣ್ಣಕ್ಕೆ ಬಂತು ಕೇಳಿಸ್ತಾ ಇದೆ.
2: ಅಲ್ಲ, ನನಗೆ ಕೇಳಿಸ್ತಾ ಇದೆ ನೀವು ಸ್ಪೀಕರ್ ಆನ್ ಮಾಡಿ.
3: ಅಲ್ಲ, ಇಲ್ಲ, ನಾನು ಸ್ಪೀಕರ್ ಆನ್ ಮಾಡಿಲ್ಲ.
2: ಹೇಳಿ.
3: ಇವಾಗ ಕೇಳಿಸ್ತಾ ಇದೆ.
2: ಹೇಳಿ.
3: ಅದು ಈಗ ಸಿಚುಯೇಷನ್ ಅಲ್ಲಿ ಇದೊಂದು ಹಾಡು ಏನಕ್ಕೆ ಕೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಬಟ್ ಇವೆಲ್ಲ ಒಂದು ಬರಗಾಲ ಸ್ಥಿತಿ ಅಂತ ಒಂದು ಆಗ್ಬಿಟ್ಟಿದೆ ಈಗ ಕರ್ನಾಟಕದಲ್ಲಿ. ಈ ಹಾಡು ಒಂದು ಅದು ಸೂಕ್ತವಾಗಿತ್ತು. ಯಾಕೆ ಅಂದ್ರೆ ಮನುಷ್ಯರು ಮನುಷ್ಯತ್ವನ ಮರ್ತ್ಬಿಟ್ಟು ಒಂದು ಯಾವ್ದೇ ಒಂದು ರೇಂಜ್ ಅಲ್ಲಿ ಇರ್ತಾರೆ. ಅಹಮ್ ಅನ್ನೋದು ಜಾಸ್ತಿ ತುಂಬಿ ತುಳುಕ್ತಾ ಇದೆ. ಅವಾಗ ಈ ಬರಗಾಲ ಒಂದು ಸಿಚುಯೇಷನ್ ಅಕ್ಕಾರ ಆಗ್ಲೇಬೇಕು. ಮಾಡಿದ್ರು ಮಹಾರಾಯ ಅನ್ನೋ ಒಂದು ಹೇಗೆ ಅದನ್ನ ಹಳೆಯದೆಲ್ಲ ನಾವು ಮರೆಯಂಗಿಲ್ವಲ್ಲ. ಇವೆಲ್ಲ ಹಿಂದಿನ ಹಳೆ ಕಾಲದಲ್ಲಿ ಮಾಡಿರೋದು ಇವೆಲ್ಲ ಸತ್ಯ ಅಲ್ಲ. ಈ ಘಟನೆಗೆ ಸಲುವಾಗಿ ಇವೆಲ್ಲ ನಾವು ಮರ್ತ್ಬಿಟ್ಟು ಯಾವ್ದೆಲ್ಲ ಅವ್ರವ್ರ ಅಹಮಲ್ಲಿ ಬದುಕ್ತಾರೆ. ಇದರಿಂದ ಒಂದು ಪ್ರಕೃತಿ ನಮ್ಗೆ ಏನಾಗ್ತಾ ಇದೆ ಇವತ್ತು ಈ ತರ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಈ ಹಾಡಲ್ಲಿ ಎಲ್ಲ ಒಂದು ಕಂಪ್ಲೀಟ್ ಚೆನ್ನಾಗಿ
2: ನಿಮ್ದು ಗಂಭೀರವಾದಂತ ಚಿಂತನೆ, ಹಾಡು ಕೂಡ ಗಂಭೀರವಾದ ಚಿಂತನೆ ಒಳಗೊಂಡಿದೆ. ಹಾಗಾಗಿ ಈ ಹಾಡು ಬೇಕು ಅಂತ ಹೇಳ್ತಾ ಇದ್ದೀರಿ.
3: ಹೌದು, ಅದಕ್ಕೋಸ್ಕರ ಏನಂದ್ರೆ ಈಗ ನಮ್ಮ ಜನಗಳು
2: ಗೊತ್ತಾಯ್ತು, ನೀವು ಹೇಳಿದ್ ಗೊತ್ತಾಯ್ತು.
3: ಜನಗಳೆಲ್ಲ ಒಂದು ಕರೆಕ್ಟ್ ಆಗಿ ಒಂದು ವ್ಯಾಲ್ಯೂಯಬಲ್ ಆಗಿ ಒಂದು ಚೆನ್ನಾಗಿ ಹೋಗೋ ಒಂದು ಆಳ್ವಿಕೆ ಆಗ್ಲಿ ಯಾವ್ದೇ ಆಗ್ಲಿ ಒಂದು ಪ್ರತಿಯೊಂದು ಅಲ್ಲಿ ಆಳ್ವಿಕೆಯಿಂದ ಸ್ಟಾರ್ಟ್ ಆಗ್ಬೇಕು. ಮತ್ತೆ ಜನಗಳು ಅದಕ್ಕೆ ಒಂದು ಸ್ಪಂದಿಸ್ಬೇಕು, ಒಂದು ಒಳ್ಳೆ ಆಳ್ವಿಕೆ
2: ಒಳ್ಳೆ
3: ಒಂದಕ್ಕೆ ಸ್ಪಂದಿಸಿದ್ರೆ ಎಲ್ಲ ಒಂದು ಚೆನ್ನಾಗಿರುತ್ತೆ.

0: ಜ್ವಾಲಾಮುಖಿ ಚಿತ್ರದ ಗೀತೆಯನ್ನ ಕೇಳಿದ್ವಿ. ಸಮಯ ಆಗಿದೆ 12:47:30 ಸಮಯ. ನಮ್ಮ ಮುಂದಿನ ಕರೆ, ನಮಸ್ತೆ.
1: ನಮಸ್ಕಾರ ಮೇಡಮ್,
0: ಹೇಳಿ ಯಾರು?
1: ನಾವು ದಿಲೀಪ್ ಅಂತ, ಬೆಂಗಳೂರಿಂದ.
0: ದಿಲೀಪ್ ಬೆಂಗಳೂರಿಂದ, ಹೇಳಿ ದಿಲೀಪ್ ಅವರೇ.
1: ನಮ್ಗೆ ಓಂ ಪಿಕ್ಚರ್ ಇಂದ ಎ ದಿನಕರ ಸಾಂಗ್ ಬೇಕಾಗಿತ್ತು ಮೇಡಮ್.
0: ದಿನಕರ ಸಾಂಗ್ ಓಂ ಫಿಲ್ಮ್ ಹಾಡ್ಬೇಕಾ?
1: ಹೌದು ಮೇಡಮ್.
0: ಬಿಸಿಲು ಕಡಿಮೆನಾ ನಿಮ್ ಕಡೆ?
1: ಮಾಮೂಲಿ ಬಿಸಿಲು ಹೊಡಿತಾ ಇದೆ ಮೇಡಮ್, ಇಲ್ಲಿ ಡೈರಿ ಸರ್ಕಲ್ ಹತ್ರ ಇದೀವಿ.
0: ಮಧ್ಯಾಹ್ನದ ಹೊತ್ತಲ್ಲಿ ಸೂರ್ಯನ ಹಾಡು ಕೇಳ್ತಾ ಇದೀರಲ್ಲ, ಅದಕ್ಕೆ.
1: ಇಲ್ಲ, ಏನು ಕೇಳ್ಬೇಕು ಅನ್ಸ್ತಾ ಇತ್ತು. ಬಹಳ ದಿವಸದಿಂದ ಟ್ರೈ ಮಾಡ್ತಾ ಇದ್ದೆ, ಇವತ್ತು ಸಿಕ್ಕಿದ್ದೆ, ನಮ್ ಪುಣ್ಯ ಅನ್ಕೋಬೇಕು.
0: ಓ, ಅಂದ್ರೆ ನೀವು ಮಾತಾಡಿರ್ಲಿಲ್ಲ ವಿವಿಧ ಭಾರತಿಲಿ?
1: ಇಲ್ಲ ಇಲ್ಲ, ಇದೇ ಫಸ್ಟ್ ಟೈಮ್.
0: ಹೇಳಿ ಮತ್ತೆ ನಿಮ್ ಪರಿಚಯ ಮಾಡ್ಕೊಳ್ಳಿ, ಏನ್ ಕೆಲಸ ಮಾಡ್ತೀರಾ?
1: ನಾವು ಡ್ರೈವಿಂಗು ಮೇಡಮ್.
0: ಯಾವ ತರ ನಿಮ್ ಕೆಲಸ ಅಂದ್ರೆ? ಅಂದ್ರೆ ಡ್ರೈವಿಂಗ್ ಅಂದ್ರೆ ನೋಡಿ, ತುಂಬಾ ವೆರೈಟೀಸ್ ಇರುತ್ತೆ, ಶಿಫ್ಟ್ ಇರುತ್ತೆ.
1: ಮಾಮೂಲಿ ಕಾಲೇಜಿಗೆ ಕರ್ಕೊಂಡ್ಬರೋದು, ಕರ್ಕೊಂಡು ಹೋಗೋದು, ಆ ತರ. ಓನ್ ಯೂಸ್
0: ಕಾಲೇಜ್ ಬಸ್ ಅಲ್ವಾ?
1: ಹೌದು.
0: ಹೇಗಿದೆ ಕೆಲಸ ನಿಮ್ದು?
1: ಮಾಮೂಲಿ ಟ್ರಾಫಿಕ್ ಅಲ್ಲಿ ನಿಮ್ ಮಾಡ್ಗಳು ಕೇಳ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ.
0: ಅಂದ್ರೆ ಪಿಯುಸಿನ ಇಂಜಿನಿಯರಿಂಗ್, ಮೆಡಿಕಲ್ ಅಥವಾ ಯಾವ ತರದ್ದು? ಹೆಸರೇನೋ ಬೇಡ ನನ್ಗೆ ಕಾಲೇಜ್. ನಿಮ್ ಕೆಲಸ ಹೇಗಿದೆ?
1: ಕ್ರೈಸ್ಟ್ ಯೂನಿವರ್ಸಿಟಿ.
0: ಆಯ್ತು ಆಯ್ತು, ನಿಮ್ ಇಷ್ಟದ ಹಾಡು ಕೇಳೋಣ. ಹಂಸಲೇಖ ಅವ್ರು ಬರ್ದಿರಂತ ಗೀತೆ.

0: ನಮಸ್ತೆ. ನಮಸ್ಕಾರ.
1: ನಮಸ್ಕಾರ.
0: ನಾನು ಹೇಳ್ತಾನೆ ಇದ್ದೀನಿ ಬೆಳಗ್ಗೆಯಿಂದ. ನಿಮ್ಮ ಹೆಸರೇನು?
1: ಜ್ಯೋತಿ.
0: ಜ್ಯೋತಿ ಅವ್ರ ಎಲ್ಲಿಂದ ಮಾತಾಡ್ತಾ ಇದ್ದೀರಾ?
1: ಹಾಸನ ಡಿಸ್ಟ್ರಿಕ್ಟ್ ಬೇಲೂರ್ ತಾಲೂಕು ಹಳೇಬೀಡು.
0: ಬೇಲೂರಿನ ಶಿಲಾ ಬಾಲಿಕೆ. ಎಷ್ಟು ಒಳ್ಳೆ ಊರಲ್ವಾ ನಿಮ್ದು?
1: ಹೌದು ಮೇಡಮ್.
0: ಯಾವ ಹಾಡಿಗೋಸ್ಕರ ಫೋನ್ ಮಾಡಿದ್ರಿ?
1: ಆಟೋರಾಜ ಫಿಲ್ಮಿಂದ ನಗುವ ಗುಲಾಬಿ ಹೂವೆ ಅಂತ.
0: ಬೇಸರದ ಹಾಡು ಕೇಳ್ತಾ ಇದ್ದೀರಾ? ಏನಾದ್ರೂ ವಿಶೇಷ ಕಾರಣ ಇದೆಯಾ?
1: ಇಲ್ಲ ಮೇಡಮ್, ಸುಮ್ಮನೆ.

0: ಕೇಳ್ಬೇಕನ್ನಿಸ್ತು ಕೇಳ್ತೀವಿ.
1: ಹಾ, ಜ್ಯೋತಿ ಅವ್ರದ್ದೆಲ್ಲ ಕೆಲಸ ಮುಗೀತಾ ಮನೆಯಲ್ಲಿ?
0: ನಾವು ಹೌದು ಮೇಡಮ್, ಮುಗಿತಾ ಇದೆ.
1: ಏನ್ ಮಾಡ್ತಾ ಇದ್ದೀರಾ?
0: ನಾವು ಇಲ್ಲೇ ಮನೆ ಹತ್ರ ಮನೇಲೇ ಕೆಲಸ, ರೈತರು ನಾವು.
1: ಮನೆ ಹತ್ರ ಮನೇಲೇ ಕೆಲಸ, ರೈತರು?
0: ಹಾ, ರೈತರು.
1: ಏನ್ ಬೆಳಿತೀರಾ?
0: ಟೊಮೆಟೊ, ಶುಂಠಿ, ಬದನೆ, ಹಿಂಗೆ ಏನೇನು ಬೆಳೆಯೋದು
1: ತರಕಾರಿ. ಹೊಲದಲ್ಲೇ ರೆಡಿ ಇಟ್ಕೊಂಡಿದ್ದೀರಾ?
0: ಮೊಬೈಲ್ ಅಲ್ಲಿ ಕೇಳ್ತೀನಿ.
1: ನೀವು ಒಬ್ಬರೇ ಇದ್ದೀರಾ ಅಥವಾ ನಿಮ್ ಜೊತೆ ಯಾರಿದ್ದಾರೆ ಇವಾಗ ರೇಡಿಯೋ ಕೇಳಕ್ಕೆ?
0: ಇದಾರೆ, ನಮ್ಮ ಅತ್ತೆ ಅವರೆಲ್ಲ ದೂರ ಇದಾರೆ ಸ್ವಲ್ಪ, ನಾವು ದೂರ ಬಂದಿದ್ವಿ.
1: ಮಾತಾಡ್ಬೇಕು ಅಂತ ಅವ್ರನ್ನೆಲ್ಲ ದೂರ ಕಳಿಸ್ಬಿಟ್ರ? ಆಯ್ತು, ಕೇಳಿಸ್ಕೊಳ್ಳಿ. ಶಂಕರ್ನಾಗ್ ಅವರ ಹಾಡು ಕೇಳಿದ್ದೀರಾ ನೀವು?
0: ಹಾ,
1: ನಿಮ್ಮ ಹಾಡು ಬರ್ತಾ ಇದೆ. ಧನ್ಯವಾದ.

ಕರೆಗೊಂದು ಹಾಡುವ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳನ್ನು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಕೇಳಿದರೆ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಈಗ ಸಮಯ 1 ಗಂಟೆ. ಕೇಳೋಣ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತಿದೆ. ಸಭೆಯಲ್ಲಿ ಪ್ರಮುಖವಾಗಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆ, ರಾಜ್ಯದ ಬರ ಪರಿಶೀಲನೆ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಬಿಜೆಪಿಯ ಬಳ್ಳಾರಿ ಚಲೋ ಪಾದಯಾತ್ರೆ ಮೂರನೇ ದಿನಕ್ಕೆ ಕಾಲಿಟ್ಟಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ಮಾತನಾಡಿ, ಪರಿಶಿಷ್ಟ ಕಲ್ಯಾಣಕ್ಕಾಗಿ ಮೀಸಲಾದ ಹಣವನ್ನು ಖಾತರಿ ಯೋಜನೆಗೆ ನೀಡಲಾಗುತ್ತಿದೆ ಎಂದು ದೂರಿದ್ದಾರೆ. ರೈತರಲ್ಲಿ ಸಂಕಷ್ಟವನ್ನು ಪರಿಹರಿಸಲು ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ನವದೆಹಲಿಯಲ್ಲಿ ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡಿ ವೇವರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸುತ್ತಿದ್ದಾರೆ. ಉಭಯ ನಾಯಕರು ದ್ವಿಪಕ್ಷೀಯ ಸಂಬಂಧಗಳ ಸಮಗ್ರ ಸ್ವರೂಪದ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಮಾತುಕತೆಯ ನಂತರ ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕುವ ನಿರೀಕ್ಷೆ ಇದೆ. ಆಗಸ್ಟ್ನಲ್ಲಿ ಸ್ಥಿರವಾದ ಬೇಡಿಕೆ ಮತ್ತು ಹೊಸ ವಹಿವಾಟಿನಲ್ಲಿನ ನಿರಂತರ ಏರಿಕೆಯಿಂದಾಗಿ ಭಾರತದ ಸೇವಾ ವಲಯವು ಬಲಗೊಂಡಿದೆ. ಉದ್ಯೋಗ ಬೆಳವಣಿಗೆಯು 15 ತಿಂಗಳ ಗರಿಷ್ಠ ಮಟ್ಟಕ್ಕೆ ಏರಿಕೆಯಾಗಿದೆ. ಬೆಂಗಳೂರು ದಕ್ಷಿಣ ನಗರಪಾಲಿಕೆಯ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಖಾಸಗಿ ಸಂಸ್ಥೆಯ ತಂತ್ರಜ್ಞಾನದಡಿ ಆಟೋಗಳಿಗೆ ಜಿಪಿಎಸ್ ಅಳವಡಿಸಿದ ಪ್ರಾಯೋಗಿಕ ಯೋಜನೆ ಯಶಸ್ವಿಯಾಗಿದೆ ಎಂದು ಆಯುಕ್ತ ಕೆಎನ್ ರಮೇಶ್ ತಿಳಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಬ್ಯಾಂಕ್ ಆಫ್ ಅಮೆರಿಕ ಸಹಯೋಗದೊಂದಿಗೆ ಭಾರತೀಯ ಕಾನ್ಸುಲೇಟ್ ಜನರಲ್ ಆಯೋಜನೆ ಮಾಡಿದಂತಹ ಉನ್ನತ ಮಟ್ಟದ ದುಂಡು ಮೇಜಿನ ಸಭೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗವಹಿಸಿದ್ದರು. ಏಷ್ಯಾದ ಅತಿದೊಡ್ಡ ವೈಮಾನಿಕ ಪ್ರದರ್ಶನ ಏರೋ ಇಂಡಿಯಾದ 16ನೇ ಆವೃತ್ತಿ ಬೆಂಗಳೂರಿನಲ್ಲಿ 2027 ಫೆಬ್ರವರಿ 8-12 ಜರುಗಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. 2026 ಏಷ್ಯನ್ ಗೇಮ್ಸ್ ಪಂದ್ಯಾವಳಿಯಲ್ಲಿ ಭಾರತೀಯ ಪುರುಷರ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ವಿವಿಎಸ್ ಲಕ್ಷ್ಮಣ್ ಕಾರ್ಯನಿರ್ವಹಿಸಲಿದ್ದಾರೆ. 2026-27 ದುಲೀಪ್ ಟ್ರೋಫಿ ಫೈನಲ್ ಪಂದ್ಯವು ಇದೇ 6ರಂದು ಚೆನ್ನೈನಲ್ಲಿ ಪೂರ್ವ ವಲಯ ಮತ್ತು ದಕ್ಷಿಣ ವಲಯ ತಂಡಗಳ ನಡುವೆ ಜರುಗಲಿದೆ. ಭಾರತದ ಶೆಟ್ಲರ್ ಕಿಡಂಬಿ ಶ್ರೀಕಾಂತ್ ಚೀನಾ ಮಾಸ್ಟರ್ಸ್ ಸೂಪರ್ 750 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ ಪಡೆದಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1 ಗಂಟೆ 10 ನಿಮಿಷಕ್ಕೆ. ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಗ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಕೈಮಗ್ಗ ಮತ್ತು ಜವಳಿ ಇಲಾಖೆ ವತಿಯಿಂದ ಕೈಮಗ್ಗ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ. ದೇಶದ ವಿವಿಧ ರಾಜ್ಯಗಳ ನೇಕಾರರು ಸಿದ್ಧಪಡಿಸಿರುವ ಶುದ್ಧ ರೇಷ್ಮೆ ಸೀರೆಗಳು, ಕಾಟನ್ ಸೀರೆಗಳು ಸೇರಿದಂತೆ ವೈವಿಧ್ಯಮಯ ಕೈಮಗ್ಗಗಳು ಉತ್ಪನ್ನಗಳ ಬೃಹತ್ ಸಂಗ್ರಹ ಒಂದೇ ಸೂರಿನಡಿ ಇದೇ August 26 ಸೆಪ್ಟೆಂಬರ್ 10 ಜಾಲಹಳ್ಳಿ HMT ಗ್ರೌಂಡ್ನಲ್ಲಿ ಬನ್ನಿ, ನೇಕಾರರನ್ನು ಪ್ರೋತ್ಸಾಹಿಸಿ, ಕೈಮಗ್ಗದ ಪರಂಪರೆಯನ್ನು ಉಳಿಸಿ. ಪ್ರಕಟಣೆ ಕಾವೇರಿ ಹ್ಯಾಂಡ್ಲೂಮ್ಸ್ ಬೆಂಗಳೂರು.
5: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
6: ಒಂದು ಗಂಟೆ ಮೂರು ನಿಮಿಷ ಐವತ್ತೈದು ಸೆಕೆಂಡ್ಗಳ ಸಮಯವಾಗಿದೆ. ಈ ಮಧ್ಯಾಹ್ನ ಅಂದರೆ ಗುರುವಾರ ಮಧ್ಯಾಹ್ನ 1:20 ನಮ್ಮ ನಾಡು ಕಾರ್ಯಕ್ರಮ. ನಮ್ಮ ನಾಡು ಕಾರ್ಯಕ್ರಮ ಒಂದು ವಿವಿಧ ಭಾರತೀಯ ವಿಶೇಷವಾದ ವೇದಿಕೆ. ಈ ಕಾರ್ಯಕ್ರಮದಲ್ಲಿ ನೀವು ನಮಗೆ ಕರೆ ಮಾಡಬಹುದು, ಮಾತಾಡಬಹುದು, ನಿಮ್ಮೂರಿನ ವಿಶೇಷಗಳನ್ನು ನಮಗೆ ತಿಳಿಸಬಹುದು. ಇನ್ನು ಈ ದಿನದ ಒಂದು ವಿಶೇಷ ಅಥವಾ ವಿಷಯ ಅಂತ ಹೇಳಬೇಕು, ಈ ದಿನ ನೀವು ಏನು ಮಾತಾಡಬೇಕು ಅಂದರೆ ನಿಮ್ಮೂರಿನಲ್ಲಿ, ಹೌದು ನಿಮ್ಮ ಊರಿನಲ್ಲಿ, ನಿಮ್ಮ ಹಳ್ಳಿ ಇರಬಹುದು, ನಿಮ್ಮ ನಗರ, ನಿಮ್ಮ ಸಿಟಿ ಎಲ್ಲೇ ಆಗಿದ್ರೂ ಕೂಡ ನಿಮ್ಮ ಊರಿನಲ್ಲಿ ನೀವು ತುಂಬ ಇಷ್ಟಪಟ್ಟು ಮತ್ತೆ ಮತ್ತೆ ಹೋಗುವಂತಹ ಪ್ರದೇಶ, ನೀವು ತುಂಬ ಇಷ್ಟಪಟ್ಟು ಮತ್ತೆ ಮತ್ತೆ ಹೋಗುವಂತಹ ಜಾಗ ಯಾವುದು ಅನ್ನೋದನ್ನು ನೀವು ನಮ್ಮ ಜೊತೆ ಹಂಚಿಕೊಳ್ಬೇಕು. ಹೌದು, ಗಮನಿಸಿ, ಈ ಮಧ್ಯಾಹ್ನ 1:20 ನೀವು ನಮಗೆ ಕರೆ ಮಾಡಿ ಮಾತಾಡಬಹುದಾದಂತಹ ವಿಷಯ, ನಿಮ್ಮೂರಿನಲ್ಲಿ ನೀವು ಮತ್ತೆ ಮತ್ತೆ ಇಷ್ಟಪಟ್ಟು ಹೋಗುವ ಜಾಗ ಯಾವುದು, ಇದ್ರ ಬಗ್ಗೆ 1-2-3 ಕಾಲ ನೀವು ವಿವಿಧ ಭಾರತೀಯ ಈ ವೇದಿಕೆಯಲ್ಲಿ ಮಾತಾಡುವಂಥ ಅವಕಾಶ ಇದೆ. ಈ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬಹುದು, ಮಾತಾಡಬಹುದು ನಮ್ಮ ನಾಡು ಕಾರ್ಯಕ್ರಮದಲ್ಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ. ಮುಖ್ಯಾಂಶಗಳು. ಬೆಲ್ಜಿಯಂ ಪ್ರಧಾನಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ ಪ್ರಗತಿಯಲ್ಲಿ. ಶ್ರೀಹರಿಕೋಟಾದಿಂದ ನಾಳೆ EOS-05 ಭೂ ವೀಕ್ಷಣಾ ಉಪಗ್ರಹ ಉಡಾವಣೆ. ಅಮೆರಿಕದಲ್ಲಿ ಜನ್ಮಸಿದ್ಧ ಪೌರತ್ವ ಹಕ್ಕು ನಿಯಂತ್ರಿಸುವ ಡೊನಾಲ್ಡ್ ಟ್ರಂಪ್ ಪ್ರಯತ್ನಕ್ಕೆ ಫೆಡರಲ್ ನ್ಯಾಯಾಲಯ ತಡೆ. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ಕಿಡಂಬಿ ಶ್ರೀಕಾಂತ್ ಲಗ್ಗೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ನವದೆಹಲಿಯಲ್ಲಿಂದು ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡಿ ವೆವರ್ ಅವರನ್ನು ಭೇಟಿಯಾಗಿದ್ದು ದ್ವಿಪಕ್ಷೀಯ ಮಾತುಕತೆ ಪ್ರಗತಿಯಲ್ಲಿದೆ. ಉಭಯ ದೇಶಗಳ ನಡುವೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳ ಬಲವರ್ಧನೆ ಜೊತೆಗೆ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಚರ್ಚೆ ಕೇಂದ್ರೀಕೃತವಾಗಿದೆ. ಇದಕ್ಕೂ ಮುನ್ನ ಬೆಲ್ಜಿಯಂ ಪ್ರಧಾನಿ ರಾಜ್ಘಾಟ್ಗೆ ತೆರಳಿ ಮಹಾತ್ಮ ಗಾಂಧಿ ಅವರ ಸ್ಮಾರಕಕ್ಕೆ ಗೌರವ ನಮನ ಸಲ್ಲಿಸಿದರು. ಬೆಲ್ಜಿಯಂ ಪ್ರಧಾನಿ 3 ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ರಾತ್ರಿ ನವದೆಹಲಿಗೆ ಆಗಮಿಸಿದರು. ಅವರೊಂದಿಗೆ ಬೆಲ್ಜಿಯಂ ರಕ್ಷಣಾ ಸಚಿವ ಥಿಯೋ ಫ್ರಾಂಕನ್ ಕೂಡ ಆಗಮಿಸಿದ್ದಾರೆ. ಕಳೆದ ವರ್ಷ ಫೆಬ್ರವರಿಯಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಇದು ಬಾರ್ಟ್ ಡಿ ವೆವರ್ ಅವರ ಮೊದಲ ಭಾರತ ಭೇಟಿಯಾಗಿದೆ. ಭಾರತ ಐರೋಪ್ಯ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದದ ಸಂದರ್ಭದಲ್ಲಿ ಭಾರತೀಯ ಕೈಗಾರಿಕಾ ವ್ಯವಹಾರಗಳ ಒಕ್ಕೂಟದ ಕಾರ್ಯಕ್ರಮದಲ್ಲಿ ಅವರು ಪ್ರಮುಖ ಭಾಷಣ ಮಾಡಲಿದ್ದಾರೆ. ಈ ಭೇಟಿಯು ಭಾರತ ಬೆಲ್ಜಿಯಂ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಹಾಗೂ ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ ಮತ್ತು ಭದ್ರತೆ, ನವೀಕರಿಸಬಹುದಾದ ಇಂಧನ ಸೇರಿದಂತೆ ಪರಸ್ಪರ ಆಸಕ್ತಿಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮುನ್ನಡೆಸಲು ಅವಕಾಶವನ್ನು ಒದಗಿಸುತ್ತದೆ. ಭಾರತ ಮತ್ತು ಬೆಲ್ಜಿಯಂ ಪರಸ್ಪರ ಗೌರವ, ಪ್ರಜಾಪ್ರಭುತ್ವ ಮೌಲ್ಯಗಳು ಮತ್ತು ನಿಯಮ ಆಧಾರಿತ ಜಾಗತಿಕ ಕ್ರಮಕ್ಕೆ ತಮ್ಮ ಬದ್ಧತೆಯನ್ನು ಹಾಗೂ ದೀರ್ಘಕಾಲೀನ ಸಂಬಂಧಗಳನ್ನು ಹೊಂದಿವೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಬೆಲ್ಜಿಯಂ ರಕ್ಷಣಾ ಸಚಿವ ಥಿಯೋ ಫ್ರಾಂಕನ್ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ಉದ್ದೇಶಿಸಿ ಮಾತನಾಡಿದ ಅವರು, ಜಗತ್ತು ಭೌಗೋಳಿಕ ಮತ್ತು ಆರ್ಥಿಕ ಪ್ರಕ್ಷುಬ್ಧತೆಯನ್ನು ಎದುರಿಸುತ್ತಿದ್ದು ಈ ಸಮಯದಲ್ಲಿ ಸವಾಲುಗಳನ್ನು ನಿಭಾಯಿಸುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಇಂತಹ ಸಂದರ್ಭದಲ್ಲಿ ಬೆಲ್ಜಿಯಂನಂತಹ ಪ್ರಮುಖ ಪಾಲುದಾರ ರಾಷ್ಟ್ರದ ನಾಯಕರನ್ನು ಭೇಟಿಯಾಗುವುದು ಹಾಗೂ ಪರಸ್ಪರ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ಈ ಸಭೆಯು ಉಪಯುಕ್ತ ಅವಕಾಶ ಒದಗಿಸುತ್ತದೆ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. EOS-05 ಭೂ ವೀಕ್ಷಣಾ ಉಪಗ್ರಹವನ್ನು ನಾಳೆ ಉಡಾವಣೆ ಮಾಡಲಾಗುವುದು. ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ GSLV-F-17 ರಾಕೆಟ್ ಮೂಲಕ ಉಪಗ್ರಹ ಬೆಳಗಿನ ಜಾವ 2:55ಕ್ಕೆ ಉಡಾವಣೆಗೊಳ್ಳಲಿದೆ ಎಂದು ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ತಿಳಿಸಿದ್ದಾರೆ. EOS-05 ಅತ್ಯಾಧುನಿಕ ಭೂ ವೀಕ್ಷಣಾ ಬಾಹ್ಯಾಕಾಶ ನೌಕೆಯಾಗಿದ್ದು ಭೂ ಸಿಂಕ್ರೋನಸ್ ಕಕ್ಷೆಯಲ್ಲಿ ಇರಿಸಲಾದ ಭಾರತದ ಮೊದಲ ಇಮೇಜಿಂಗ್ ಉಪಗ್ರಹವಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಈ ಕಾರ್ಯಾಚರಣೆಯು ಭಾರತದ ಭೂ ವೀಕ್ಷಣಾ ಸಾಮರ್ಥ್ಯಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ ಮತ್ತು ಭೂ ವೀಕ್ಷಣಾ ಸೇವೆಗಳ ವಿತರಣೆಯನ್ನು ಸುಧಾರಿಸುತ್ತದೆ ಎಂದು ವಿ ನಾರಾಯಣನ್ ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಬ್ಯಾಂಕ್ ಆಫ್ ಅಮೆರಿಕ ಸಹಯೋಗದೊಂದಿಗೆ ಭಾರತೀಯ ಕಾನ್ಸುಲೇಟ್ ಜನರಲ್ ಆಯೋಜಿಸಿದ್ದ ಉನ್ನತ ಮಟ್ಟದ ದುಂಡು ಮೇಜಿನ ಸಭೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗವಹಿಸಿದ್ದರು. ಈ ವೇಳೆ ಹೂಡಿಕೆದಾರರನ್ನು ಉದ್ದೇಶಿಸಿ ಮಾತನಾಡಿದ ಅವರು, 2026-27 ಮೊದಲ ತ್ರೈಮಾಸಿಕದಲ್ಲಿ ಭಾರತದ ಜಿಡಿಪಿ 7.8% ಬೆಳವಣಿಗೆ ಸಾಧಿಸಿದೆ. ಜಾಗತಿಕ ಅಡೆತಡೆಗಳು ಮತ್ತು ಸವಾಲುಗಳ ಹೊರತಾಗಿಯೂ ಭಾರತ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರೆದಿದೆ ಎಂದು ಹೇಳಿದರು. ಭಾರತ ಸರ್ಕಾರ ಮೂಲಸೌಕರ್ಯ ಅಭಿವೃದ್ಧಿಯ ಮೂಲಕ ವಿಶೇಷವಾಗಿ ವಾಯುಯಾನದಲ್ಲಿ ಉದ್ಯಮವನ್ನು ಬೆಂಬಲಿಸುವತ್ತ ಗಮನಹರಿಸಿದೆ, ಜೊತೆಗೆ ಹೂಡಿಕೆ ವಾತಾವರಣವನ್ನು ಬೆಳೆಸುವತ್ತ ಕೇಂದ್ರೀಕರಿಸಿದೆ ಎಂದು ಅವರು ತಿಳಿಸಿದರು. ಕೃತಕ ಬುದ್ದಿಮತ್ತೆ ಮತ್ತು ದತ್ತಾಂಶ ಕೇಂದ್ರಗಳನ್ನು ಉತ್ತೇಜಿಸುವುದು, ಜಾಗತಿಕ ಸಾಮರ್ಥ್ಯ ಕೇಂದ್ರಗಳನ್ನು ಬೆಂಬಲಿಸುವುದು, ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಸಾಲ ಸೌಲಭ್ಯತೆಯನ್ನು ಖಚಿತಪಡಿಸುವುದು ಹಾಗೂ ಬ್ಯಾಂಕ್ಗಳ ಎನ್ಒಪಿಗಳನ್ನು ಕಡಿಮೆ ಮಾಡುವತ್ತ ಗಮನ ಕೇಂದ್ರೀಕರಿಸಲಾಗಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು. ನಿರಂತರ ಸವಾಲುಗಳ ಹೊರತಾಗಿಯೂ ಹಣಕಾಸು ಶಿಸ್ತಿಗೆ ಭಾರತದ ಬದ್ಧತೆಯನ್ನು ಅವರು ಪುನರುಚ್ಚರಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಅಮೆರಿಕದಲ್ಲಿ ಜನ್ಮಸಿದ್ಧ ಪೌರತ್ವವನ್ನು ಮಿತಿಗೊಳಿಸುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತದ ಇತ್ತೀಚಿನ ಪ್ರಯತ್ನವನ್ನು ಅಲ್ಲಿನ ಫೆಡರಲ್ ನ್ಯಾಯಾಲಯ ತಡೆಹಿಡಿದಿದೆ. ಟ್ರಂಪ್ ಅವರ 2025 ಆರಂಭಿಕ ಆದೇಶವು 14 ತಿದ್ದುಪಡಿಯನ್ನು ಉಲ್ಲಂಘಿಸುತ್ತದೆ ಎಂದು ಅಲ್ಲಿನ ಸುಪ್ರೀಂಕೋರ್ಟ್ ಆದೇಶವನ್ನು ತಿರಸ್ಕರಿಸಿತ್ತು. 14 ತಿದ್ದುಪಡಿಯು ಪೋಷಕರ ವಲಸೆ ಸ್ಥಿತಿಯನ್ನು ಲೆಕ್ಕಿಸದೆ ಅಮೆರಿಕದ ನೆಲದಲ್ಲಿ ಜನಿಸಿದ ಮಕ್ಕಳಿಗೆ ಪೌರತ್ವವನ್ನು ಖಾತರಿಪಡಿಸುತ್ತದೆ. ಸುಪ್ರೀಂಕೋರ್ಟ್ನ ಕ್ರಮಕ್ಕೆ ಪ್ರತಿಕ್ರಿಯೆಯಾಗಿ ಡೊನಾಲ್ಡ್ ಟ್ರಂಪ್ 6 ಪರಿಷ್ಕೃತ ಆದೇಶಕ್ಕೆ ಸಹಿ ಹಾಕಿದ್ದರು. ಇದರಲ್ಲಿ ನಿರ್ದಿಷ್ಟವಾಗಿ ಜನನ ಪ್ರವಾಸೋದ್ಯಮವನ್ನು ಗುರಿಯಾಗಿಸಿಕೊಂಡು ಮತ್ತು ವಿದೇಶಿ ಸರ್ಕಾರಿ ನೌಕರರ ಮಕ್ಕಳು ವಲಸೆ ವಂಚನೆಯಲ್ಲಿ ಭಾಗಿಯಾಗಿರುವ ವ್ಯಕ್ತಿಗಳು ಅಥವಾ ಶತ್ರುಗಳೆಂದು ವರ್ಗೀಕರಿಸಲ್ಪಟ್ಟವರಿಗೆ ಪೌರತ್ವವನ್ನು ನಿರಾಕರಿಸಿದ್ದರು. ಆದರೆ ಈ ಆದೇಶಕ್ಕೆ ಈಗ ಫೆಡರಲ್ ನ್ಯಾಯಾಲಯ ತಡೆ ಹಿಡಿದಿದೆ. ಶಾಲಾ ಶಿಕ್ಷಣ ಸುಧಾರಣೆಗಳ ಮುಂದಿನ ಹಂತದ ಕುರಿತು ಚರ್ಚಿಸಲು ನವದೆಹಲಿಯಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಕಾರ್ಯದರ್ಶಿಯವರೊಂದಿಗೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಸಭೆ ನಡೆಸಿದ್ದಾರೆ. ಕಲಿಕೆಯ ಬುನಾದಿಯನ್ನು ಬಲಪಡಿಸುವುದು, ತರಗತಿಗಳಲ್ಲಿ ನಾವೀನ್ಯತೆಯನ್ನು ಉತ್ತೇಜಿಸುವುದು ಹಾಗೂ ಯುವ ಮತ್ತು ಕ್ರಿಯಾಶೀಲ ಭಾರತದ ಆಶೋತ್ತರಗಳಿಗೆ ತಕ್ಕಂತೆ ಶಿಕ್ಷಣ ವ್ಯವಸ್ಥೆಯು ಮುನ್ನಡೆಯುವುದನ್ನು ಖಚಿತಪಡಿಸಿಕೊಳ್ಳುವ ಕಡೆಗೆ ಚರ್ಚೆಗಳು ಕೇಂದ್ರೀಕೃತವಾಗಿತ್ತು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಚಿವರು ಭವಿಷ್ಯದ ಪರೀಕ್ಷೆಗಳ ಸಿದ್ದತೆ ಪರಿಶೀಲಿಸಿದರು. ಸಭೆಯಲ್ಲಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೇರಳಂನಲ್ಲಿ ಶಬರಿಮಲೆ ಅಯ್ಯಪ್ಪಸ್ವಾಮಿ ದೇಗುಲದ ಚಿನ್ನ ದುರುಪಯೋಗ ಪ್ರಕರಣದ 17 ಆರೋಪಿಯಾಗಿರುವ ದೇವಸ್ವಂ ಮಂಡಳಿಯ ಮಾಜಿ ಅಧ್ಯಕ್ಷ ಪಿಎಸ್ ಪ್ರಶಾಂತ್ ಅವರಿಗೆ ಕೊಲ್ಲಂ ವಿಜಿಲೆನ್ಸ್ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ. ಅವರ ಆರೋಗ್ಯ ಸ್ಥಿತಿಯನ್ನು ಪರಿಗಣಿಸಿ ನ್ಯಾಯಾಲಯ ಅವರಿಗೆ ಜಾಮೀನು ನೀಡಿದೆ. ಇದೇ ವೇಳೆ ಈ ಪ್ರಕರಣದಲ್ಲಿ ಎಸ್ಐಟಿ ತನಿಖೆಯ ಪ್ರಗತಿಯನ್ನು ಹೈಕೋರ್ಟ್ ಪರಿಗಣಿಸಲಿದೆ. ಈ ಪ್ರಕರಣವನ್ನು ಕೇರಳ ಹೈಕೋರ್ಟ್ನ ಮೇಲ್ವಿಚಾರಣೆಯಲ್ಲಿ ಎಸ್ಐಟಿ ವಿಚಾರಣೆ ನಡೆಸುತ್ತಿದೆ. ರಷ್ಯಾದ ಮೇಲಿನ ಉಕ್ರೇನ್ ದಾಳಿ ಹಾಗೂ ಪಾಶ್ಚಿಮಾತ್ಯ ದೇಶಗಳ ನಿರ್ಬಂಧ ರಷ್ಯಾದ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುತ್ತಿದೆ ಎಂದು ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೊ ರೂಬಿಯೊ ತಿಳಿಸಿದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡಿದ ಅವರು, ಇರಾನ್ಗೆ ರಷ್ಯಾದ ಬೆಂಬಲ ಹಾಗೂ ಉಕ್ರೇನ್ನಲ್ಲಿ ನಡೆಯುತ್ತಿರುವ ಯುದ್ದದ ಬಗ್ಗೆ ಪ್ರಸ್ತಾಪಿಸಿದರು. ಅಮೆರಿಕ ತನ್ನದೇ ಆದ ರಕ್ಷಣಾ ಅವಶ್ಯಕತೆಗಳನ್ನು ಹೊಂದಿವೆ. ಇತರ ದೇಶಗಳಿಗೆ ಶಸ್ತಾಸ್ತ್ರಗಳನ್ನು ಒದಗಿಸುವ ಮೊದಲು ಅಮೆರಿಕದಲ್ಲಿ ದಾಸ್ತಾನುಗಳು ಸಾಕಷ್ಟಿವೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕಿದೆ ಎಂದು ಮಾರ್ಕೊ ರೂಬಿಯೊ ತಿಳಿಸಿದ್ದಾರೆ. ಭಾರತದ ಶೆಟ್ಲರ್ ಕಿಡಂಬಿ ಶ್ರೀಕಾಂತ್ ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಅವರು ವಿಶ್ವದ 9 ಶ್ರೇಯಾಂಕಿತ ಕೆನಡಾದ ವಿಕ್ಟರ್ ಲೈ ಅವರನ್ನು 21-18 21-19 ನೇರ ಸೆಟ್ಗಳಿಂದ ಸೋಲಿಸಿ ಮುಂದಿನ ಹಂತಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಇದೇ ವೇಳೆ ಮಹಿಳಾ ಸಿಂಗಲ್ಸ್ ವಿಭಾಗದ 2 ಸುತ್ತಿನಲ್ಲಿ ಭಾರತದ ತನ್ವಿ ಶರ್ಮಾ ಜಪಾನ್ನ ಟೊಮಾಕೊ ಮಿಯಾಜಾಕಿ ಅವರ ವಿರುದ್ದ 17-21 21-18 16-21 ಅಂತರದಿಂದ ಪರಾಭವಗೊಂಡಿದ್ದಾರೆ. ದುಬೈ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಟಿ20 ಮಹಿಳಾ ಏಷ್ಯಾಕಪ್ ಕ್ರಿಕೆಟ್ ಪಂದ್ಯಾವಳಿಯ ತನ್ನ 2 ಗುಂಪು ಎ ಪಂದ್ಯದಲ್ಲಿ ಭಾರತ ತಂಡ ಇಂದು ಹಾಂಗ್ಕಾಂಗ್ ತಂಡದ ವಿರುದ್ದ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಆರಂಭವಾಗಲಿದೆ. ಭಾನುವಾರ ದುಬೈನಲ್ಲಿ ನಡೆದ ಪಂದ್ಯದಲ್ಲಿ ಥೈಲ್ಯಾಂಡ್ ತಂಡದ ವಿರುದ್ದ 94 ರನ್ಗಳ ಭರ್ಜರಿ ಜಯ ಸಾಧಿಸುವ ಮೂಲಕ ಭಾರತ ಮಹಿಳಾ ತಂಡ ತನ್ನ ಅಭಿಯಾನ ಆರಂಭಿಸಿತು. ಭಾರತ ಇದೇ 5-9 ಅಹಮದಾಬಾದ್ನ ಸಬರಮತಿ ನದಿ ತೀರದಲ್ಲಿ ಇದೇ ಮೊದಲ ಬಾರಿಗೆ ಹುಂಡೈ ವರ್ಲ್ಡ್ ಆರ್ಚರಿ ಪ್ಯಾರಾ ಸರಣಿಯನ್ನು ಆಯೋಜಿಸಲಿದ್ದು 20 ದೇಶಗಳಿಂದ 100 ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಜೂನ್ 30 ಜುಲೈ 4 ಬ್ಯಾಂಕಾಕ್ ಮತ್ತು ಜೆಕಿಯಾದ ನೋ ವೆಸ್ಟೋದಲ್ಲಿ ನಡೆದ ಸ್ಪರ್ಧೆಗಳ ನಂತರ ಇದು 2026 ಸರಣಿಯ 3 ಹಂತವಾಗಿದೆ. 4 ಮತ್ತು ಅಂತಿಮ ಹಂತವು ಅಕ್ಟೋಬರ್ನಲ್ಲಿ ಚಿಲಿಯ ಸ್ಯಾಂಟಿಯಾಗೋದಲ್ಲಿ ನಡೆಯಲಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಲ್ಜಿಯಂ ಪ್ರಧಾನಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ ಪ್ರಗತಿಯಲ್ಲಿ. ಶ್ರೀಹರಿ

ಕೋಟಾದಿಂದ ನಾಳೆ EOS-05 ಭೂವೀಕ್ಷಣಾ ಉಪಗ್ರಹ ಉಡಾವಣೆ. ಅಮೆರಿಕದಲ್ಲಿ ಜನ್ಮಸಿದ್ಧ ಪೌರತ್ವ ಹಕ್ಕು ನಿಯಂತ್ರಿಸುವ ಡೊನಾಲ್ಡ್ ಟ್ರಂಪ್ ಪ್ರಯತ್ನಕ್ಕೆ ಫೆಡರಲ್ ನ್ಯಾಯಾಲಯ ತಡೆ. ಮತ್ತು ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ಕಿಡಂಬಿ ಶ್ರೀಕಾಂತ್ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30 ಕ್ಕೆ.

ನಮಸ್ಕಾರ, ನಾನು ನಿಮ್ಮ ಸಂಗೀತ ನಿರ್ದೇಶಕ ಅಭಿಮಾನ್ ರಾಯ್ ಮಾತಾಡ್ತಾ ಇದ್ದೀನಿ. ಕೇಳಬೇಕು ಅನಿಸಿದಾಗೆಲ್ಲ ಕೇಳೋದು ವಿವಿಧ ಭಾರತಿ. ತುಂಬಾ ಪೀಸ್ಫುಲ್ ಆಗಿರುವಂತ, ಆಮೇಲೆ ತುಂಬಾ ವಿಷಯಗಳಿರುವಂತ, ಯೂಸ್ಫುಲ್ ಇರುವಂತ ಕಾರ್ಯಕ್ರಮಗಳು ತುಂಬಾ ಬರುತ್ತೆ. ಜೊತೆಗೆ ತುಂಬಾ ಮಧುರವಾದಂತಹ ಹಳೆ ಗೀತೆಗಳು, ಅಂದ್ರೆ ನಾವು ಹುಟ್ಟೋಕ್ ಮುಂಚಿನಿಂದ ಇರುವಂತ ಗೀತೆಗಳು ಸಹ ಇದರಲ್ಲಿ ಬರ್ತಾ ಇರುತ್ತೆ. ಎರಡನೇದು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಸಾಹಿತಿಗಳು ಯಾರು, ಸಂಗೀತ ಯಾರು, ಗಾಯಕರು ಯಾರು ಅನ್ನೋಂತ ವಿಷಯನ ಕೂಡ ಇವರು ಟ್ಯಾಗ್ ಮಾಡ್ತಾರೆ. ಬಹಳ ಒಳ್ಳೆ ವಿಷಯ, ಯಾಕಂದ್ರೆ ಎಷ್ಟೋ ಹಾಡುಗಳು ಜನಕ್ಕೆ ತಲುಪಿರುತ್ತೆ, ಆದ್ರೆ ಅದರ ಕ್ರಿಯೇಟರ್ಸ್ ಅನ್ನೋ ಅಂತ ಇದೇ ಗೊತ್ತಾಗಲ್ಲ. ಆ ನಿಟ್ಟಿನಲ್ಲಿ ದೊಡ್ಡ ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಗುವಂತಹ ವಿವಿಧ ಭಾರತೀನ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ನೀವು ಕೇಳಿ. ಕೀಪ್ ರಾಕಿಂಗ್, ಕೀಪ್ ಲಿಸ್ನಿಂಗ್.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಗುರುವಾರದ ಮಧ್ಯಾಹ್ನದ 1:21:31 ಸಮಯಾಗಿದೆ. ಹೌದು, ಗುರುವಾರದ ಮಧ್ಯಾಹ್ನದ ಒಂದು ವಿಶೇಷವಾದ ವೇದಿಕೆ ನಮ್ಮ ನಾಡು ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಬಹುದು, ಮಾತಾಡಬಹುದು. ನಮ್ಮ ಸಂಖ್ಯೆ 0802226125 7 0802226392 7 ಈ ಎರಡು ಸಂಖ್ಯೆಗಳನ್ನು ಬಳಸಿ ನೀವು ನಮಗೆ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ಮಾತಾಡಬೇಕು ಅಂದರೆ ನಿಮ್ಮ ಊರಿನಲ್ಲಿ, ನಿಮ್ಮ ಊರಿನ ಸುತ್ತಮುತ್ತ ನೀವು ಮತ್ತೆ ಮತ್ತೆ ಇಷ್ಟಪಟ್ಟು ಹೋಗುವಂಥ ಜಾಗ ಯಾವುದು. ಹೌದು, ನೀವು ಯಾವ ಒಂದು ಪ್ರದೇಶಕ್ಕೆ ಮತ್ತೆ ಮತ್ತೆ ಇಷ್ಟಪಟ್ಟು ಹೋಗ್ತೀರಾ, ಯಾಕೆ ಹೋಗ್ತೀರಾ, ಏನು ಅದ್ರ ವಿಶೇಷತೆ ಅನ್ನೋದ್ರ ಬಗ್ಗೆ ನೀವು 2 ಅಥವಾ 3 ನಿಮಿಷಗಳ ಕಾಲ ವಿವಿಧ ಭಾರತೀಯ ನಮ್ಮ ನಾಡು ವೇದಿಕೆಯಲ್ಲಿ ಮಾತಾಡಬಹುದು. ಕರೆ ಮಾಡಿ ಮಾತಾಡಿ ನಿಮ್ಮೂರಿನ ನಿಮ್ಮ ಮೆಚ್ಚಿನ ಪ್ರದೇಶದ ಬಗ್ಗೆ.

ಸುಂದರ ಬಾಳ್ವಿಗೆ ಹಳ್ಳಿಯೇ ಸೊಗಸು. ಹಸಿರು ಹಕ್ಕಿಗಳ ಕಲರವ, ಶುದ್ಧ ಪರಿಸರ, ಶುದ್ಧ ಗಾಳಿ, ನಿಷ್ಕಪಟ ಮನಸ್ಸು ಹಳ್ಳಿ ಜೀವನದ ಉಸಿರು.

0: ನಮಸ್ತೆ.
1: ನಮಸ್ತೆ,
0: ಮಾತಾಡಿ. ಯಾರು?
1: ನನ್ನ ಹೆಸರು ರಮೇಶ್ ಅಂತೇಳಿ ನಾನು ಮಾತಾಡ್ತಾ ಇದ್ದೇನೆ, ಚನ್ನಪಟ್ಟಣ ತಾಲೂಕು ಭೈರಪ್ಪಣ್ಣದಿಂದ.
0: ಇವತ್ತು ನಮ್ಮ ನಾಡು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದೀರಿ. ಹಲೋ.
1: ಆರು ದಿನ ಮಾಡಿದ್ರು ಕೂಡ ನನ್ನ ಕರೆಯನ್ನ ಹೀಗೆ ಸಿಗುತ್ತೆ, ಆದ್ರೂ ನನಗೆ ಸಿಗಲ್ಲ.
0: ಹೇಳಿ. ಇವತ್ತು ನಾನು ಈಗಾಗಲೇ ವಿಷಯ ಹೇಳಿದ್ದೀನಿ, ನಿಮ್ಮೂರಲ್ಲಿ ನೀವು ತುಂಬಾ ತುಂಬಾ ಇಷ್ಟಪಟ್ಟು ಮತ್ತೆ ಮತ್ತೆ ಹೋಗುವಂತ ಸ್ಥಳ ಯಾವುದು ಅಂತ ಅದ್ರ ಬಗ್ಗೆ ಹೇಳಿ.
1: ಈಗ ನಮ್ಮೂರಲ್ಲಿ ಅಥವಾ ನಮ್ಮ ತಾಲೂಕಲ್ಲಿ ಹೇಳ್ಬೇಕ?
0: ನಿಮ್ಮೂರಿನಲ್ಲಿ ಇಲ್ಲ ಅಂದ್ರೆ ನೀವು ನಿಮ್ ತಾಲೂಕ್ ಹೇಳಬಹುದು, ನಿಮ್ಮೂರಲ್ಲೇ ನೀವು ಮತ್ತೆ ಮತ್ತೆ ಹೋಗ್ತೀರಾ ಅಂದ್ರೆ ಅದನ್ನೇ ಹೇಳಿ.
1: ಈಗ ನಮ್ಮೂರಿನಲ್ಲಿ ಅಂಬೇಗಾಲ ಕೃಷ್ಣಸ್ವಾಮಿ ದೇವಸ್ಥಾನ ನಮ್ಮೂರ ಪಕ್ಕದಲ್ಲಿ ಇದೆ. ಅಂಬೇಗಾಲ ಕೃಷ್ಣಸ್ವಾಮಿ ದೇವಸ್ಥಾನಕ್ಕೆ ಪುರಾತನ ಕಾಲದಿಂದಲೂ ಇರುವಂತ ಒಂದು ದೇವಾಲಯ. ಆ ದೇವಾಲಯ ಏನು ಈ ಸನಾತನ ಧರ್ಮ
0: ಅಲ್ಲ, ನೆಟ್ವರ್ಕ್ ಇಲ್ಲ, ಸ್ವಲ್ಪ ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡಿ.
1: ಈಗ ಕೇಳಿಸ್ತು?
0: ಹಾ, ಕೇಳುತ್ತೆ, ಹೇಳಿ. ಕೇಳಿಸ್ತಾ ಇಲ್ಲ. ಹಲೋ ಹಲೋ
1: ಹಲೋ,
0: ಮಾತಾಡಿ. ಈಗ
1: ನಮ್ಮೂರಿನ ಪಕ್ಕದಲ್ಲಿ ಒಂದು ಅಂಬೇಗಾಲು ಕೃಷ್ಣಸ್ವಾಮಿ ದೇವಸ್ಥಾನ ಇದೆ. ಅದು ಅಭೂತಪೂರ್ವ ಶನಾತ್ ಅವತ್ತಿನ ಕಾಲ ಚೋಳರ ಕಾಲದಲ್ಲಿ ಕಟ್ಟಿದ್ದು ಅಂತ ಹೇಳ್ತಾರೆ. ಆ ಒಂದು ದೇವಾಲಯಕ್ಕೆ ಪದೇ ಪದೇ ಅಂದ್ರೆ ತಾವು ಬೆಂಗಳೂರಿನಲ್ಲಿದ್ದು ಅಲ್ಲಿಗೆ ಹೋಗ್ತಾ ಇರ್ಬೇಕಾದ್ರೂ ಕೂಡ ಅದನ್ನ ನೋಡ್ಬೇಕು ನೋಡ್ಬೇಕು ನೋಡ್ಬೇಕು ನೋಡ್ಬೇಕು ಅಂತೇಳಿ ಅನ್ನಿಸ್ತಾ ಇರ್ತದೆ. ಕಾರಣ ಏನು ಅಂತಂದ್ರೆ ಅಲ್ಲಿ ಅವತ್ತಿನ ಕಾಲದಲ್ಲಿ ಕೆತ್ತಿರುವ ಚಿತ್ರಣ ಮತ್ತೆ ಅದರ ಇತಿಹಾಸ ಇವೆಲ್ಲವೂ ಕೂಡ ಬಹಳ ಅಪರೂಪವಾದಂತ ಒಂದು ರೀತಿಯಲ್ಲಿರ್ತಕ್ಕಂಥ ದೇವಾಲಯ. ಆ ಒಂದು

0: ಕಾರಣಕ್ಕೆ ನಾವು ನನ್ನ ಹುಟ್ಟೂರು ಭೈರಾಪಟ್ಟಣವಾದರೂ ಆ ಭೈರಾಪಟ್ಟಣದ ಪಕ್ಕದಲ್ಲಿ ಇರ್ತಕ್ಕಂಥ ದೊಡ್ಡಮಳ್ಳೂರಿನ ಅಂಬೆಗಾಲ ಕೃಷ್ಣ ಸ್ವಾಮಿ ದೇವಸ್ಥಾನಕ್ಕೆ ನಾವು ಅಕ್ಕಕ್ಕೆ ಹೋಗ್ತಾ ಇರ್ತೀವಿ ತಾಯಿ. ಇತಿಹಾಸದಲ್ಲಿ ಇದರಲ್ಲಿ ಕೆಲವರು ಹೇಳ್ತಾರೆ ಈ ಮಕ್ಕಳು ಅಥವಾ ಮದುವೆ ಆಗದೆ ಇರೋರು ಇಲ್ಲಿ ಹೋಗಿ ಒಂದು ತೊಟ್ಲು ಬೆಳ್ಳಿ ತೊಟ್ಟನ್ನ ಅಂಬೇಗಾಲು ಕೃಷ್ಣ ಸ್ವಾಮಿಯವರಿಗೆ ಕೃಷ್ಣನಿಗೆ ಕೊಡ್ತೀನಿ ಅಂತ ಒಪ್ಪಿಸ್ಕೊಂಡದ್ದೆ ಆದ್ರೆ ಅಲ್ಲಿ ಇದಾಗುತ್ತೆ ಕೊಡ್ತ ಮಕ್ಕಳಾಗ್ತವೆ ಮದುವೆ ಆಯ್ತದೆ ಅಂತ ಹೇಳಿ ಹೇಳ್ತಾರೆ. ಅದೇ ಆ ಕಾರಣದಿಂದ ಈಗಂತೂ ತುಂಬಾ ಜನ ಅಲ್ಲಿಗೆ ಬರುವಂತ ಒಂದು ಸ್ಥಿತಿಯನ್ನ ನಾವೀಗ ನೋಡ್ತಾ ಇದ್ದೇವೆ.
1: ಅಂದ್ರೆ ನೀವು ಮತ್ತೆ ಮತ್ತೆ ಹೋಗುವಂತ ಪ್ಲೇಸ್ ಅಂದ್ರೆ ಅಂಬೆಗಾಲು ಕೃಷ್ಣನ ದೇವಸ್ಥಾನ, ಯಾಕೆ ಅಂತ ಹೇಳಿದ್ರೆ ಅದಕ್ಕೊಂದು ಐತಿಹಾಸಿಕ ಹಿನ್ನೆಲೆ ಇದೆ, ಆಮೇಲೆ ಭಕ್ತರ ಕೋರಿಕೆಗಳು ಕೂಡ ಈಡೇರುತ್ತೆ. ಅಲ್ಲಿಗೆ ಹೋದ್ರೆ ಮನಸ್ಸಿಗೆ ಒಂದ್ ರೀತಿ ಶಾಂತಿ ಸಮಾಧಾನ ನೆಮ್ಮದಿ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನೀವು ಅಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದೀರಿ. ಆಗ್ಲಿ, ಧನ್ಯವಾದಗಳು ನಿಮ್ಮ ಮಾತುಗಳಿಗಾಗಿ. ನಮಸ್ತೆ ಸರ್.

0: ಶ್ರೀಕೃಷ್ಣ ದೇವರಾಯ ಚಿತ್ರಕ್ಕಾಗಿ ವಿಜಯ ನಾರಸಿಂಹ ಅವರು ಬರೆದ ಗೀತೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ, ಪಿ ವಿ ಶ್ರೀನಿವಾಸ್ ಮತ್ತು ಸೋಲಮಂಗಲಂ ರಾಜಲಕ್ಷ್ಮಿ ಎಸ್ ಜಾನಕಿ ಅವರ ಧ್ವನಿಯಲ್ಲಿದ್ದ ಗೀತೆಯನ್ನ ಕೇಳಿದ್ವಿ. ಈಗ ಮತ್ತೊಂದು ಕರೆ. ನಮಸ್ತೆ.
1: ನಮಸ್ತೆ,
0: ಹೇಳಿ, ನಿಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ?
1: ನಾವು ಮೈಸೂರು ವಿದ್ಯಾರಣ್ಯಪುರಂ ರಾಮಪ್ರಸಾದ್ ಅವರು ಮಾತಾಡ್ತಾ ಇದ್ದೀವಿ.
0: ರಾಮಪ್ರಸಾದ್ ಅವರೇ, ಗುರುವಾರ ಮಧ್ಯಾಹ್ನ ನಾವು ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನೀವು ಮತ್ತೆ ಮತ್ತೆ ಮತ್ತೆ ಇಷ್ಟಪಟ್ಟು ಹೋಗುವಂತ ಪ್ರದೇಶ ಅಥವಾ ಜಾಗ ಯಾವುದು ಅಂತ ನಾವು ಕೇಳಿದ್ವಿ. ನೀವು ಮೈಸೂರಿನವರು ಅಂತ ಹೇಳ್ತಾ ಇದ್ರ, ಏನ್ ಹೇಳ್ತೀರಾ, ಯಾವ ಪ್ಲೇಸ್ಗೆ ಹೋಗ್ತೀರಾ ನೀವು? ತುಂಬಾ ತುಂಬಾ ಮೇಲಿಂದ ಮೇಲೆ
1: ನಮ್ಗೆ ಹೆಚ್ಚು ಪ್ರಶಾಂತತೆ ಎಲ್ಲ ಸಿಗ್ಬೇಕು ಅಂದ್ರೆ ನಮ್ಮ ಚಾಮುಂಡಿ ಬೆಟ್ಟ ಮತ್ತೆ ಗರ್ವ ದೇವಸ್ಥಾನಕ್ಕೆ ಹೋದ್ರೆ ಪ್ರಶಾಂತತೆ ಸಿಗುತ್ತದೆ.
0: ಒಂದ್ ನಿಮಿಷ ರಾಮಪ್ರಸಾದ್ ಅವರೇ, ನೀವು ಒಂದು ಪ್ರದೇಶದ ಬಗ್ಗೆ ಮಾತ್ರ ಹೇಳ್ಬೇಕು, ಎಲ್ಲಾ ಕಡೆಗಳಲ್ಲೂ ಹೇಳಕ್ ಹೋಗ್ಬಾರ್ದು. ಒಂದು ಯಾವ್ದಾದ್ರು ಒಂದು ನೀವು ಮತ್ತೆ ಮತ್ತೆ ಎಲ್ಲಿಗೆ ಹೋಗ್ತೀರಾ ಅದನ್ನಷ್ಟೇ ಹೇಳಿ.
1: ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇರ್ತೀವಿ ಮೇಡಮ್, ತುಂಬಾ ಪ್ರಶಾಂತತೆ ಇರುತ್ತೆ. ನಮ್ಗೆ ಮೈಸೂರಿನ ವಿಹಂಗಮ ನೋಟಗಳನ್ನು ನೋಡ್ಬೋದು, ಹಾಗಾಗಿ ನಾವು ಹೆಚ್ಚು ಆ ಸ್ಥಳಕ್ಕೆ ಇಷ್ಟಪಟ್ಟು ಹೋಗ್ತಾ ಇರ್ತೀವಿ ಮೇಡಮ್.
0: ಯಾವುದು ಚಾಮುಂಡಿ?
1: ತುಂಬಾ ವಿಶೇಷ ಚಾಮುಂಡಿ ಬೆಟ್ಟ, ವಿಶೇಷವಾದ ಸ್ಥಳ ಮೈಸೂರಿಗೆ. ಅಲ್ಲಿಂದ ಪ್ರಕೃತಿ ಸೌಂದರ್ಯನ್ನು ನೋಡಬಹುದು, ಮನಸ್ಸಿಗೆ ತೃಪ್ತಿ ಸಿಗುತ್ತೆ, ಒಳ್ಳೆಯ ಇದು.
0: ಎಷ್ಟು ಎಷ್ಟು ಎಷ್ಟು ದಿನಕ್ಕೊಂದ್ಸಲ ಅಥವಾ ಹೇಗೆ ಹೋಗ್ತೀರಾ ನೀವು ಡಿಸೈಡ್ ಮಾಡೋದು ಹೆಂಗೆ?
1: ನಾವು ಇದು 15 ದಿವಸಕ್ಕೊಂದ್ಸಲ ಎವ್ರಿ ಸಂಡೇ ನಾವು ಸಂಡೇ ಹೋಗ್ತೀವಿ. ನಾವು ಸ್ಕೂಟರ್ಲ್ಲೇ ಹೋಗ್ತೀವಿ, ಸ್ಕೂಟರ್ಲ್ಲೇ ಬರ್ತೀವಿ. ದಂಪತಿಗಳ ಸಮೇತ ಹೋಗೋದು ಬರೋದು ನಮ್ಗೆ ವಿಶೇಷವಾದ ಒಂದು ಅನುಭವ, ತುಂಬಾ ಇಷ್ಟವಾದಂತ ಸ್ಥಳ ನಮ್ಗೆ. ಅದು ಬಿಟ್ಟು ನಮ್ಗೆ ಚಾಮುಂಡಿ ಬೆಟ್ಟದ ಹಿಂಭಾಗದಲ್ಲಿ ಉತ್ನಳ್ಳಿ ದೇವಸ್ಥಾನ ಇದೆ, ಅದು ನೋಡ್ಬೇಕಾದಂತ ಶಕ್ತಿ ಪೀಠ ಅದು ನಮ್ಮ ಮೈಸೂರು. ಮತ್ತೆ ಈಗಂತೂ ನಮ್ಮ ಮೈಸೂರು ಬಗ್ಗೆ ಹೇಳೋಗೆ
0: ಒಂದ್ ನಿಮಿಷ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀರಾ, ಹೇಗೆ ಹೋಗ್ತೀರಾ, ಬೆಟ್ಟ ಮೆಟ್ಲುಗಳಿದೆ ಹತ್ಕೊಂಡು ಹೋಗ್ತೀರಾ ಡೈರೆಕ್ಟ್, ಆ ತರದ ವಿಷಯಗಳನ್ನು ಕೂಡ ನೀವು ಹೇಳ್ಬಹುದು. ಅಂದ್ರೆ ಒಂದು ಪ್ರದೇಶದ ಬಗ್ಗೆ ಮಾತ್ರ ನೀವು ಹೇಳ್ಬೇಕು, ಬೇರೆ ತುಂಬಾ.
1: ಇದು ಮೆಟ್ಲು ಇದೆ, 1001 ಮೆಟ್ಲು ಇದೆ, ಹತ್ತಿ ಹೋಗ್ಬೋದು. ನಮ್ಗೆ ನಾವು ಸೀನಿಯರ್ ಆಗಿರೋದ್ರಿಂದ ಆದಷ್ಟು ನಾವು ಸ್ಕೂಟರ್ ಹೋಗಿ ಬರ್ತೀವಿ, ನಾವು ಸ್ಕೂಟರ್ ಹೋಗಿ ದರ್ಶನ ಮಾಡ್ಬೋದು. ಅದೇ ಎರಡು ಅನುಕೂಲ ಇದೆ, ಬಸ್ಸಿನ ಅನುಕೂಲನು ಇದೆ, ಮತ್ತೆ ನಾವು ಸ್ವಂತ ವೆಹಿಕಲ್ ಗಳಲ್ಲೂ ಹೋಗ್ಬೋದು.
0: ಎಷ್ಟು ವರ್ಷದಿಂದ ಮೈಸೂರಲ್ಲಿ ಇದ್ದೀರಿ
1: ಮೇಡಮ್? ನಾನು ಹೆಚ್ಚು ಕಮ್ಮಿ ಒಂದು ಹುಟ್ಟದಾಗ್ಲಿಂದ ಇಲ್ಲೇ ಇರೋದು. ನಮ್ಗೆ ಈಗ 62 ಇಯರ್ಸ್, 62 ವರ್ಷದಿಂದ ನಾವು ಮೈಸೂರಿನಲ್ಲೇ ಹುಟ್ಟಿ ಬೆಳೆದಿರೋ ಸ್ಥಳ ಮೇಡಮ್.
0: ಹಾಗಾಗಿ ನಿಮ್ಗೆ ಮೈಸೂರು ಚಾಮುಂಡಿ ಬೆಟ್ಟ?
1: ಹೌದೌದು, ಪ್ರಶಾಂತತೆ ಸ್ಥಳ ಬೇಕು ಅಂದ್ರೆ ನಮ್ ಚಾಮುಂಡಿ ಬೆಟ್ಟಕ್ಕೆ ಬರ್ಬೇಕು ಮೇಡಮ್.
0: ಮೈಸೂರಿನವರು ನಿಜ ನೀವು ಹೇಳೋದು ನಿಜ. ಮೈಸೂರಲ್ಲಿ ಬೇಕಾದಷ್ಟು ಜಾಗಗಳಿದ್ರು ಕೂಡ ನೀವು ಮತ್ತೆ ಮತ್ತೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀರಿ. ಅಲ್ಲಿ ಬೆಟ್ಟದ ತಪ್ಪಲಲ್ಲಿ ದೇವಿಯ ಸಾನ್ನಿಧ್ಯದಲ್ಲಿ ಮನಸ್ಸಿಗೆ ಒಂದು ನೆಮ್ಮದಿಯನ್ನ ಶಾಂತಿಯನ್ನು ಪಡ್ಕೊಳ್ತೀರಿ,
1: ಪ್ರಶಾಂತತೆ ಸಿಗುತ್ತೆ, ವಾತಾವರಣ ಚೆನ್ನಾಗಿರುತ್ತೆ ಮೇಡಮ್.
0: ಹೌದು ಹೌದು ಹೌದು,
1: ಮೈಸೂರಿಗೆ ಬಂದಾಗ ಭೇಟಿ ಮಾಡಿದ್ರೆ ತುಂಬಾ ಅನುಕೂಲ ಸ್ಥಳ.
0: ಖಂಡಿತ ಖಂಡಿತ,
1: ನಮ್ಮ
0: ಶೋಕರು ಅಲ್ಲ, ಯಾರು ಮಿಸ್ ಮಾಡ್ಕೊಳ್ಳಲ್ಲ ಬಿಡಿ,
1: ಅದು ಹೌದು, ಭೇಟಿ ಮಾಡಬಹುದು.
0: ಆಗ್ಲಿ, ನಮಸ್ಕಾರ.
1: ನಮಸ್ತೆ ಮೇಡಮ್,
2: ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು

0: ನೆನಪಿರಲಿ ಚಿತ್ರಕ್ಕಾಗಿ ಹಂಸಲೇಖ ಅವರು ಬರೆದಾಗಿದೆ ಎನ್ನ ಕೇಳಿದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು ಧ್ವನಿಯಾಗಿದ್ರು. ಗುರುವಾರದ ಮಧ್ಯಾಹ್ನದ ಕಾರ್ಯಕ್ರಮ ನಮ್ಮ ನಾಡು. ಈಗ ಮತ್ತೊಬ್ರು ಕರೆಯಲಿದ್ದಾರೆ. ನಮಸ್ತೆ.
1: ನಮಸ್ಕಾರ.
0: ಹ್ಮ್ ಹೇಳಿ.
1: ನನ್ನ ಹೆಸರು ಅಶ್ವಥ್ ಕುಲಕರ್ಣಿ. ನಾನು ಇಷ್ಟಪಟ್ಟು ಹೋಗೋ ಊರು ಅಂದ್ರೆ ಘಣಕಾಪುರ ಅಂತ, ಶ್ರೀ ದತ್ತಾತ್ರೇಯ ಕ್ಷೇತ್ರ. ವರ್ಷದಲ್ಲಿ ಒಂದು ಎರಡು ಬಾರಿ ಆದ್ರೂ ನಾನು ಹೋಗ್ತಾ ಇರ್ತೀನಿ. ನಾ ಬೆಂಗಳೂರಿಂದ ಸುಮಾರು ಹೆಚ್ಚು ಕಡಿಮೆ ಒಂದು 650 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಂದ ಗುಲ್ಬರ್ಗಾಗ ಹೋಗಿ ಗುಲ್ಬರ್ಗಾದಿಂದ ಘಣಕಾಪುರಕ್ಕೆ ನಾನು ಹೋಗ್ತಾ ಇರ್ತೀನಿ.
0: ಅಶ್ವಥ್ ಕುಲಕರ್ಣಿ ಅವರೇ, ನೀವು ಆ ಕಡೆ ಊರಿನವರೇನಾ?
1: ನಾನು ಅದೇ ಊರಿನವನೇ.
0: ಹಾಗಾಗಿ ನೀವು ಅಲ್ಲಿಗೆ ಹೋಗ್ತೀರಿ?
1: ಹೌದು. ಆಮೇಲೆ ಅಲ್ಲಿ ದತ್ತಾತ್ರೇಯ ಕ್ಷೇತ್ರ ನರಸಿಂಹ ಸರಸ್ವತಿ ಅವರು ತಪಸ್ ಮಾಡಿದಂತ ಜಾಗ. ಅದಲ್ಲದೆ ಅಲ್ಲಿ ಅಮರ್ಜಾ ಮತ್ತು ಭೀಮಾ ನದಿಗಳ ಸಂಗಮ ಇದೆ, ಅದು ತುಂಬಾ ಪ್ರಸಿದ್ಧವಾದದ್ದು. ಅಮರ್ಜಾ ಮತ್ತು ಭೀಮಾ ನದಿ ಸಂಗಮ. ಮತ್ತೆ ಅಲ್ಲಿ ದತ್ತಾತ್ರೇಯ ಕ್ಷೇತ್ರದಲ್ಲಿ

0: ಸಿದ್ದೇಶ್ವರ ದೇವಸ್ಥಾನ ಕೂಡ ಇದೆ, ಈಶ್ವರನ ದೇವಸ್ಥಾನ. ಅದು ನಾವು ಅಲ್ಲಿ ಮಹಾರಾಷ್ಟ್ರದಿಂದ ಜನ ಜಾಸ್ತಿ ಬರ್ತಾರೆ ಕರ್ನಾಟಕದಿಂದಲೂ, ಈಗ ಮಹಾರಾಷ್ಟ್ರ ಬಾರ್ಡರ್ ಆಗಿರೋದ್ರಿಂದ. ಮತ್ತೆ ಕರ್ನಾಟಕದಲ್ಲಿ ಇತ್ತೀಚೆಗೆ ಬಹಳಷ್ಟು ಪ್ರಚಲಿತವಾಗಿರೋದ್ರಿಂದ, ಆಮೇಲೆ ರೈಲ್ ಸೌಲಭ್ಯ ಘಾಣಗಾಪುರಕ್ಕೆ ಸಾಕಷ್ಟು ಬೆಂಗಳೂರಿನಿಂದ ಇರೋದ್ರಿಂದ ಜನ ಇಷ್ಟಪಟ್ಟು ದೇವರನ್ನ ದರ್ಶನಕ್ಕಾಗಿ ಈ ಬೆಂಗಳೂರು ಮೈಸೂರು ವಿಭಾಗದಿಂದನೂ ಬರ್ತಾ ಇದ್ದಾರೆ. ಅಲ್ಲಿ ವಿಶೇಷತೆ ಏನಂದ್ರೆ, ನಾವು ಅದು ನಿಜಗುಣ ಒಂದು ಪಾಲಿಕೆಗಳು, ಅದನ್ನ ನಾವು ಕಿಂಡಿ ಮುಖಾಂತರ ನೋಡ್ತೀವಿ. ಒಂದು ಕಿಂಡಿಯಿಂದ ಕೃಷ್ಣನ ಕಿಂಡಿ ಹೇಗೆ ಉಡುಪಿಯಲ್ಲಿದೆ, ಆ ರೀತಿ ಕಿಂಡಿಯಿಂದ ನಾವು ದೇವರ ದರ್ಶನ ಮಾಡ್ತೀವಿ. ಸೊ ಇದೆಲ್ಲ ವಿಶೇಷತೆ ಇದೆ ಅಲ್ಲಿ.
1: ಅದಕ್ಕೋಸ್ಕರ ನೀವು ಮತ್ತೆ ಮತ್ತೆ ಅಲ್ಲಿಗೆ ಹೋಗ್ತೀರಿ?
0: ಹೌದು.
1: ಆಗ್ಲಿ, ನಿಮ್ಮೂರಿನ ವಿಶೇಷತೆಯನ್ನ ನಮ್ ಜೊತೆ ಹಂಚ್ಕೊಂಡ್ರಿ. ಬಹಳ ಜನಪ್ರಿಯ ಧಾರ್ಮಿಕ ಕ್ಷೇತ್ರ, ಅಲ್ಲಿಗೆ ಹೋಗೋದು ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಬಹಳ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನ ಕೊಡುವ ಸ್ಥಳ. ಧನ್ಯವಾದಗಳು. ನಮಸ್ತೆ.
0: ನಮಸ್ಕಾರ.
2: ಒಳ್ಳೆಯ ಆಲೋಚನೆಗಳು ನಮ್ಮನ್ನು ಒಳ್ಳೆಯ ಕೆಲಸಗಳತ್ತ ಒಯ್ಯುತ್ತವೆ. ನಮ್ಮಲ್ಲಿ ಮಾನವೀಯತೆ ಬೆಳೆಯಬೇಕೇ? ಸದಾ ಒಳ್ಳೆಯ ಆಲೋಚನೆಗಳನ್ನೇ ಮಾಡೋಣ. ನಾವು ಸದ್ಯ ಏನಾಗಿರುವವೋ ಅದು ನಮ್ಮ ಯೋಚನೆಗಳ ಫಲ. ಇದು ಗೌತಮ ಬುದ್ಧ ಹೇಳಿರುವ ಮಾತು.
3: ಮಾನವೀಯತೆ ಮೂಡಬೇಕಾಗಿರುವುದು ಅಂತರಂಗದಿಂದ. ಪ್ರೀತಿ, ಕಾರುಣ್ಯ, ಏಕತೆ, ಸೋದರತೆ ಹಾಗೂ ನೋವಿಗೆ ಮಿಡಿಯುವ ಗುಣ, ಇವುಗಳನ್ನು ವೃದ್ಧಿಸಿಕೊಂಡರೆ ನಮಗೂ ಸುಖ, ಸುತ್ತಮುತ್ತಲಿನವರ ಬಾಳು ಸುಖಮಯ.

0: ಒಡಹುಟ್ಟಿದವರು ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸಂಗೀತಾ ಕಟ್ಟಿಯವರು ಹಾಡಿದ ಗೀತೆಯನ್ನು ಕೇಳಿದ್ರೆ ಶ್ರೀರಂಗ ಅವರ ಸಾಹಿತ್ರಿ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಈಗ ಮತ್ತೊಂದು ಕರೆ. ನಮಸ್ಕಾರ
1: ಮೇಡಮ್. ನಮಸ್ತೆ,
0: ಹೇಳಿ.
1: ಮೋನಿಕಾ ಹಾಸನ.
0: ಮೋನಿಕಾ ಹಾಸನ, ಹೇಳಿ ಮೋನಿಕಾ. ನಾವು ಕೇಳಿದ ಪ್ರಶ್ನೆ ಅಥವಾ ನಮ್ಮ ವಿಷಯ ನಿಮಗೆ ಗೊತ್ತಾಗಿದೆ.
1: ಹಾ ಮೇಡಮ್, ಹಾಸನದಲ್ಲಿ ಏನು ಸಾಕಷ್ಟು ಒಳ್ಳೆ ಪ್ಲೇಸ್ ಇದೆ ನೋಡ್ಲಿಕ್ಕೆ. ಆದ್ರೆ ನನಗೆ ತುಂಬಾ ಇಷ್ಟವಾದ್ದು ಎರಡು ಫಾಲ್ಸ್ ಇದೆ ಹಾಸನದಲ್ಲಿ. ಒಂದು ಹಾನ್ಬಾಲ್ ಫಾಲ್ಸ್, ಮತ್ತೆ ಮೂಕನ್ ಮನೆ ಫಾಲ್ಸ್. ಅದರಲ್ಲೂ ಈಗ ಮಳೆಗಾಲದಲ್ಲಿ ಮೈದುಂಬೆ ಹರಿತಾ ಇರತ್ತೆ, ಬಹಳನೇ ಒಂಥರ ಇಷ್ಟ ಆಗತ್ತೆ. ಯಾಕೆಂದ್ರೆ ಸುತ್ತ ಕಾಫಿ ತೋಟ, ಮಧ್ಯೆ ಅದು ಫಾಲ್ಸ್ ಇರೋದು, ಒಂದು ಪ್ರಕೃತಿ ಸೌಂದರ್ಯನ ಸವಿಯವರಿಗೆ ಬಹಳನೇ ಒಂಥರ ಒಳ್ಳೆಯ ಸ್ಥಳ ಅದು. ಸುಮಾರು ಹಾನ್ಬಾಲ್ ಫಾಲ್ಸ್ ಸುಮಾರು 20 ಅಡಿ ಎತ್ತರದಿಂದ ಅದು ಮಿಕ್ಕತ್ತೆ. ಸಕ್ತೇಶ್ಪುರದಿಂದ 21 ಕಿಲೋಮೀಟರ್ ಆಗುತ್ತೆ ಅದು. ಹಾಗಾಗಿ ಆರಾಮಾಗಿ ಒಂದು ದಿನದಲ್ಲಿ ಅದೆರಡನ್ನು ನೋಡ್ಕೊಂಡು ವಾಪಸ್ ಬರುವಂಗೆ ಅವಕಾಶ ಇದೆ. ಈಗಂತೂ ಸಾಕಷ್ಟು ಮಳೆಗಾಲದಲ್ಲಿ ಹೊರಗಡೆಯಿಂದ ಎಲ್ಲ ತುಂಬಾ ಜನ ಬರ್ತಾರೆ, ಆ ಒಂದು ರುದ್ರ ರಮಣೀಯ ಅಥವಾ ಬಸವನ ನೋಡೋಕೆ ಸೌಂದರ್ಯನ ಅಷ್ಟು ಮನೋಹರವಾಗಿರುತ್ತೆ. ಮತ್ತೆ ಅಲ್ಲಿಂದ ಸ್ವಲ್ಪ ಮುಂದೆ ಒಂದು 7-8 ಕಿಲೋಮೀಟರ್ ಮುಂದೆ ಅವರ ಬೆಟ್ಟದ ಭೈರವೇಶ್ವರ ಅಂತ. ಈಗಂತೂ ಅದು ಸಿಕ್ಕಾಪಟ್ಟೆ ಪಾಪುಲರ್ ಆಗ್ಬಿಟ್ಟಿದೆ, ಈ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡೋಕೆ ಜನ ತುಂಬಾ ಬರ್ತಾರೆ ಅಲ್ಲಿ. ಹಾಗಾಗಿ ಅದಕ್ಕೆ ಹಂಗಿದೆ ನೇಚರು, ಅಷ್ಟು ಚಂದ ಇದೆ ಸಕಲೇಶ್ಪುರ. ಕಾಫಿ ತೋಟ ಅಂದ್ರೆ ಹೇಳೋ ಹಾಗೆ ಇಲ್ಲ. ಹಾಗೆ ಸ್ವಲ್ಪ 35 ಕಿಲೋಮೀಟರ್ ಅಂದ್ರೆ ಸಕಲೇಶ್ಪುರ.
0: ಜಲಪಾತ ಅಂತ ಹೇಳಿದ್ರಲ್ಲ, ಜಲಪಾತಕ್ಕೆ ಎಷ್ಟು ದೂರ, ಅಲ್ಲಿ ಏನಾದ್ರು ಹೋದ್ರೆ ಊಟ ತಿಂಡಿ ಅಥವಾ ಎಷ್ಟೊತ್ತಿಗೆ ಹೊರಡ್ಬೇಕು?
1: ಹೋಮ್ ಸ್ಟೇಗಳಿದೆ, ಆ ತರ ಹೋಮ್ ಸ್ಟೇಗಳಿದೆ. ಹೋಮ್ ಸ್ಟೇಗಳಿದೆ ಅಲ್ಲಲ್ಲೇನೆ. ಇದು ಇನ್ನೊಂದು ಮೂಕನ್ ಮನೆ ಫಾಲ್ಸ್, ಅದು ಸಕಲೇಶ್ಪುರದಿಂದ 35 ಕಿಲೋಮೀಟರ್ ಅಷ್ಟೇ. ನಮ್ಗೆ ಹೋಮ್ ಸ್ಟೇ ಬೇಡಂದ್ರೆ ಸಕಲೇಶ್ಪುರಕ್ಕೆ ಬರ್ಬಹುದು. ಊಟ ತಿಂಡಿ ಎಲ್ಲ ಸಕಲೇಶ್ಪುರ ಮೇನ್ ರೋಡ್ ಅಲ್ಲೇ ತುಂಬಾ ಹೋಟೆಲ್ಗಳು, ಒಳ್ಳೊಳ್ಳೆ ಹೋಟೆಲ್ಗಳಾಗಿವೆ, ಡಾಬಾಗಳೆಲ್ಲ ಇರೋದ್ರಿಂದ. ಇಲ್ಲ ನಮ್ಗೆ ಹೋಮ್ ಸ್ಟೇ ಬೇಕಂದ್ರೆ ನಾವು ಆನ್ಲೈನ್ ನಲ್ಲಿ ಬುಕ್ ಮಾಡ್ಕೊಂಡ್ರೆ ಅಲ್ಲಿ ತುಂಬಾ ಒಳ್ಳೊಳ್ಳೆ ಹೋಮ್ ಸ್ಟೇಗಳಾಗಿದೆ ಸಿಗತ್ತೆ. ಮತ್ತೆ ಅದು ಮೂಕನ್ ಮನೆ ಫಾಲ್ಸ್ ಇದಕ್ಕಿನ್ನ ದೊಡ್ಡದು, ಅದು 42 ಅಡಿ ಎತ್ತರದಿಂದ ತುಂಬಿಕ್ಕತ್ತೆ. ಅದು ಭಯಂಕರ. ಈಗ ಹತ್ರ ಬಿಡಲ್ಲ, ಬೇಸಿಗೆಲಿ ಆದ್ರೆ ಹತ್ರ ಹೋಗಿ ಆಟ ಎಲ್ಲ ಆಡ್ಬೋದು. ಆದ್ರೆ ಈಗ ಸ್ವಲ್ಪ ಅಲ್ಲಿ ವಾಚ್ಮನ್ ಎಲ್ಲ ಹತ್ರ ಬಿಡಲ್ಲ, ಪಾಳಿ ಆಗಿರ್ಬೋದು, ಹತ್ರ ಬಿಡಲ್ಲ. ಹಾಗಾಗಿ ದೂರದಿಂದ ನೋಡೋದೇ ಒಂದ್ ಖುಷಿ. ಅದ್
0: ನೋಡ್ತಾ
1: ನಾನು 2-3 ಸಲ ಹೋಗಿದ್ದೀನಿ. ರೀಸೆಂಟ್ ಆಗಿ ಹೋಗಿ ಬಂದ್ವಿ ಒಂದ್ ಲಾಸ್ಟ್ ಮಂತ್. ಅದನ್ನ ನೋಡ್ತಾ ಇದ್ರೆ ವಾಪಸ್ ಬರೋಕೆ ಮನ್ಸಾಗಲ್ಲ, ಕೂತ್ಕೊಂಡು ನೋಡ್ತಾರೆ ಅಷ್ಟು ಚಂದ ಇದೆ. ತುಂಬಾ ಜನ ಬರ್ತಾರೆ, ರಾಜಸ್ಥಾನೀಸ್ ಎಲ್ಲ ಬಂದಿದ್ರು ತುಂಬಾ ಜನ. ಅವ್ರಿಗೆಲ್ಲ ಏನೋ ಅದ್ಭುತ ಅನ್ನೋ ತರ ಅವರೆಲ್ಲ ನೋಡ್ತಾ ಇದ್ರು ನನ್ಗೆ. ಯಾಕಂದ್ರೆ ಅವ್ರಿಗೆ ಆ ಕಡೆ ನೋಡಿರಲ್ವಲ್ಲ, ಅವರು ಟೆಕ್ಕಿಗಳೆಲ್ಲ ಬರ್ತಾರಲ್ಲಿ. ಹಾಗಾಗಿ ಬಹಳ ಸೊಗಸಾಗಿದೆ, ಮತ್ತೇನು ತೊಂದರೆ ಇಲ್ಲ. ಅಲ್ಲೇ ಹೋಮ್ ಸ್ಟೇಗಳಿದೆ, ಯಾಕಂದ್ರೆ ಅಲ್ಲೆಲ್ಲ ಬೋರ್ಡ್ ಗಳು ಹಾಕಿದ್ದಾರೆ, ಹಾಗಾಗಿ ಊಟ ತಿಂಡಿಗೆ ಏನು ಅಡ್ಡಿ ಆಗಲ್ಲ. ಮತ್ತೆ ಅಲ್ಲೇ ಪಕ್ಕನೆ ಬಿಸಿಲೆಘಾಟು, ಮುಕ್ಕನ ಮನೆ ಪಕ್ಕನೆ ಬಿಸಿಲೆಘಾಟು, ಅದಿನ್ನೂ ಚಂದ.
0: ನೀವು ಸಕಲೇಶ್ಪುರದ ಎಲ್ಲ ಪ್ರದೇಶಗಳ ಮಾಹಿತಿ ಕೊಡ್ತಾ ಹೋಗ್ತೀರಾ ಅಂತ ಕಾಣುತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ಎಲ್ಲರೂ ದೇವಸ್ಥಾನ ಧರ್ಮಕ್ಷೇತ್ರಗಳ ಬಗ್ಗೆನೆ ಹೇಳಿದ್ರು, ನೀವು ವಿಶೇಷವಾಗಿ ಜಲಪಾತಗಳ ಒಂದು ವಿವರವನ್ನ ಹಂಚಿಕೊಂಡ್ರಿ ಮೋನಿಕಾ.
1: ಪ್ರಕೃತಿನೇ ದೇವರು.
0: ಹೌದು, ನಿಜವಾಗ್ಲೂ
1: ಏನಲ್ಲ.
0: ಹೌದು ಹೌದು,
1: ಹಾಗಾಗಿ ನಮ್ಗೆ ಅಲ್ಲೋದ್ರೆ ಇಷ್ಟ.
0: ಖಂಡಿತ
1: ಹೋಗ್ತಿವಿ ಇಲ್ಲ ಅಂತಲ್ಲ, ಆದ್ರೆ ನಮ್ಗೆ ಅಲ್ಲೋದ್ರೆ ನಮ್ಮನ್ನೇ ನಾವು ಮರ್ತ್ಬಿಡ್ತೀವಿ ಅಷ್ಟು ಚಂದ ಇರತ್ತೆ. ಇಡೀ ವರ್ಷ ಎಲ್ಲ ಏನೋ ಒಂದ್ ಜಂಜಾಟ ಅಥವಾ ಏನೋ, ಅಲ್ಲಿ ಹೋದ್ರೆ ಮೈಂಡ್ ಎಷ್ಟು ರಿಫ್ರೆಶ್ ಆಗತ್ತೆ ಅಂತ ಅಲ್ಲಿ ಹೋಗಿ ನೋಡಿ.
0: ಎಲ್ಲವೂ ಬೇಕು ನಮ್ಗೆ, ಮನಸ್ಸಿನ ನೆಮ್ಮದಿಗೆ ಆಧ್ಯಾತ್ಮ ದೇವ್ರು ಬೇಕು, ಹಾಗೆ ಕಣ್ಣುಗಳಿಗೆ

0: ಒಂದು ಒಳ್ಳೆಯ ನೋಟ, ಒಂದು ದೃಷ್ಟಿ, ಆನಂದಕ್ಕೋಸ್ಕರ
1: ಇಂಥದ್ದೇ ನೋಡಿರ್ತೀವಲ್ವಾ ನಾವು, ಬರೀ ಏನು ಕಾಂಕ್ರೀಟ್. ನೀವು ಅಲ್ಲಿ ಒಂದ್ಸಲ ಹೋಗಿ ಒಂದು ಕಾಫಿ ತೋಟ ಒಂದು ರೌಂಡ್ ಹಾಕೊಂಡು ಒಳ್ಳೆ ಸ್ಟ್ರಾಂಗ್ ಕಾಫಿ ಕುಡ್ಕೊಂಡು ಆ ಜಲಪಾತ ನೋಡ್ಕೊಂಡು ಬಂದ್ರೆ
0: ಎಲ್ಲಾನು ಬೇಕು ಬದುಕಿಗೆ ಅಲ್ವಾ? ಖಂಡಿತ
1: ಖಂಡಿತ,
0: ಬಹಳ ಒಳ್ಳೆಯ ಮಾತು ಹೇಳಿ.
1: ಹಾಗಾಗಿ ನಮ್ ಕೇಳಿದ್ರು ಒಂದ್ಸಲ ನಮ್ ಸಕಲೇಶ್ವರ ಮಾತು
0: ಖಂಡಿತ ಬರ್ತಾರೆ. ನೀವ್ ಇಷ್ಟ ಹೇಳಿದ್ಮೇಲೆ ಬರ್ದೆ ಇರ್ತಾರ? ಖಂಡಿತ ಬರ್ತಾರೆ, ನೋಡ್ಕೊಂಡ್ ಬರ್ತಾರೆ ಎಲ್ಲ ಪ್ರದೇಶಗಳನ್ನ. ಧನ್ಯವಾದ, ನಮಸ್ತೆ.
1: ಥ್ಯಾಂಕ್ ಯು ಮೇಡಮ್, ನಮಸ್ತೆ.

0: ಉರ್ವಶಿ ಚಿತ್ರದ ಗೀತೆ ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿತ್ತು. ವಿ ಮನೋಹರ್ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿತ್ತು. ಗುರುವಾರದ ಮಧ್ಯಾಹ್ನದ ಕಾರ್ಯಕ್ರಮ ನಮ್ಮ ನಾಡು ಇಲ್ಲಿಗೆ ಮುಕ್ತಾಯವಾಯಿತು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 2 ಗಂಟೆ. ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಕೇಳುತ್ತೀರಿ.
1: This is Akashvani and I am Valsa Williams with the Midday News.

ಚಿತ್ರಗೀತೆಗಳ ಪ್ರಸಾರದಲ್ಲಿ ಕರ್ಣ ಚಿತ್ರದ ಗೀತೆಯನ್ನ ಕೇಳಿದ್ರೆ ಚಿವುದಯಶಂಕರ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ, ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ರು. ಹಾಗೆ ಯಾರೇನಿ ದೇವತೆ ಚಿತ್ರದ ಗೀತೆ ಶಂಕರ್ ಮಹಾದೇವನ್ ಹಾಗೂ ರಂಜಿತ ಅವರ ಧ್ವನಿಯಲ್ಲಿತ್ತು. ಸಮಯ 2:30. ಇನ್ನೀಗ ಕೇಳಿ ಪ್ರದೇಶ ಸಮಾಚಾರ.

0: ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಂಪುಟ ಸಭೆ. ನೈಸ್ ಯೋಜನೆ ಸಂತ್ರಸ್ತರಿಗೆ ಪರಿಹಾರ ನೀಡುವ ಕುರಿತಂತೆ ಚರ್ಚೆ. ಬೆಂಗಳೂರಿನಲ್ಲಿ 2027 ಫೆಬ್ರವರಿ 8-12 ಏರೋ ಇಂಡಿಯಾ 16ನೇ ಆವೃತ್ತಿ, ರಕ್ಷಣಾ ಸಚಿವಾಲಯ ಸ್ಪಷ್ಟನೆ. ಮೌಲ್ಯಾಧಾರಿತ ಶಿಕ್ಷಣವೇ ವಿಕಸಿತ ಭಾರತದ ಭದ್ರ ಅಡಿಪಾಯ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಮತ್ತು 3ನೇ ದಿನಕ್ಕೆ ಕಾಲಿಟ್ಟ ಬಿಜೆಪಿಯ ಬಳ್ಳಾರಿ ಚಲೋ ಪಾದಯಾತ್ರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತಿದೆ. ಸಭೆಯಲ್ಲಿ ಪ್ರಮುಖವಾಗಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆ, ರಾಜ್ಯದ ಬರ ಪರಿಶೀಲನೆ ಸೇರಿದಂತೆ ಚರ್ಚೆ ನಡೆಯಲಿದೆ. ಸಂಪುಟ ಸಭೆಯಲ್ಲಿ ನೈಸ್ ರಸ್ತೆ ನಿರ್ಮಾಣದ ವೇಳೆ ಪರಿಹಾರ ಸಿಗದ ರೈತರಿಗೆ ಪರಿಹಾರ ನೀಡುವ ಕುರಿತಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ನಡೆದ ಸಂಪುಟ ಉಪಸಮಿತಿ ವರದಿಯನ್ನು ಮಂಡಿಸಲು ನಿರ್ಧರಿಸಲಾಗಿದೆ. ಏಷ್ಯಾದ ಅತಿದೊಡ್ಡ ವೈಮಾನಿಕ ಪ್ರದರ್ಶನ ಏರೋ ಇಂಡಿಯಾದ 16ನೇ ಆವೃತ್ತಿ ಬೆಂಗಳೂರಿನಲ್ಲಿ 2027 ಫೆಬ್ರವರಿ 8-12 ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಯಲಹಂಕದ ವಾಯುನೆಲೆಯಲ್ಲಿ ನಡೆಯಲಿರುವ ಈ ವೈಮಾನಿಕ ಪ್ರದರ್ಶನದಲ್ಲಿ ಪ್ರಮುಖ ಜಾಗತಿಕ ಬಾಹ್ಯಾಕಾಶ ಮತ್ತು ರಕ್ಷಣಾ ಕಂಪನಿಗಳು, ನೀತಿ ನಿರೂಪಕರು, ತಂತ್ರಜ್ಞಾನ ತಜ್ಞರು, ಉದ್ಯಮ ಪಾಲುದಾರರು ಮತ್ತು ರಕ್ಷಣಾ ಪಡೆಗಳ ಸಿಬ್ಬಂದಿ ಭಾಗಿಯಾಗಲಿದ್ದಾರೆ. ಏರೋ ಇಂಡಿಯಾ 2027 ವೆಬ್ ಆಧಾರಿತ ಪೋರ್ಟಲ್ ಅಭಿವೃದ್ಧಿಪಡಿಸಲಾಗಿದೆ. 5 ದಿನಗಳ ಕಾಲ ನಡೆಯಲಿರುವ ಈ ವೈಮಾನಿಕ ಪ್ರದರ್ಶನಕ್ಕಾಗಿ ವಸ್ತು ಪ್ರದರ್ಶಕರ ನೋಂದಣಿ ಇಂದಿನಿಂದ ಆರಂಭವಾಗಲಿದೆ ಎಂದು ಸಚಿವಾಲಯ ಪ್ರಕಟಣೆ ತಿಳಿಸಿದೆ. ಗುಣಮಟ್ಟದ ಶಿಕ್ಷಣ ಮತ್ತು ಮೌಲ್ಯಾಧಾರಿತ ಶಿಕ್ಷಣವೇ ವಿಕಸಿತ ಭಾರತದ ಭದ್ರ ಅಡಿಪಾಯ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತಿಳಿಸಿದ್ದಾರೆ. ಚಿತ್ರದುರ್ಗದ ಹಿರಿಯೂರಿನಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಹೊಸದಾಗಿ ನಿರ್ಮಿಸಲಾದ ನೂತನ ಶಾಲಾ ಕೊಠಡಿಗಳು ಹಾಗೂ ಪ್ರಾರ್ಥನಾ ಮಂದಿರ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಶಿಕ್ಷಣದ ಉದ್ದೇಶ ಕೇವಲ ಉತ್ತಮ ಅಂಕಗಳಿಸಿ ಉದ್ಯೋಗ ಪಡೆಯುವುದು ಅಲ್ಲ, ಜ್ಞಾನದೊಂದಿಗೆ ಬುದ್ಧಿವಂತಿಕೆ, ವಿಜ್ಞಾನದೊಂದಿಗೆ ಕರುಣೆ, ಯಶಸ್ಸಿನೊಂದಿಗೆ ಮೌಲ್ಯಗಳು ಹಾಗೂ ಕರ್ತವ್ಯ ಪ್ರಜ್ಞೆಯನ್ನು ಬೆಳೆಸುವುದಾಗಿರಬೇಕು ಎಂದು ಅಭಿಪ್ರಾಯಪಟ್ಟರು. ಕೃತಕ ಬುದ್ಧಿಮತ್ತೆ, ರೊಬೋಟಿಕ್ಸ್, ಜೈವಿಕ ತಂತ್ರಜ್ಞಾನ, ನವೀಕರಿಸಬಹುದಾದ ಇಂಧನ, ಬಾಹ್ಯಾಕಾಶ ತಂತ್ರಜ್ಞಾನ ಹಾಗೂ ಡಿಜಿಟಲ್ ತಂತ್ರಜ್ಞಾನದಂತಹ ಕ್ಷೇತ್ರಗಳು ವೇಗವಾಗಿ ಜಗತ್ತನ್ನು ಪರಿವರ್ತಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಶಾಲೆಗಳಲ್ಲಿ ವಿಜ್ಞಾನ ಮಾದರಿಗಳು, ನಾವೀನ್ಯತೆ ಯೋಜನೆಗಳನ್ನು ಉತ್ತೇಜಿಸಬೇಕು ಎಂದು ಕರೆ ನೀಡಿದ್ದಾರೆ. ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿಗೆ ಯಾವುದೇ ತೊಂದರೆ ಇಲ್ಲ ಎಂದು ಜಲಸಂಪನ್ಮೂಲ ಸಚಿವ ಚೆಲುವರಾಯಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ನೀರಾವರಿ ಯೋಜನೆಗಳ ಸಮಸ್ಯೆಯ ಬಗ್ಗೆ ಚರ್ಚಿಸಲು ದೆಹಲಿಗೆ ತೆರಳಿದ್ದಾಗಿ ತಿಳಿಸಿದ್ದಾರೆ. ನ್ಯಾಯಾಲಯದ ಹೋರಾಟದ ಮೂಲಕ ತಮಿಳುನಾಡಿಗೆ 12,000 ಕ್ಯೂಸೆಕ್ ಬದಲಿಗೆ 9,000 ಕ್ಯೂಸೆಕ್ ಆದೇಶ ಪಡೆದಿರುವುದಾಗಿ ಸಮರ್ಥಿಸಿಕೊಂಡಿದ್ದಾರೆ. ರೈತರ ರಕ್ಷಣೆಯೇ ತಮ್ಮ ಜವಾಬ್ದಾರಿ ಎಂದು ಹೇಳಿದ್ದಾರೆ. ರಾಜ್ಯದ ಅಣೆಕಟ್ಟೆಗಳ ವೆಬ್ಸೈಟ್ ಹ್ಯಾಕ್ ಬಗ್ಗೆ ಸೈಬರ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೆಪಿಸಿಸಿ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಅಮಾನತುಗೊಂಡಿರುವ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷ ಸಾಹುಕಾರ್ ಶಿವಶಂಕರಪ್ಪ ಅವರಿಗೆ ಇಂದು ಸಿಐಡಿ ನೋಟಿಸ್ ಜಾರಿ ಮಾಡಿದೆ. ನಾಳೆ ವಿಚಾರಣೆಗೆ ಹಾಜರಾಗುವಂತೆ ನಿರ್ದೇಶನ ನೀಡಿದೆ. ಎರಡನೇ ಬಾರಿ ಸಮನ್ಸ್ ಜಾರಿ ಮಾಡಲಾಗಿದ್ದು, ಈ ಹಿಂದೆ ಸಿಐಡಿ ಅಧಿಕಾರಿಗಳ ಮುಂದೆ ಅವರು ವಿಚಾರಣೆಗೆ ಹಾಜರಾಗಿದ್ದರು. ಪ್ರಕರಣದ ಪ್ರಮುಖ ಆರೋಪಿಗಳಾದ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಮತ್ತು ಆರೋಪಿ ಬಿಜೆಪಿ ನಾಯಕ ಬಸವರಾಜ್ ಕನ್ನಾಲೆ ಬಂಧನದ ಬಳಿಕ ಎರಡನೇ ಬಾರಿಗೆ ವಿಚಾರಣೆಗೆ ಆಗಮಿಸುವಂತೆ ನೋಟಿಸ್ ನೀಡಿರುವುದು ಮಹತ್ವ ಪಡೆದುಕೊಂಡಿದೆ. ಶಿವಶಂಕರಪ್ಪ ಬಂಧನದಿಂದ ರಕ್ಷಣೆ ಕೋರಿ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದು, ಶೀಘ್ರವೇ ತೀರ್ಪು ಪ್ರಕಟಿಸುವ ನಿರೀಕ್ಷೆ ಇದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಜಾಸೇವಾ ಅಭಿಯಾನಕ್ಕೆ ಶನಿವಾರ ರಾಜ್ಯಾದ್ಯಂತ ಚಾಲನೆ ದೊರೆಯಲಿದೆ. ಪ್ರಜಾಸೇವಾ ಅಭಿಯಾನದಡಿ ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ ಎಂಬ ಮಹತ್ವಾಕಾಂಕ್ಷೆ ಕಾರ್ಯಕ್ರಮವನ್ನು ಚನ್ನಪಟ್ಟಣದಲ್ಲಿ ಪೌರಾಡಳಿತ ಸಚಿವ ಎಚ್ಸಿ ಬಾಲಕೃಷ್ಣ ಹಾಗೂ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಪಿ ಯೋಗೇಶ್ವರ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಜಾಸೇವಾ ಆಂದೋಲನ ಕಾರ್ಯಕ್ರಮವನ್ನು ಯಾವುದೇ ಲೋಪದೋಷಗಳಿಗೆ ಅವಕಾಶ ನೀಡದಂತೆ ಯಶಸ್ವಿಯಾಗಿ ಆಯೋಜಿಸಲು ಎಲ್ಲ ಇಲಾಖೆಗಳ ಅಧಿಕಾರಿಗಳು ಹಾಗೂ ವಿವಿಧ ಸಮಿತಿಗಳು ಪರಸ್ಪರ ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್

0: ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಬಿಜೆಪಿಯ ಬಳ್ಳಾರಿ ಚಲೋ ಪಾದಯಾತ್ರೆ 3ನೇ ದಿನಕ್ಕೆ ಕಾಲಿಟ್ಟಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ, ಪರಿಶಿಷ್ಟರ ಕಲ್ಯಾಣಕ್ಕಾಗಿ ಮೀಸಲಾದ ಹಣವನ್ನು ಖಾತರಿ ಯೋಜನೆಗಳಿಗೆ ನೀಡಲಾಗುತ್ತಿದೆ ಎಂದು ದೂರಿದ್ದಾರೆ. ರೈತರ ಸಂಕಷ್ಟವನ್ನು ಪರಿಹರಿಸಲು ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ರೈತರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಚರ್ಚಿಸಲು ಮತ್ತು ಕೃಷಿ ಬಿಕ್ಕಟ್ಟಿಗೆ ಪರಿಹಾರ ಕಂಡುಕೊಳ್ಳಲು ವಿಧಾನಸಭೆಯ ವಿಶೇಷ ಅಧಿವೇಶನ ಕರೆಯಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಬಿಜೆಪಿ ಪಾದಯಾತ್ರೆಗೆ ಕಪ್ಪು ಬಾವುಟ ತೋರಿಸುವ ಬದಲು ರೈತರ ಸಮಸ್ಯೆ ಬಗೆಹರಿಸಲಿ ಎಂದು ತಿರುಗೇಟು ನೀಡಿದ್ದಾರೆ. ಮಳೆಯ ಅಭಾವ ಮತ್ತು ಅನಿಶ್ಚಿತ ವಾತಾವರಣದ ನಡುವೆಯೂ ಭವಿಷ್ಯದಲ್ಲಿ ತೆಂಗು ಅತ್ಯಂತ ಆಶಾದಾಯಕ ಬೆಳೆಯಾಗಲಿದೆ ಎಂದು ದಾವಣಗೆರೆ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಜ್ಞಾನಿ ಡಾಕ್ಟರ್ ಬಸವನಗೌಡ ಎಂಜಿ ತಿಳಿಸಿದ್ದಾರೆ. ವಿಶ್ವ ತೆಂಗು ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮೌಲ್ಯವರ್ಧನೆ ಹಾಗೂ ಜಾಗತಿಕ ಮಾರುಕಟ್ಟೆ ಅವಕಾಶಗಳನ್ನು ಬಳಸಿಕೊಳ್ಳುವ ಮೂಲಕ ರೈತರು ಉತ್ತಮ ಆದಾಯ ಗಳಿಸಬಹುದು ಎಂದು ಹೇಳಿದ್ದಾರೆ. ಬರಗಾಲವನ್ನು ತಡೆಯುವ ಅತ್ಯುತ್ತಮ ಸಾಮರ್ಥ್ಯ ತೆಂಗಿನ ಮರಕ್ಕಿದೆ. ಆದ್ದರಿಂದ ರೈತರು ಕೇವಲ ಅಡಕೆಯನ್ನೇ ನೆಚ್ಚಿಕೊಂಡು ಏಕಬೆಳೆ ಬೆಳೆಯುವ ಬದಲು ತೆಂಗಿನ ಕೃಷಿಗೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಸಲಹೆ ನೀಡಿದ್ದಾರೆ. ಗ್ರಾಮೀಣ ವಿಭಾಗದ ಅಂಚೆ ಹಾಗೂ ಹಣಕಾಸು ಸೇವೆಗಳಿಗೆ ತೊಂದರೆಯಾಗುತ್ತಿದ್ದ ಹಿನ್ನೆಲೆಯಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮನವಿಗೆ ಸ್ಪಂದಿಸಿರುವ ಕೇಂದ್ರ ಸರ್ಕಾರ ರಾಜ್ಯದ 67 ಗ್ರಾಮೀಣ ಅಂಚೆ ಕಚೇರಿಗಳಿಗೆ ಬಿಎಸ್ಎನ್ಎಲ್ ಸಿಮ್ಗಳನ್ನು ಒದಗಿಸಿ ಸಕ್ರಿಯಗೊಳಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ 43, ಶಿವಮೊಗ್ಗದ 22 ಹಾಗೂ ಚಿಕ್ಕಮಗಳೂರಿನ 2 ಗ್ರಾಮೀಣ ಅಂಚೆ ಕಚೇರಿಗಳ ವ್ಯಾಪ್ತಿಯಲ್ಲಿ ಬಿಎಸ್ಎನ್ಎಲ್ ಹೊರತುಪಡಿಸಿ ಬೇರೆ ಖಾಸಗಿ ನೆಟ್ವರ್ಕ್ ಲಭ್ಯವಿರಲಿಲ್ಲ. ಬಿಎಸ್ಎನ್ಎಲ್ ಸಿಮ್ಗಳ ಕೊರತೆಯಿಂದಾಗಿ ಗ್ರಾಮೀಣ ಭಾಗದ ವೃದ್ಧರು, ರೈತರು, ವಿಧವೆಯರು ಹಾಗೂ ವಿಕಲಚೇತನರು ಪಿಂಚಣಿ ಮತ್ತು ಬ್ಯಾಂಕಿಂಗ್ ಸೇರಿದಂತೆ ವಿವಿಧ ಹಣಕಾಸು ಸೇವೆ ಪಡೆಯಲು ತೊಂದರೆ ಅನುಭವಿಸುತ್ತಿದ್ದರು. ನೈಋತ್ಯ ರೈಲ್ವೆಯ ಬೆಂಗಳೂರು ವಿಭಾಗದ ರೈಲ್ವೆ ರಕ್ಷಣಾ ಪಡೆಯು ರೈಲ್ವೆ ಹಳಿಯಲ್ಲಿ ಅತಿಕ್ರಮ ಪ್ರವೇಶವನ್ನು ತಡೆಗಟ್ಟುವ ಹಾಗೂ ಪ್ರಯಾಣಿಕರ ಸುರಕ್ಷತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕಳೆದ 2 ತಿಂಗಳ ಅವಧಿಯಲ್ಲಿ ಅತಿಕ್ರಮ ಪ್ರವೇಶದ 2,311 ಪ್ರಕರಣಗಳನ್ನು ದಾಖಲಿಸಿಕೊಂಡಿದೆ. 11,57,000 ರೂಪಾಯಿ ದಂಡ ಸಂಗ್ರಹಿಸಲಾಗಿದೆ ಎಂದು ನೈಋತ್ಯ ರೈಲ್ವೆಯ ಬೆಂಗಳೂರು ವಿಭಾಗದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಪ್ರಾಣೇಶ್ ತಿಳಿಸಿದ್ದಾರೆ. ರೈಲ್ವೆ ಹಳಿಯಲ್ಲಿ ಕಾನೂನು ಉಲ್ಲಂಘಿಸುವ ವ್ಯಕ್ತಿಗಳ ವಿರುದ್ದ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಉಡುತೊರೆ ಹಳ್ಳ ಬಳಿ ನಾಡ ಬಂದೂಕಿನಿಂದ ಕಡವೆಯನ್ನು ಕೊಂದು ಹೊತ್ತೊಯ್ಯುವಾಗ ಅರಣ್ಯ ಸಿಬ್ಬಂದಿಯನ್ನು ನೋಡಿ ಕಳ್ಳಬೇಟೆಗಾರರು ಪರಾರಿಯಾದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಅರಣ್ಯ ಇಲಾಖೆ ಇಂದು ಪ್ರಕಟಣೆ ಮೂಲಕ ಮಾಹಿತಿ ನೀಡಿದೆ. ಉಡುತೊರೆ ಹಳ್ಳ ಅಣೆಕಟ್ಟೆಯ ಹಿನ್ನೀರಿನಲ್ಲಿ ಅರಣ್ಯ ಸಿಬ್ಬಂದಿ ಗಸ್ತು ನಡೆಸುವಾಗ ನಾಲ್ವರು ಬೇಟೆಗಾರರು ನಾಡ ಬಂದೂಕು ಹಿಡಿದು ತಲೆ ಮೇಲೆ ಚೀಲ ಹೊತ್ತು ಬರುವುದನ್ನು ಕಂಡಿದ್ದಾರೆ. ಈ ವೇಳೆ ಕಳ್ಳಬೇಟೆಗಾರರು ಚೀಲ ಎಸೆದು ಪರಾರಿಯಾಗಿದ್ದಾರೆ. ಹನೂರು ಅರಣ್ಯ ವಲಯ ಸಿಬ್ಬಂದಿ ಆರೋಪಿಗಳ ಪತ್ತೆಗೆ ಶ್ವಾನದಳ ಬಳಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಸಂಕ್ಷಿಪ್ತ ಸುದ್ದಿ. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಖಾಸಗಿ ಸಂಸ್ಥೆಯ ತಂತ್ರಜ್ಞಾನದಡಿ ಆಟೋಗಳಿಗೆ ಜಿಪಿಎಸ್ ಅಳವಡಿಸಿದ್ದ ಪ್ರಾಯೋಗಿಕ ಯೋಜನೆ ಯಶಸ್ವಿಯಾಗಿದೆ ಎಂದು ಆಯುಕ್ತ ಕೆಎನ್ ರಮೇಶ್ ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ಜಾಬ್ ಕಾರ್ಡ್ ಹೊಂದಿರದ ಕುಟುಂಬಗಳಿಗೆ ಹೊಸ ಜಾಬ್ ಕಾರ್ಡ್ ವಿತರಿಸಲು ಸರ್ಕಾರ ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ 1 ತಿಂಗಳ ಕಾಲ ಜಾಬ್ ಕಾರ್ಡ್ ಮೇಳ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಂಪುಟ ಸಭೆ. ನೈಸ್ ಯೋಜನೆ ಸಂತ್ರಸ್ತರಿಗೆ ಪರಿಹಾರ ನೀಡುವ ಕುರಿತಂತೆ ಚರ್ಚೆ. ಬೆಂಗಳೂರಿನಲ್ಲಿ 2027 February 8-12 ಏರೋ ಇಂಡಿಯಾ 16ನೇ ಆವೃತ್ತಿ, ರಕ್ಷಣಾ ಸಚಿವಾಲಯ ಸ್ಪಷ್ಟನೆ. ಮೌಲ್ಯಾಧಾರಿತ ಶಿಕ್ಷಣವೇ ವಿಕಸಿತ ಭಾರತದ ಭದ್ರ ಅಡಿಪಾಯ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಮತ್ತು 3ನೇ ದಿನಕ್ಕೆ ಕಾಲಿಟ್ಟ ಬಿಜೆಪಿಯ ಬಳ್ಳಾರಿ ಚಲೋ ಪಾದಯಾತ್ರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. 2:41:35 ಈ ಹೊತ್ತಿನಲ್ಲಿ ಚಿತ್ರತಾನ. ಇಂದಿನ ಚಿತ್ರತಾನ ಕಾರ್ಯಕ್ರಮಕ್ಕಾಗಿ ಆರಿಸಿರುವುದು ಸಂಪ್ರದಾಯ ಚಿತ್ರದ ಹಾಡುಗಳನ್ನು. ಹಾಡುಗಳಿಗೆ ಗೀತ ರಚನೆ ಮಾಡಿದವರು ಮಾಸ್ಟರ್ ಹಿರಣ್ಣಯ್ಯ, ಸಂಗೀತ ಸಂಯೋಜನೆ ವಜ್ರಪ್ಪ ಅವರದ್ದು. ಗೀತೆಗಳಿಗೆ ಧ್ವನಿಯಾಗಿದ್ದಾರೆ ಪಿ ಬಿ ಶ್ರೀನಿವಾಸ್, ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜೈರಾಮ್ ಅವರು. ಕೇಳಿ ಸಂಪ್ರದಾಯ ಚಿತ್ರದ ಹಾಡುಗಳು ಇಂದಿನ ಚಿತ್ರತಾಣದಲ್ಲಿ.

ವಿವಿಧ ಭಾರತಿಯಲ್ಲಿ ಚಿತ್ರತಾನ ಕಾರ್ಯಕ್ರಮದಲ್ಲಿ ಸಂಪ್ರದಾಯ ಚಿತ್ರದ ಹಾಡುಗಳನ್ನು ಕೇಳಿದ್ರೆ ಮಧ್ಯಾಹ್ನದಿಂದ ಕಾರ್ಯಕ್ರಮವನ್ನು ಕೇಳಿ ಸಾಕಷ್ಟು ಜನರ ಸಂದೇಶಗಳು ಬಂದಿದೆ. ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ಸಂದೇಶವನ್ನು ಕಳಿಸಿದ ಎಲ್ಲ ಕೇಳುಗರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಸಂದೇಶ ಕಳಿಸ್ತಾ ಇದ್ರೂ ಪರವಾಗಿಲ್ಲ, ಮನಸ್ಸಲ್ಲೇ ನಿಮಗೆ ಅನಿಸಿದ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ಕೂಡ ಹೇಳ್ಕೊಳ್ತಾ ಇದ್ದೀರಾ, ನಿಮಗೂ ಕೂಡ ಧನ್ಯವಾದಗಳು. ಬಹಳಷ್ಟು ಜನರಿಗೆ ಸಂಪ್ರದಾಯ ಚಿತ್ರದ ಹಾಡುಗಳು ಅಪೂರ್ವ ರತ್ನ, ಅದರಲ್ಲೂ ಪ್ರೇಮ ಮಧುರಾಕ್ಷರ ಇದು ನಮ್ಮನ್ನು ಬಹಳಷ್ಟು ವರ್ಷಗಳ ಹಿಂದಕ್ಕೆ ನಮ್ಮೂರಿನ ಜಾತ್ರೆಗೆ ಕರ್ಕೊಂಡು ಹೋಯಿತು. ಮುದ್ದಾದ ಮಧುರವಾದ ಹಾಡನ್ನು ಕೇಳಿ ತುಂಬಾ ಸಂತೋಷ ಆಯಿತು ಅಂಥೇಳಿ ನೀವೆಲ್ಲ ಸಂದೇಶವನ್ನು ಕಳಿಸ್ಕೊಟ್ಟಿದ್ದೀರಿ. ಎಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಕೇಳ್ತಾನೀರಿ ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ ಇದು. ಸಮಯ 3 ಗಂಟೆ, ನೇನು ಕೆಲವೇ ಕ್ಷಣಗಳಲ್ಲಿ ಹಿಂದಿ ಕಾರ್ಯಕ್ರಮ ಬರುತ್ತೆ. ಅದಾದ ನಂತರ 4 ಗಂಟೆಯಿಂದ 5 ಗಂಟೆವರೆಗೆ ವಿವಿಧ ಭಾರತಿ 102.9 FM ಪರಿಮಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಮತ್ತೆ ಪರಿಮಳದಲ್ಲಿ ಭೇಟಿಯಾಗೋಣ. ಈಗ ಹಿಂದಿ ಕಾರ್ಯಕ್ರಮವನ್ನು ಕೇಳ್ಕೊಂಡು ಬನ್ನಿ.

0: ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಶಮಿತಾ ಮಲ್ನಾಡ್. ನಾನ್ ಕೇಳ್ತಾ ಇರ್ತೀನಿ ಯಾವಾಗ್ಲೂ ಬೆಂಗಳೂರು ವಿವಿಧ ಭಾರತಿ 102.9 FM. ನನ್ಗಿಷ್ಟ ಆಗೋದು ಇಲ್ಲಿ ನಡ್ಸ್ಕೊಡುವಂತಹ ಪ್ರತಿಯೊಬ್ಬ ಆರ್ ಜೆ ಬಹಳ ಸ್ಪಷ್ಟವಾಗಿ ಕನ್ನಡನ ಮಾತಾಡ್ತಾರೆ. ಜೊತೆನಲ್ಲಿ ಯಾವ ಹಾಡು, ಯಾವ ಸಿನಿಮಾ ಅದು, ಯಾರ್ ಬರ್ದಿರೋದು, ಯಾರ್ ಹಾಡಿರೋದು, ಇವೆಲ್ಲವನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರ್ತಾರೆ. ನಾನ್ ಯಾವಾಗ್ಲೂ ಕೇಳ್ತಾ ಇರ್ತೀನಿ ವಿವಿಧ ಭಾರತಿ, ನೀವು ಕೇಳಿ ವಿವಿಧ ಭಾರತಿ.
1: ವಿವಿಧ ಭಾರತಿ, ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

4:30 ಸಮಯವಾಗಿದೆ. ವಿವಿಧ ಭಾರತೀಯ ಈ ಪ್ರಸಾರಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಕೇಳ್ತಾ ಇರೋದು ಪರಿಮಳ ಕಾರ್ಯಕ್ರಮ. ಪರಿಮಳ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ, ನಿನ್ನೆ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಕ್ಲಬ್ ಡಾನ್ಸ್ ರೀತಿಯ ಹಾಡು ಮತ್ತು ಡಾನ್ಸ್ಗಳ ಬಗ್ಗೆ ಒಂದಿಷ್ಟು ಮಾತಾಡಿದ್ವಿ. ಈ ದಿನ ಕೂಡ ನಾವು ಡಾನ್ಸ್ ಅಂದರೆ ನೃತ್ಯ, ನೃತ್ಯ ಅಲ್ಲ, ನೃತ್ಯ ಹೇಳಿಕೊಡುವವರು ಅಂದರೆ ನೃತ್ಯ ನಿರ್ದೇಶಕರು, ನೃತ್ಯ ನಿರ್ದೇಶನ ಮಾಡುವವರ ಕುರಿತಾಗಿ ಒಂದಿಷ್ಟು ವಿಚಾರಗಳನ್ನು ಗಮನಿಸ್ತಾ ಹೋಗೋಣ. ಇವತ್ತಿನ ನೃತ್ಯ ನಿರ್ದೇಶಕರು ಅವರು ದಕ್ಷಿಣ ಭಾರತದ ಪ್ರಸಿದ್ಧ ನೃತ್ಯ ಪ್ರತಿಭೆ, ಸ್ಟಾರ್ ನಿರ್ದೇಶಕರು, ಸ್ಟಾರ್ ಡಾನ್ಸ್ ಡೈರೆಕ್ಟರ್ ಅಂತ ಹೇಳ್ಬೋದು. ಬಹುಭಾಷಾ ಸಿನಿಮಾಗಳಲ್ಲಿ ಅಂದರೆ ಬರೀ ಕನ್ನಡ ಮಾತ್ರ ಅಲ್ಲ, ದಕ್ಷಿಣ ಭಾರತ, ಉತ್ತರ ಭಾರತದ ಬಹುತೇಕ ಭಾಷೆಯ ಸಿನಿಮಾಗಳಿಗೆ ಇವರು

ಡಾನ್ಸ್ ಡೈರೆಕ್ಟರ್ ಮಾಡಿದ್ದಾರೆ, ಡೈರೆಕ್ಷನ್ ಮಾಡಿದ್ದಾರೆ. ಇವರು ಶ್ರೀಕೃಷ್ಣನ ಪರಮ ಭಕ್ತ, ಕೃಷ್ಣನ ಊರಿನಿಂದಾನೇ ಹೆಸರಾದವರು. ಡಾಕ್ಟರ್ ರಾಜ್ಕುಮಾರ್ ಅವರ ಬಹಳಷ್ಟು ಸಿನಿಮಾಗಳಿಗೆ ನೃತ್ಯ ಸಂಯೋಜನೆ ಮಾಡಿದ್ದಾರೆ. ಒಂದು ಸಾಂಪ್ರದಾಯಿಕ ಸ್ಥಳೀಯ ನೃತ್ಯ ಪ್ರಕಾರಗಳಿಗೆ ಒತ್ತು ನೀಡಿದ ಈ ಡಾನ್ಸ್ ಡೈರೆಕ್ಟರ್ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬಹಳ ಆತ್ಮೀಯರು ಕೂಡ ಆಗಿದ್ದರು. ಇವರ ಕುರಿತಾಗಿ ಒಂದಷ್ಟು ಮಾತುಗಳನ್ನಾಡ್ತಾ ಚಂದದ ಹಾಡುಗಳ ಜೊತೆಗಿನ ಈ ಪಯಣ ಯಾವತ್ತಿನ ಹಾಗೆ ಮುಂದುವರಿಯುತ್ತೆ. ಇದು ಪರಿಮಳ ವಿವಿಧ ಭಾರತೀಯ ವಿಶೇಷವಾದಂಥ ವೇದಿಕೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿರೋದು ಚಂದು ಬಾನುಲಿ ಬಂಧು.

ವಾಣಿ ಜಯರಾಮ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಇವುಗಳ ಹಾಡುಗಾರಿಕೆಯಲ್ಲಿ ಶ್ರಾವಣ ಬಂತು ಚಿತ್ರದ ಗೀತೆಯನ್ನು ಕೇಳಿದ್ರೆ ಚಿವುದಯ ಶಂಕರ್ ಅವರು ಬರ್ತಿದ್ರು, ಎಂ ರಂಗರಾವ್ ಅವರ ಸಂಗೀತ ಇತ್ತು. ಏನು ಅಂದರೆ, ಒಂದು ಹೇಳ್ತಾರೆ ಸುಯಿ ಅಂದರೆ ದೋಸೆ, ಸುವಿ ಅಂದರೆ ಸೋಬಾನೆ ಅನ್ನೋ ಹಾಗೆ ನಾನಿಷ್ಟು ಹೇಳಿದ ತಕ್ಷಣಕ್ಕೆ ನೀವೆಲ್ಲರೂ ಉಡುಪಿ ಜಯರಾಮ್ ಅವರು ಅಂತ ಹೇಳಿ ಮೆಸೇಜ್ ಮಾಡಿದ್ರೆ ಖಂಡಿತವಾಗಲೂ ಹೌದು. ಅಂದರೆ ನಮ್ಮ ದಕ್ಷಿಣ ಭಾರತದ ದೈತ್ಯ ಪ್ರತಿಭೆ, ನೃತ್ಯ ನಿರ್ದೇಶಕರು, ನಮ್ಮ

ಪಿಯವರು. ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಬಹಳಷ್ಟು ಸಿನಿಮಾಗಳನ್ನು ಗಮನಿಸಿದಾಗ ಅಲ್ಲಿ ಜಯರಾಮ್ ಅವರ ನೃತ್ಯ ನಿರ್ದೇಶನ ಇರೋದನ್ನು ತಿಳ್ಕೋಬಹುದು. ಅವರು ಡಾನ್ಸ್ ಕಲಿಸಿದರೆ ನಾನು ಇದನ್ನು ಮಾಡಬಲ್ಲೆ ಅನ್ನುವಂಥ ಒಂದು ಧೈರ್ಯ ಅಣ್ಣವ್ರಿಗಿತ್ತಂತೆ. ಹಾಗಾಗಿಯೇ ಉಡುಪಿ ಜಯರಾಮ್ ಅವರು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ನಡುವೆ ಒಂದು ಆತ್ಮೀಯತೆ ಇತ್ತು. ಹೆಚ್ಚಿನ ಸಮಯದಲ್ಲಿ ಶೂಟಿಂಗಿಗೆ ಮೊದಲೇ ಜಯರಾಮ್ ಅವರು ನೃತ್ಯಗಾರರಿಗೆ ಕಠಿಣವಾದಂಥ ತರಬೇತಿಯನ್ನು ಕೊಡ್ತಾ ಇದ್ರಂತೆ. ಗ್ರೂಪ್ ಡಾನ್ಸ್ಗಳಿದ್ದಂಥ ಸಂದರ್ಭದಲ್ಲಿ ಮೊದಲೇ ರೆಕಾರ್ಡ್ ಮಾಡಿ ಕ್ಯಾಸೆಟ್ ತಗೊಂಡು ಆಮೇಲೆ ಕಂಪೋಸ್ ಮಾಡಿ ಶೂಟಿಂಗ್ ದಿನ ಅದನ್ನು ರಿಹರ್ಸಲ್ ಮಾಡ್ತಾ ಇದ್ರಂತೆ. ಅಂದರೆ ಒಂದು ಎಷ್ಟೊಂದು ಪೂರ್ವ ತಯಾರಿ. ಒಂದು ಸಿನಿಮಾದಲ್ಲಿ ಡಾನ್ಸ್ ಮಾಡಬೇಕು ಅಂತ ಹೇಳಿದ್ರೆ ನೃತ್ಯ ನಿರ್ದೇಶನ ಮಾಡುವಂಥ ಜಯರಾಮ್ ಅವರು ಸಾಕಷ್ಟು ಪೂರ್ವ ತಯಾರಿಯನ್ನು ಮಾಡಿಕೊಂಡು ಡಾನ್ಸರ್ಗಳಿಗೆ ಯಾರ್ಯಾರು ನರ್ತನ ಮಾಡೋರು ಇರ್ತಾರೆ ಅವ್ರಿಗೆಲ್ಲ ಒಂದು ವಿಶೇಷವಾದಂಥ ತರಬೇತಿಯನ್ನು ಕೊಟ್ಟು ಯಾವುದೇ ರೀತಿಯ ಲೋಪ ಉಂಟಾಗದ ಹಾಗೆ ತಮ್ಮ ಕೆಲಸವನ್ನು ನಿರ್ದೇಶನ ಮಾಡ್ತಾ ಇದ್ರಂತೆ. ಸಾಮಾನ್ಯವಾಗಿ ಬಹಳಷ್ಟು ಜನ ನೃತ್ಯ ನಿರ್ದೇಶಕರು ಬೇರೆ ಬೇರೆ ಶೈಲಿಯ ಪಾಶ್ಚಾತ್ಯ ಶೈಲಿಯ ನೃತ್ಯವನ್ನು ತಮ್ಮ ಸಿನಿಮಾಗಳಲ್ಲಿ ಅಳವಡಿಸ್ಕೊಂಡ್ರೆ ಜಯರಾಮ್ ಅವರು ಸ್ಥಳೀಯ ಹಾಗೆ ಸಾಂಪ್ರದಾಯಿಕ ನೃತ್ಯ ಪ್ರಕಾರಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ರು. ಅಂದರೆ ಅವರ ಸಿನಿಮಾಗಳಲ್ಲಿ ನಾವು ಗಮನಿಸಿದರೆ ಅದು ಬದುಕು ಬಂಗಾರವಾಯಿತು, ಕವಿರತ್ನ ಕಾಳಿದಾಸ, ಪ್ರೇಮದ ಕಾಣಿಕೆ, ಬಂಗಾರದ ಮನುಷ್ಯ, ಸನದಿಯಪ್ಪಣ್ಣ, ಬಬ್ರುವಾಹನಗಿರಿ ಕನ್ಯೆ, ಜೀವನ ಚೈತ್ರ, ಭೂಮಿಗೆ ಬಂದ ಭಗವಂತ, ಸೊಸೆ ತಂದ ಸೌಭಾಗ್ಯ, ಮಲೆಯ ಮಾರುತ, ಮುತ್ತಿನ ಹಾರ, ಗೀತಾ, ಪುಟಾಣಿ ಏಜೆಂಟ್ 1, 2, 3, ಹೀಗೆ ಬಹಳಷ್ಟು ಸಿನಿಮಾಗಳಲ್ಲಿ ನೃತ್ಯವನ್ನು ಹೇಳಿಕೊಟ್ಟು ಅಂತಹ ಒಂದು ಸೊಗಸಾದ ದೃಶ್ಯ ವೈಭವವನ್ನು ತೆರೆಯ ಮೇಲೆ ತಂದವರು ಉಡುಪಿ ಜಯರಾಮ್ ಅವರು.

ಬದುಕು ಬಂಗಾರವಾಯಿತು ಚಿತ್ರದ ಹಾಡು, ಎಂ ರಂಗರಾವ್ ಅವರ ಸಂಗೀತ ಇತ್ತು, ಚೌದೇ ಶಂಕರ್ ಅವರ ಸಾಹಿತ್ಯ ಇತ್ತು, ಎಸ್ ಜಾನಕಿಯವರ ಧ್ವನಿ ಇತ್ತು. ಪರಿಮಳ ಕಾರ್ಯಕ್ರಮದಲ್ಲಿ ದಕ್ಷಿಣ ಭಾರತದ ದೈತ್ಯ ಪ್ರತಿಭೆ ಸಾಕಷ್ಟು ದಿಗ್ಗಜರಿಗೆ ನೃತ್ಯವನ್ನು ಕಲಿಸಿದ

ಅಂತ ಉಡುಪಿ ಜೈರಾಮ್ ಅವರ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಸುಮಾರು ಒಂದು 80-90 ಕಾಲಘಟ್ಟದಲ್ಲಿ ಬಂದಂತಹ ಬಹುತೇಕ ಸಿನಿಮಾಗಳಲ್ಲಿ ಉಡುಪಿ ಜೈರಾಮ್ ಅವರ ಒಂದು ನೃತ್ಯದ ಚಳಕವನ್ನು ನಾವು ಗಮನಿಸಬಹುದು. ನಿಜ, ಒಂದು ಸಿನಿಮಾ ಅಂದ ತಕ್ಷಣ ನಮಗೆ ಅದರಲ್ಲಿ ನಟ ನಟಿಯರು ನಿರ್ದೇಶಕರು ಜೊತೆಗೆ ಡಾನ್ಸ್ ಸಂಗೀತ ಇವೆಲ್ಲವೂ ಕೂಡ ಗಮನ ಸೆಳೆಯುತ್ತೆ. ಹಾಗೆ ಉಡುಪಿ ಜೈರಾಮ್ ಅನ್ನುವ ನೃತ್ಯ ಬ್ರಹ್ಮ ಕೂಡ ಕೆಲಸ ಮಾಡಿರೋದನ್ನು ನಾವು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಆ ಕಾಲದ ಒಂದಷ್ಟು ಘಟಾನುಘಟಿ ನಟ ನಟಿಯರಿಗೆ ನೃತ್ಯದ ನಿರ್ದೇಶನ ಮಾಡಿ ಸ್ಟಾರ್ ಪಟ್ಟವನ್ನು ಗಿಟ್ಟಿಸಿಕೊಂಡವರು ನಮ್ಮ ಉಡುಪಿಯ ಜೈರಾಮ್ ಅವರು. ಆ ಕಾಲಕ್ಕೆ ದಕ್ಷಿಣ ಭಾರತದ ಸಿನಿಮಾ ರಂಗದಲ್ಲಿ ಬಹಳಷ್ಟು ಬೇಡಿಕೆಯನ್ನು ಹೊಂದಿದ್ದಂತಹ ಕೊರಿಯೋಗ್ರಾಫರ್ ಆಗಿದ್ದರು. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ತುಳು ಮಾತ್ರ ಅಲ್ಲ, ಬೇರೆ ಬೇರೆ ಭಾಷೆಗಳಿಗೂ ಕೂಡ ನೃತ್ಯ ಸಂಯೋಜನೆಯನ್ನು ಮಾಡಿ ಕನ್ನಡದ ಸ್ಟಾರ್ ನಟರು ವರನಟ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಅನಂತನಾಗ್, MGR, NT ರಾಮರಾವ್, ಅಕ್ಕಿನೇನಿ, ಕಮಲಹಾಸನ್, ಚಿರಂಜೀವಿ ಸೇರಿದ ಹಾಗೆ ಮತ್ತಷ್ಟು ಕಲಾವಿದರಿಗೆ ಕೊರಿಯೋಗ್ರಫಿ ಮಾಡಿದರು. ಇವರು ನೃತ್ಯವನ್ನು ಒಂದು ದೈವಿ ಸ್ವರೂಪ ಅನ್ನುವ ಹಾಗೆ ಕಾಣ್ತಾ ಇದ್ರಂತೆ.

ದರ್ಶನ ಚಿತ್ರದ ಹಾಡು ಎಸ್ ಕೆ ಕರೀಂ ಖಾನ್ ಅವರು ಬರೆದಿದ್ರು. ಆರ್ ರತ್ನ ಅವರ ಸಂಗೀತ ಸಂಯೋಜನೆಯಲ್ಲಿ ಎಲ್ಲಾರ್ ಈಶ್ವರಿ ಅವರು ಹಾಡಿಗೆ ದನಿಯಾಗಿದ್ರು. ಡಾನ್ಸ್ ಸಿನಿಮಾಗಳಲ್ಲಿ ನೃತ್ಯ ಅಂತ ಹೇಳಿದ್ರೆ, ಅದರಲ್ಲೂ ವಿಶೇಷವಾಗಿ 80-90 ದಶಕದಲ್ಲಿ ಸಿನಿಮಾಗಳಲ್ಲಿ ಉಡುಪಿ ಜಯರಾಮ್ ಅವರ ನೃತ್ಯ ವಿಶೇಷವಾದಂತಹ ಸ್ಥಾನವನ್ನು ಪಡ್ಕೊಂಡಿದೆ. ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಹೇಳ್ತಾ ಇದ್ರೆ, ಹೌದು, ಇವರ ಸ್ಮರಣಾರ್ಥವಾಗಿ ಇವತ್ತಿಗೂ ಕೂಡ ಬೆಂಗಳೂರಲ್ಲಿ ಅವರ ಕುಟುಂಬದವರು ಮತ್ತು ಕಲಾಭಿಮಾನಿಗಳು ಜಯರಾಮ್ ಉಡುಪಿ ಜಯರಾಮ್ ಡಾನ್ಸ್ ಫೆಸ್ಟಿವಲ್ನ ಆಯೋಜನೆ ಮಾಡಿ ಒಂದು ಬೃಹತ್ ನೃತ್ಯ ಕಾರ್ಯಕ್ರಮವನ್ನು ಏರ್ಪಡಿಸ್ತಾರೆ. ಇವರ ಜೀವಿತ ಅವಧಿಯಲ್ಲಿ ಸಿನಿಮಾ ರಂಗಕ್ಕೆ ಕೊಟ್ಟಂತಹ ಕೊಡುಗೆ ಸಾಕಷ್ಟು ಪ್ರಶಂಸೆಗೆ ಒಳಗಾಗಿದೆ. ಅವರು ಬಹಳ ಪ್ರಸಿದ್ಧವಾದಂತಹ ಕೊರಿಯೋಗ್ರಾಫರ್, ನೃತ್ಯ ನಿರ್ದೇಶಕರಾಗಿದ್ದರು ಅಂತ ಹೇಳ್ತಾ ಇದ್ದರೆ, ಹೌದು ಖಂಡಿತ. ಅಂದರೆ ಆವಾಗ 1980 ಮತ್ತು ಆ ಒಂದು ಕಾಲಕ್ಕೆ 90 ದಶಕಗಳಲ್ಲಿ

ಒಂದು ವಿಶೇಷವಾದಂತ ಅಂದ್ರೆ ಈಗಾಗಲೇ ಹೇಳಿದ ಹಾಗೆ ಸಾಂಪ್ರದಾಯಿಕ ಮತ್ತು ಶಾಸ್ತ್ರೀಯ ನೃತ್ಯ ಪ್ರಕಾರಕ್ಕೆ ಒತ್ತು ಕೊಟ್ಟು ತಮ್ಮ ಡಾನ್ಸ್ನಲ್ಲಿ ಅದನ್ನ ಇವರು ಅಳವಡಿಸ್ಕೊಳ್ತಾ ಇದ್ರು. ಹಾಗಾಗಿ ಒಂದು ವಿಶೇಷವಾದಂಥ ಒಂದು ಪ್ರತಿಭೆ, ವಿಶೇಷವಾದಂಥ ಒಂದು ಅನರ್ಘ್ಯ ರತ್ನದ ಹಾಗೆ ಸಿನಿಮಾಗಳಲ್ಲಿ ಇವರ ಡಾನ್ಸ್ಗಳನ್ನು ನಾವು ಗಮನಿಸಬಹುದಾಗಿತ್ತು. ಉಡುಪಿಯ ಬಾಳೆಕುದುರೆ ಎನ್ನುವ ಊರಿನಲ್ಲಿ ಜನಿಸಿದ ಇವರು ತಮ್ಮ ತಂದೆಯ ಜೊತೆಗೆ ಹಲವಾರು ಪ್ರದೇಶಗಳಿಗೆ, ಅದು ದಕ್ಷಿಣ ಕರ್ನಾಟಕದ, ದಕ್ಷಿಣ ಕನ್ನಡದ ಬೇರೆ ಬೇರೆ ಕಡೆಗಳಿಗೆಲ್ಲ ಪ್ರವಾಸ ಮಾಡ್ತಾ ಇದ್ರು. ಅವರಿಗೆ ನೃತ್ಯ ಮತ್ತು ಸಂಗೀತದ ಕಡೆಗೆ ಒಂದು ವಿಶೇಷವಾದಂಥ ಒಲವಿತ್ತು. ಅವರ ತಂದೆ ತಾಯಿ ಕೂಡ ಇದಕ್ಕೆ ಬೆಂಬಲವಾಗಿ ನಿಂತರು. ಹಾಗಾಗಿ ಅವರು ನೃತ್ಯ ಮತ್ತು ಸಂಗೀತಕ್ಕಾಗಿಯೇ ಹುಡುಕಾಟವನ್ನು ನಡೆಸಿ ಕೊನೆಗೆ ಅದೇ ಕ್ಷೇತ್ರದಲ್ಲಿ ಯಶಸ್ಸನ್ನು ಕೂಡ ಪಡ್ಕೊಳ್ತಾ ಹೋಗ್ತಾರೆ.

ನವರತ್ನ ಕಾಳಿದಾಸ ಚಿತ್ರಕ್ಕಾಗಿ ಚಿ ಉದಯಶಂಕರ್ ಅವರು ಬರೆದ ಗೀತೆ ವಾಣಿಜ್ಯರಾಮ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕೇಳಿದ್ವಿ. ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇತ್ತು. ಅಂದ್ರೆ ನೃತ್ಯ ನಿರ್ದೇಶನದಲ್ಲಿ ಉಡುಪಿ ಜಯರಾಮ್ ಅವರಿಗೆ ಒಂದು ವಿಶೇಷವಾದಂಥ ಸಂಗೀತ ಮತ್ತು ನೃತ್ಯದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ವಿಶೇಷವಾದಂಥ ಒಲವಿತ್ತು. ತಂದೆ ತಾಯಿಗಳ ಪ್ರೋತ್ಸಾಹ ಕೂಡ ಇತ್ತು, ಆದರೆ ಅದಕ್ಕೆ ಬೇಕಾದಂಥ ಅನುಕೂಲಗಳು ಅವ್ರಿಗೆ ಸಿಗಲಿಲ್ಲ. ಏನೇನೋ ಸಮಸ್ಯೆಗಳು ಬಂತು. ಹಾಗಾಗಿ ಅವ್ರಿಗೆ ಚಿಕ್ಕ ವಯಸ್ಸಿನಲ್ಲಿ ಬಾಲ್ಯದಲ್ಲಿ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಳ್ಳೋದಕ್ಕೆ ಸಂಗೀತ ಮತ್ತು ನೃತ್ಯದ ಕಡೆಗೆ ಗಮನ ಹರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಬೇರೆ ಬೇರೆ ಹಂತಗಳನ್ನು ದಾಟಿ ಕೊನೆಗೆ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಹೋಟೆಲಲ್ಲಿ ಕೆಲಸ ಮಾಡ್ತಾ ಇರೋವಂಥ ಸಂದರ್ಭದಲ್ಲೇ ಪದ್ಮನಾಭ ಭಟ್ ಅನ್ನುವರಿಂದ ನೃತ್ಯ ಮತ್ತು ಸಂಗೀತವನ್ನು ಕಲಿತಾರೆ. ಮಧುಸೂದನ್ ಅನ್ನೋರಿಂದ ಭರತನಾಟ್ಯವನ್ನು ಕೂಡ ಕಲಿತಾರೆ. ಅದಾದ ನಂತರ ಕಥಕ್ಕಳಿ, ಮಣಿಪುರಿ, ಕುಚ್ಚುಪುಡಿ, ಭಾಂಗ್ರಾ ಶೈಲಿಯ ನೃತ್ಯ ಪ್ರಕಾರಗಳನ್ನು ಕೂಡ ಅಭ್ಯಾಸ ಮಾಡ್ತಾರೆ. ಅವರು ಒಂದು 18-20 ವಯಸ್ಸಿಗೆ ಉಡುಪಿಯಿಂದ ಮದ್ರಾಸ್ ಕಡೆಗೆ ಹೋಗ್ತಾರೆ. ಮದ್ರಾಸ್ಗೆ ಹೋಗಿ ಅಲ್ಲಿ ಸಿನಿಮಾ ಕ್ಷೇತ್ರದ ಬೇರೆ ಬೇರೆ ವ್ಯಕ್ತಿಗಳನ್ನು ಭೇಟಿ ಮಾಡ್ತಾರೆ. ಭೇಟಿಯಾದ ನಂತರ ಅವರಿಗೆ ಸಿನಿಮಾಗಳಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಗುತ್ತೆ. ಏನು ನಮ್ಮ ಹರೀಶ್ ಅವರು ಮಲ್ಲೇಶ್ವರಂಯಿಂದ ಹೇಳ್ತಾ ಇದ್ದಾರೆ, ಇವರು ನಮ್ಮ ಊರಿನಲ್ಲಿ ನಮ್ಮ ತಂದೆ ಬಾಳಕುದ್ರುವಿನಲ್ಲಿ ನಮ್ಮ ತಂದೆ ಕ್ಲಾಸ್ಮೇಟ್ ಆಗಿದ್ದರು ಅಂತ ನಮ್ಮ ತಂದೆ ಹೇಳ್ತಾ ಇದ್ರು ಅಂತ ಹೇಳಿದರೆ, ಅಬ್ಬ ನಿಜವಾಗ್ಲೂ ಗ್ರೇಟ್ ರೀ. ಎಷ್ಟು ದೊಡ್ಡ ಸೆಲೆಬ್ರಿಟಿ ಅವರ ನಿಮ್ಮ ತಂದೆಗೆ ಅವ್ರ ಫ್ರೆಂಡ್ ಆಗಿದ್ದರು, ನೀವು ಅವ್ರ ಮಗ ಆಗಿದ್ದೀರಾ, ರೇಡಿಯೋದಲ್ಲಿ ಕಾರ್ಯಕ್ರಮಕ್ಕೆ ಉಳ್ಕೊಂಡು ಈ ವಿಷಯನ ನಮ್ಮ ಜೊತೆ ಶೇರ್ ಮಾಡ್ತಾ ಇದ್ರ, ನಿಜವಾಗ್ಲೂ ಖುಷಿಯಾಗುತ್ತೆ ಹರೀಶ್ ಅವರೇ ನಿಮ್ಮ ಮಾತನ್ನು ಕೇಳಿ. ಇನ್ನು ಭೀಮರಾವ್ ಅವರು ಹೇಳ್ತಾ ಇದ್ದಾರೆ, ಎಸ್ ಬಿ ಎಂ ಕಾಲದಿಂದ ಹೌದು 70-80 ದಶಕದಲ್ಲಿ ಉಡುಪಿ ಜಯರಾಮ್ ಅವರ ನೃತ್ಯ ಇಲ್ಲದಂತಹ ಸಿನಿಮಾಗಳೇ ಇಲ್ವೇನೋ ಅನಿಸುತ್ತೆ. ಉತ್ತರ, ದಕ್ಷಿಣ ಹೀಗೆ ಬೇಕಾದಷ್ಟು ಸಿನಿಮಾಗಳು, ಸನಾದಿ ಅಪ್ಪಣ್ಣ ಚಿತ್ರದ ನೃತ್ಯ ಗೀತೆಗಳಿಗೆ ಅವರು ದನಿ ಕೂಡ ಆಗಿದ್ದಾರೆ ಅಂತ ಸುದ್ದಗುಂಟೆಪಾಳ್ಯದಿಂದ ಸುಬ್ರಹ್ಮಣ್ಯ ಜಯಂತ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಏನು ನಾಗರತ್ನ ಅವರು ಹೇಳ್ತಾ ಇದ್ದಾರೆ, ವೆರಿ ಗುಡ್ ಡಾನ್ಸರ್ ಡೈರೆಕ್ಟ್ರು ಉಡುಪಿ ಜಯರಾಮ್ ಅವರು, ಭರತನಾಟ್ಯ ನಿರ್ದೇಶಕರು, ಅವರನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರೆ, ಡಾಕ್ಟರ್ ಅನಂತಕುಮಾರ್ ಅರಸ್ ಕಡಬ ಗೊಬ್ಬಿ ಇವರು ಹೇಳ್ತಾ ಇದ್ದಾರೆ. ಹೌದು, ಪರಿಮಳ ಕಾರ್ಯಕ್ರಮದಲ್ಲಿ ಭಾರತೀಯ ಚಲನಚಿತ್ರ ರಂಗದ ನೃತ್ಯ ಸಂಯೋಜಕ ಉಡುಪಿ ಜಯರಾಮ್ ಅವರ ಬಗ್ಗೆ ಹೇಳ್ತಾ ಇದ್ದೀರ, ಅವರ ಕೊಡುಗೆ ಅಮೋಘವಾದದ್ದು ಅಂತ ಹೇಳಿದಿರಿ. ಮತ್ತು ಮಡಿವಾಳ ಹನುಮಂತಪ್ಪ ಮಡಿವಾಳರ್ ಅವರು ಕೂಡ ಚೆನ್ನಾಗಿದೆ ಕಾರ್ಯಕ್ರಮ ಅಂತ ಹೇಳಿದ್ರೆ, ಯಾರೊಬ್ಬರು ಹೆಸರೇ ಹಾಕಿಲ್ಲ, ರಾಘವೇಂದ್ರ ಅಂತ ತೋರಿಸ್ತಾ ಇದೆ. ಸೊ ಹೀಗೆ ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ನಿಮ್ಮ ಮಾತುಗಳನ್ನು ಕೂಡ ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀರಿ. ಈಗ ನಾವೆಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ದಂತಹ ಸೊಗಸಾದ ಈ ಹಾಡು ಸನಾದಿಯಪ್ಪಣ್ಣ ಚಿತ್ರದಲ್ಲಿ ಎಸ್ ಜಾನಕಿ ಅವರ ಜೊತೆಗೆ ಉಡುಪಿ ಜಯರಾಮ್ ಅವರ ಧ್ವನಿ ಇದೆ. ಗೀತೆಯನ್ನು ಬರೆದವರು ಜಿ ಉದಯಶಂಕರ್, ಸಂಗೀತ ನೀಡಿದವರು ಜಿ ಕೆ.

ಹಳೆಯ ಸಿನಿಮಾಗಳಲ್ಲಿ ಥೈ ಥೈ ಸೈ ಸೈ ಅಂತ ಹೇಳಿ ನಟ ನಟಿಯರಿಗೆ ಗೆಜ್ಜೆಕಡ್ಡಿ ನೃತ್ಯಾಭ್ಯಾಸವನ್ನು ಮಾಡಿಸಿದಂತಹ ನೃತ್ಯ ಗುರು ಉಡುಪಿ ಜಯರಾಮ್ ಅವರು. ಅವ್ರ ಬಗ್ಗೆ ನಾವು ಪರಿಮಳ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸಾಕ್ತಾ ಇದ್ದೇವೆ. ಈಗ ತಾನೇ ಒಂದು ಚಂದದ ಥೈ ಥೈ ಥೈ ಅನ್ನೋ ಬಂಗಾರಿ ಹಾಡನ್ನು ಕೇಳಿದ್ವಿ. ಗಿರಿಕನ್ಯ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರು ಹಾಡನ್ನು ಬರೆದಿದ್ದು, ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು, ಡಾಕ್ಟರ್ ರಾಜ್ಕುಮಾರ್ ಅವರು ಧ್ವನಿಯಾಗಿದ್ದರು. 4:39:49 ಸಮಯ. ಟ್ಯೂನ್ ಮಾಡಿರೋದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಪರಿಮಳ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿರೋದು ಬಾನುಲಿ ಬಂಧು ಚಂದು. ಇನ್ನು ನಾಗರಾಜ್ ಶರ್ಮಾ ಅವರು ಹೇಳ್ತಾ ಇದ್ರೆ, ನಾಗರಾಜ್ ಶರ್ಮಾ ಮತ್ತೆ ವಿಜಯ್ ಅವರು, ಉಡುಪಿ ಜಯರಾಮ್ ಅವರ ಬಗ್ಗೆ ಕಾರ್ಯಕ್ರಮ ಚೆನ್ನಾಗಿದೆ. ಉಡುಪಿ ಜಯರಾಮ್ ಹಾಗೆ ಅವರ ಸಹಾಯಕಿ ದೇವಿ ಅವರು ಕೂಡ ತೆರೆ ಮೇಲೆ ಕಾಣಿಸ್ಕೊಂಡಿದ್ದಾರೆ ಅಂತ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಅವರು ಹೇಳ್ತಾರೆ. ಇನ್ನು ಹರೀಶ್ ಅವರು ಹೇಳ್ತಾ ಇದ್ರೆ, ಮಲತಾಯಿಯ ಕಾಟ ತಾಳಲಾರದೆ ಅವರು ಊರು ಬಿಟ್ಟು ಓಡಿ ಹೋಗಿ ಮುಂಬೈ ಸೇರ್ತಾರೆ, ಅಲ್ಲಿಂದ ಕಲಾವಿದರಾಗ್ತಾರೆ, ಬಹಳ ಕಷ್ಟಪಟ್ಟು ಮುಂದೆ ಬಂದರು ಅಂತ. ಹೌದು, ನಿಜ. ಇನ್ನು ಶ್ವೇತಾ ಹೆಸರಾವ್ ಸುಳ್ಯದಿಂದ 70-80 ಸಂದರ್ಭದಲ್ಲಿ ಉಡುಪಿ ಜಯರಾಮ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಬಹಳಷ್ಟು ಸಿನಿಮಾಗಳಲ್ಲಿ ನೃತ್ಯ ಸಂಯೋಜಕರಾಗಿದ್ದರು ಅಂತ ಹೇಳಿದ್ರೆ, ಹೆಬ್ಬಾಳದ ರಮೇಶ್ ಅವರು ಹೇಳ್ತಾ ಇದ್ರೆ, ಉಡುಪಿ ಜಯರಾಮ್ ಅವರ ನೃತ್ಯ ಅಂದರೆ ನಾಯಕ ನಾಯಕಿಯರು ಒಂದು ರೀತಿ ಏನೋ ದೊಡ್ಡ ಉಸಿರು ಬಿಡ್ತಾ ಇದ್ರು, ಯಾಕಂದರೆ ಅವರು ಸರಳವಾಗಿ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ರು ಕೂಡ, ಅಚ್ಚುಕಟ್ಟಾಗಿ ಹೇಳ್ಕೊಡ್ತಾ ಇದ್ರು, ಅದಕ್ಕಾಗಿ ಎಲ್ಲರಿಗೂ ಕೂಡ ಅಚ್ಚುಮೆಚ್ಚಾಗಿದ್ದರು. ಸಹ ನಿರ್ದೇಶಕಿ ದೇವಿಯವ್ರನ್ನ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಜಯರಾಮ್ ಅವರಿಗೆ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಅಂತ ಬಿ ಕೆ ಶಿವಕುಮಾರ್ ಅವರು ಇವತ್ತಿನ ಪರಿಮಳ ಕಾರ್ಯಕ್ರಮ ಸೂಪರ್ ಅಂತ ಹೇಳಿದ್ರೆ, ರಾಘವೇಂದ್ರ ಕುಂದಾಪುರದಿಂದ ಹೇಳ್ತಾ ಇದ್ರೆ, ಉಡುಪಿ ಜಯರಾಮ್ ಅವ್ರ ಬಗ್ಗೆ ಹೇಳ್ತಾ ಇದ್ದೀರಾ, ನಾವು ಮೂಲತಃ ನಮ್ಮ ಕರಾವಳಿಯ

0: ಬಂಗಾರಕಟ್ಟೆ ಬಾಳೆಕುದ್ರು ಅವರು ಮನೆ ಅಣ್ಣವರು ಬಾಳೆಕುದ್ರು ಅವ್ರ ಮನೆ ಅಣ್ಣವರ 98 ಸಿನಿಮಾಗಳಿಗೆ ಅವರು ನೃತ್ಯ ಸಂಯೋಜನೆ ಮಾಡಿದ್ದಾರೆ. ಪ್ರೀತಿ ಮಾಡುವ ತಮಾಷೆ ನೋಡೋ ಚಿತ್ರದಲ್ಲಿ ನಮ್ಮೂರು ಮೈಸೂರು ನಿಮ್ಮೂರು ಯಾವೂರು ಅಂತ ಅವರು ಕೂಡ ನೃತ್ಯ ಮಾಡಿರೋದನ್ನು ನಾವು ನೋಡಬಹುದು ಅಂತ ಇವರು ಹೇಳ್ತಾರೆ. ಇನ್ನು ಗೋವಿಂದ ರೆಡ್ಡಿ ಸವದತ್ತಿ ಯಲ್ಲಮ್ಮ ಇವರು ಕೂಡ ಹೇಳ್ತಾ ಇದ್ರೆ ಹೌದು, 80-90 ದಶಕದ ಸುಮಧುರವಾದ ಹಾಡುಗಳಿಗೆ ನೃತ್ಯ ನಿರ್ದೇಶನ ಮಾಡಿದರೆ ಬಹಳ ಚಂದ ಅಂತ. ಚಂದುಲಾಲ್ ಅವರು ಕಲಬುರಗಿಯಿಂದ, ಆಮೇಲೆ ಸುನೀತಾ ಸೋಮಯಾಜಿ ಮೈಸೂರು ಶಕ್ತಿನಗರದಿಂದ ಅವ್ರು ಹೇಳ್ತಾ ಇದ್ರೆ, ಕಳೆದ ಮಾರ್ಚಲ್ಲಿ ನಮ್ಮ ಮೈದುನನ ಮಗಳ ಮದುವೆ ಇತ್ತು, ಅದಕ್ಕೆ ಜೋಡಿ ಡಾನ್ಸ್ ಮಾಡಬೇಕು ಅಂತ ನಮ್ಗೆ ಹೇಳಿದರು. ನಾವು ನಮ್ಮೂರು ಮೈಸೂರು ನಿಮ್ಮೂರು ಯಾವರು ಅಂತ ಉಡುಪಿ ಜಯರಾಮ್ ಮತ್ತು ದೇವಿಯವರೇ ಫಿಲ್ಮಲ್ಲಿ ಮಾಡಿದ್ರಲ್ಲ ಅದನ್ನು ನಾವು ಮಾಡಿದ್ವಿ, ಎಲ್ಲ ನೆನಪಾಯಿತು ಈಗ ಅಂತ ಹೇಳಿ ಅವರು ತಮ್ಮ ಅನಿಸಿಕೆಯನ್ನು ಹೇಳ್ಕೊಂಡಿದ್ದಾರೆ.
1: ನಿತ್ಯ ವಾಕಿಂಗ್ ಮಾಡಿ, ಇದು ರೋಗದಿಂದ ನಮ್ಮನ್ನು ದೂರವಿಡುತ್ತದೆ, ಸದೃಢ ಆರೋಗ್ಯ ನೀಡುತ್ತದೆ.
2: ಮೂಳೆಗಳ ಕೋಶ ಬೆಳವಣಿಗೆ ಹೊಂದಲು, ಶಕ್ತಿಯುತವಾಗಲು ನಿತ್ಯದ ನಡಿಗೆ ಅತ್ಯುಪಯುಕ್ತ.
1: ಕೀಲುಗಳ ಸವಕಳಿ ಕಡಿಮೆಯಾಗಬೇಕೆ, ಮೂಳೆಗಳು ಶಕ್ತಿಯುತವಾಗಬೇಕೆ, ಪ್ರತಿನಿತ್ಯ ನಡೆಯಿರಿ, ಆರೋಗ್ಯ ವೃದ್ಧಿಸಿಕೊಳ್ಳಿ.
0: ನಿಜ, ಉಡುಪಿ ಜಯರಾಮ್ ಅನ್ನುವ ಈ ಮಹಾನ್ ನೃತ್ಯ ಸಂಯೋಜಕ ಶ್ರದ್ಧೆ ಮತ್ತು ಸ್ಫೂರ್ತಿಯ ಚಿಲುಮೆಯಾಗಿದ್ದರು. ಆದರೆ ಅವರ ವಯಸ್ಸಿನ ಕೊನೆಗಾಲದಲ್ಲಿ ಅವರಿಗೆ ಮರವಿನ ಸಮಸ್ಯೆ ಕೂಡ ಬಂತು. ಮರವಿನ ಸಮಸ್ಯೆಯಿಂದಾಗಿ ಅವರು ಸಾಕಷ್ಟು ತೊಂದರೆಗೊಳಗಾದರು. ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಊಟ ಮಾಡಬೇಕು ಅನ್ನೋದನ್ನು ಕೂಡ ಮರೆತು ಬಿಟ್ಟಿದ್ರು. ಆದರೆ ನೃತ್ಯವನ್ನು ಮಾತ್ರ ಮರೆತಿರಲಿಲ್ವಂತೆ. ಶಾಸ್ತ್ರೀಯ ಸಂಗೀತವನ್ನು ಕೇಳಿದ ತಕ್ಷಣ ಅವರು ಡಾನ್ಸ್ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ರು. ಅಷ್ಟರ ಮಟ್ಟಿಗೆ ನೃತ್ಯ ಅವರಲ್ಲಿ ಬೆರೆತಿತ್ತು ಅಂತ ಹೇಳಿ ಅವರ ಕುಟುಂಬದವರು ಒಂದು ಕಡೆ ಕಾರ್ಯಕ್ರಮದಲ್ಲಿ ಹೇಳಿಕೊಂಡಿದ್ದಾರೆ. ಉಡುಪಿ ಜಯರಾಮ್ ಅವರಿಗೆ ಶ್ರೀಕೃಷ್ಣ ಅಂದರೆ ಅಚ್ಚುಮೆಚ್ಚು. ಉಡುಪಿ ಅವರ ಹುಟ್ಟೂರು ಕೂಡ ಆಗಿದ್ದರಿಂದನೇ ಅವರಿಗೆ ಉಡುಪಿ ಜಯರಾಮ್ ಅನ್ನುವ ಹೆಸರೇ ಶಾಶ್ವತವಾಗಿ ನಿಲ್ತು. ಸಾಂಪ್ರದಾಯಿಕ ನೃತ್ಯ ಪ್ರಕಾರಕ್ಕೆ ಕೊನೆಗಾಲದವರೆಗೂ ಕೂಡ ಅವರು ಮನ್ನಣೆಯನ್ನು ನೀಡ್ತಾ ಇದ್ದರು. ಒಂದು ಮಾದರಿಯತವಾದಂಥ ಜೀವನವನ್ನು ನಡೆಸಿದವರು ಉಡುಪಿ ಜಯರಾಮ್ ಅವರು. ಇಷ್ಟನ್ನು ಹೇಳ್ತಾ ನಾವು ಈಗ ನಮ್ಮ ಪರಿಮಳ ಕಾರ್ಯಕ್ರಮನ ಪ್ರೀತಿ ಮಾಡೋ ತಮಾಷೆ ನೋಡೋ ಚಿತ್ರದ ಗೀತೆಯ ಜೊತೆಗೆ ಕೊನೆ ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ಭೇಟಿಯಾಗೋಣ. ಕೇಳ್ತಾ ರೀ ನಿಮ್ಮ ರೇಡಿಯೋ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಮಗೆ ಮತ್ತಷ್ಟು ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ ಅನಿಲ್ ಭಿಷ್ಟಣ್ಣನವರ ಶಮನೆವಾಡಿಯಿಂದ. ನಾವು ಚಿಕ್ಕವರಾಗಿದ್ದಾಗ ಉಡುಪಿ ಜಯರಾಮ್ ಅವರ ನಾಟ್ಯಗಳನ್ನು ಸಾಕಷ್ಟು ನೋಡಿದ್ದೇವೆ. ಕಪ್ಪು ಬಿಳುಪು ಕಲರ್ ಸಿನಿಮಾಗಳಲ್ಲಿ ಕೂಡ ನೋಡಿದ್ದೇವೆ. ಹಾಡು ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳಿದರೆ ಜಗದಾಂಬಿಕಾ ಹಂಸವಾಣಿ ಕೂಡ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸಂಪತ್ ಲಕ್ಷ್ಮಿ ಮಲ್ಲೇಶ್ವರಮಿಂದ ಕಾರ್ಯಕ್ರಮ ತುಂಬಾ ಇಷ್ಟ ಆಯಿತು ಪರಿಮಳ ಅಂತ ಹೇಳಿದರೆ ಹೌದು ಕಾರ್ಯಕ್ರಮ ಚೆನ್ನಾಗಿದೆ ಅಂತ ನೀವೆಲ್ಲರೂ ಪ್ರೀತಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದೀರಿ. ಸಂದೇಶ ಕಳಿಸಿದವರಿಗೆ ಕಾರ್ಯಕ್ರಮವನ್ನು ನಿರಂತರವಾಗಿ ಕೇಳ್ತಾ ಇರುವ ಎಲ್ಲರಿಗೂ ಕೂಡ ವಿವಿಧ ಭಾರತೀಯ ಧನ್ಯವಾದಗಳು. ಮತ್ತೊಂದು ಮೆಸೇಜ್ ಬಂದಿದೆ, ಅಪ್ರತಿಮ ನೃತ್ಯ ಶಿಲ್ಪಿಗೆ ನನ್ನದು ಒಂದು ನಮನ. ಅಪ್ರತಿಮ ನೃತ್ಯ ಶಿಲ್ಪಿಗೆ ನನ್ನದೊಂದು ನಮನ ಸಲ್ಲಿಸೋ ಅವಕಾಶ ಸಿಕ್ಕಿರುವಾಗ ಸುಮ್ಮನೆ ಇರೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳಿ ಮಂಗಳಾ ಅವರು ಮೈಸೂರಿನಿಂದ ಮೆಸೇಜ್ ಮಾಡಿದರೆ ಎಸ್ ಜಗದೀಶ್ವರಾಚಾರ್ಯ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರೆ ಹೌದು ಹೌದು ನಂದು ಒಂದು ಮೆಸೇಜ್ ಓದ್ಬಿಡಿ. ಕನ್ನಡ ಚಿತ್ರರಂಗದಲ್ಲಿ ಒಂದು ಕಾಲದಲ್ಲಿ ನೃತ್ಯ ಅಂದರೆ ಉಡುಪಿ ಜಯರಾಮ್, ಛಾಯಾಗ್ರಹಣ ಅಂದರೆ ಚಿಟ್ಟಿ ಬಾಬು, ಸಾಹಸ ಅಂದರೆ ಶಿವಯ್ಯ. ಎಂಥ ಸುಂದರ ಸನ್ನಿವೇಶಗಳನ್ನು ಕೂಡ ನೆನಪಿಸುವಂತಹ ಕಾರ್ಯಕ್ರಮ ಇದು ಪರಿಮಳ. ಧನ್ಯವಾದಗಳು ಅಂತ ಹೇಳ್ತಾರೆ. ಇನ್ನು ಸ್ವರೂಪ್ ಲೋಕೇಶ್ ಕುಣಿಗಲ್ಲಿಂದ ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ, ಕೇಳಿ ಸಂತೋಷವಾಯಿತು ಅಂತ ಹೇಳ್ತಾ ಇದ್ರೆ. ಹೀಗೆ ನಿಮ್ಮೆಲ್ಲರ ಪ್ರೀತಿಯ ಮಾತುಗಳ ಜೊತೆಗೆ ನಾನು ಸದ್ಯಕ್ಕೆ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಟಾಟಾ ಬಾಬಾಯ್. ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ಭೇಟಿಯಾಗೋಣ. ಕೇಳ್ತಾ ರೀ ಇದು ನಿಮ್ಮ ರೇಡಿಯೋ ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. ಇಷ್ಟೊತ್ತು ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ಚಂದು ಬಾನುಲಿ ಬಂಧು ಅಂತ ಹೇಳಬೇಕಾದ್ರೆ ಶಕುಂತಲಾ ಶಂಕರ್ ಮಂಡ್ಯದಿಂದ ನಮಸ್ತೆ, ನಾನು ಕೂಡ ನಿಮ್ಮ ಜೊತೆಯಾಗಿದ್ದೇನೆ ಅಂತ ಹೇಳ್ತಾ ಇದ್ರೆ ಹೀಗೆ ಇದು ನಿರಂತರವಾಗಿ ಮುಂದುವರಿತಾ ಹೋಗುತ್ತೆ. ಹೌದು, ನೀವೆಲ್ಲ ರೇಡಿಯೋ ಕೇಳ್ತಾ ಇದ್ದೀರಾ, ಮಾತಾಡ್ತಾ ಇದ್ದೀರಾ, ಕೆಲವರಿಗೆ ಮೆಸೇಜ್ ಮಾಡೋಕ್ಕೆ ಆಗ್ತಾ ಇಲ್ಲ, ಆದರೂ ಕೂಡ ಎಲ್ಲರಿಗೂ ಕೂಡ ವಿವಿಧ ಭಾರತಿ ಜೊತೆಯಾಗಿರುತ್ತೆ, ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇರುತ್ತೆ. ನಿಮ್ಮ ಮೆಚ್ಚಿನ ಸಂಗಾತಿ ವಿವಿಧ ಭಾರತಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಶುಭ ಸಂಜೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಸ್ಟುಡಿಯೋ ಸಮಯ 5 ಗಂಟೆ. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉದ್ಯಾನವನಗಳ ತಿದ್ದುಪಡಿ ವಿಧೇಯಕ ವಾಪಸ್ ಪಡೆಯಲು ರಾಜ್ಯ ಸರ್ಕಾರ ಸಂಪುಟ ಸಭೆಯಲ್ಲಿ ನಿರ್ಧರಿಸಿದೆ. ಜನರ ಆಕ್ಷೇಪ ಮತ್ತು ಪರಿಸರ ಸಂರಕ್ಷಣೆ ವಿಚಾರ ಗಮನದಲ್ಲಿಟ್ಟುಕೊಂಡು ಸರ್ಕಾರ ತನ್ನ ನಿಲುವು ಬದಲಾಯಿಸಿದೆ. ದೇಶದಲ್ಲಿ ರಸ್ತೆ ಸುರಕ್ಷತೆಯನ್ನು ಸುಧಾರಿಸುವ ಪ್ರಯತ್ನಗಳ ಭಾಗವಾಗಿ 2027ರಲ್ಲಿ ಭಾರತ್ ಎನ್ಸಿಎಪಿ 2.0 ಜಾರಿಗೆ ಬರಲಿದೆ. ಸುರಕ್ಷಿತ ಚಾಲಕರಿಗೆ ಬಹುಮಾನಗಳು ಹಾಗೂ ಉಲ್ಲಂಘಿಸುವವರ ಪರವಾನಿಗೆಯನ್ನು ಅಮಾನತುಗೊಳಿಸಲಾಗುವುದು ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. ಭಾರತ ಮತ್ತು ಬೆಲ್ಜಿಯಂ ನಡುವೆ ಇಂದು ರಕ್ಷಣೆ, ನವೀಕರಿಸಬಹುದಾದ ಇಂಧನ ಕ್ಷೇತ್ರಗಳಲ್ಲಿನ ಸಹಕಾರ, ಸೈಬರ್ ಅಪರಾಧ, ರಾಜತಾಂತ್ರಿಕ ತರಬೇತಿ ಸೇರಿದಂತೆ ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ರಾಜ್ಯದ ಒಟ್ಟು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನು 2030ರ ವೇಳೆಗೆ ಪ್ರಸ್ತುತ ಇರುವ 39 ಗಿಗಾವ್ಯಾಟ್ನಿಂದ 66 ಗಿಗಾವ್ಯಾಟ್ಗೆ ಹೆಚ್ಚಿಸುವ 10 ವರ್ಷಗಳ ಕಾರ್ಯತಂತ್ರವನ್ನು ಸರ್ಕಾರ ರೂಪಿಸಿದೆ. ಮುಂದಿನ 5 ವರ್ಷಗಳಲ್ಲಿ 2-3 ಲಕ್ಷ ಕೋಟಿ ರೂಪಾಯಿ ಖಾಸಗಿ ಹೂಡಿಕೆಯನ್ನು ಆಕರ್ಷಿಸುವ ನಿರೀಕ್ಷೆ ಇದೆ ಎಂದು ಇಂಧನ ಇಲಾಖೆ ಅಪರ ಕಾರ್ಯದರ್ಶಿ ಗೌರವ್ ಗುಪ್ತಾ ಹೇಳಿದ್ದಾರೆ. ಜಾರ್ಖಂಡ್ನಲ್ಲಿ ಇಕೋ ಟೂರಿಸಂ ಅಭಿವೃದ್ದಿಗೆ ರಾಜ್ಯ ಮಾರ್ಗದರ್ಶನ ನೀಡಲಿದೆ. ಶೀಘ್ರವೇ ಉಭಯ ರಾಜ್ಯಗಳ ನಡುವೆ ಒಪ್ಪಂದ ಮಾಡಿಕೊಳ್ಳಲಾಗುವುದು ಎಂದು ಇಂಧನ ಹಾಗೂ ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ತೈಲ ಬೆಲೆ ಏರಿಕೆಯ ಆತಂಕದ ನಡುವೆ ಸೆನ್ಸೆಕ್ಸ್ 417 ಅಂಕಗಳ ಕುಸಿತ ಕಂಡಿದೆ. ಈ ಮಧ್ಯೆ ಡಾಲರ್ ವಿರುದ್ಧ ರೂಪಾಯಿ ಮೌಲ್ಯ ಚೇತರಿಕೆ ಕಂಡಿದ್ದು ಒಂದೇ ದಿನ 47 ಪೈಸೆ ಹೆಚ್ಚಳ ಆಗಿದೆ. ಮುಂಬೈನಲ್ಲಿ ಬಿಸಿಸಿಐ ಪರಿಶೀಲನಾ ಸಭೆ ನಡೆಯುತ್ತಿದ್ದು ಭಾರತ ಟಿ20 ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಟೆಸ್ಟ್ ಮತ್ತು ಏಕದಿನ

ತಂಡದ ನಾಯಕ ಶುಭಮನ್ ಗಿಲ್, ಮುಖ್ಯ ಕೋಚ್ ಗೌತಮ್ ಗಂಭೀರ್ ಹಾಗೂ ವಿವಿಎಸ್ ಲಕ್ಷ್ಮಣ್ ಸಭೆಯಲ್ಲಿ ಭಾಗವಹಿಸಿದ್ದಾರೆ. 2047 ಮಹಿಳಾ ಚಾಂಪಿಯನ್ಸ್ ಟ್ರೋಫಿ ಪಂದ್ಯ ವಡೋದರಾದಲ್ಲಿ ನಡೆಯಲಿದೆ. ಫೆಬ್ರವರಿ 14-28 ನಡೆಯಲಿರುವ ಪಂದ್ಯದಲ್ಲಿ ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಭಾರತ, ನ್ಯೂಜಿಲೆಂಡ್, ದಕ್ಷಿಣ ಆಫ್ರಿಕಾ ಮತ್ತು ಶ್ರೀಲಂಕಾ ತಂಡಗಳು ಸೆಣಸಲಿವೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 18:00.

0: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
1: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
0: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
2: ವಿವಿಧ ಭಾರತಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
3: ಹಾಯ್, ಹಲೋ, ನಮಸ್ಕಾರ ಪ್ರೀತಿಯ ಶ್ರೋತೃಗಳಿಗೆ. ಇಂದು ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರು ಪರಿಚಯ. 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ, 6:02 ಸೇಫ್ ಡ್ರೈವ್ ಗಾನ ಬಚಾನ, 6:55 ಕನ್ನಡ ರತ್ನ ಭಂಡಾರ ಮರುಪ್ರಸಾರ, 7:22 ಕಗ್ಗದ ಸಿರಿ, 8:02 ನಮ್ಮ ಆಯ್ಕೆ, 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮ ನಿನಾದ. ನಾಳೆ ಬೆಳಿಗ್ಗೆ 6:05 ನಾದೋಪಾಸನೆ ಕಾರ್ಯಕ್ರಮ, 7:15 ಶುಭೋದಯ ಕರ್ನಾಟಕದಲ್ಲಿ ಕನ್ನಡ ರತ್ನ ಭಂಡಾರ ಭಾವಗೀತೆ ಹಾಗೂ ಚಿತ್ರಗೀತೆಗಳನ್ನು ಕೇಳಬಹುದು. 9:00 ಇಂದಿನ ವಿಶೇಷ ಕಾರ್ಯಕ್ರಮ ಇರುತ್ತೆ. 10:02 ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಹಾಡುಗಳು, 11:30 ಕಲಾಭಾರತಿ. ಹನ್ನೆರಡು ಗಂಟೆ 5 ನಿಮಿಷಕ್ಕೆ ಕರೆಗೊಂದು ಹಾಡು, 1:02 ಕನ್ನಡ ಚಿತ್ರಗೀತೆಗಳು, 1:20 ಸಿನಿ ಕ್ವಿಸ್, 2:15 ಸ್ಪಂದನ ಕಾರ್ಯಕ್ರಮ, 2:40 ಚಿತ್ರತಾಣ, 3:00 ಸಖಿ ಸಹೇಲಿ, 4:00 ಪರಿಮಳ ಕಾರ್ಯಕ್ರಮ, 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ, 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ. ಆರು ಗಂಟೆ 2 ನಿಮಿಷಕ್ಕೆ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾ ಇದ್ದಾರೆ. ನಿವೃತ್ತ ಕ್ಯಾಪ್ಟನ್ ಪಿ ಗಂಗಾಧರ್ ಅವರು ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ ಕದಂ ನಿರ್ಮಾಣ ಜಾಂಬಣ್ಣ ಆಶಿಹಾಳ್. 6:55 ಕನ್ನಡ ರತ್ನ ಭಂಡಾರ ಮರುಪ್ರಸಾರ, 7:22 ಕಗ್ಗದ ಸಿರಿ, 8:02 ಯುವಧ್ವನಿ, 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮ ನಿನಾದ. ಇದಿಷ್ಟು ಇಂದು ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರುಪರಿಚಯ.

ಹಾಯ್ ಹಲೋ ನಮಸ್ಕಾರ, ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಸೇಫ್ ರೈ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತಿರೋದು ನಾನು ನಿಮ್ಮ ಆರ್ಜೆ ಸ್ವಾತಿ. ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಏನು ವಿಷಯ, ಏನು ಥೀಮ್ ಗೊತ್ತಾ? ಸಾಮಾನ್ಯವಾಗಿ ಒಂದು ಮಗು ಹುಟ್ಟಿದಾಗ ಏನಾಗುತ್ತೆ, ಅದು ಹೆಣ್ಮಗು ಏನಾದರೂ ಆಗ್ಬಿಟ್ರೆ ಅಂತೂ ಆ ತಾಯಿಗೆ ಅವಾಗ್ಲಿಂದನೇ ಒಂದು ಆಸೆ, ಅದಕ್ಕೆ ಆ ಥರ ಡ್ರೆಸ್ ಮಾಡಬೇಕು, ಈ ಥರ ಡ್ರೆಸ್ ಮಾಡಬೇಕು, ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕಬೇಕು ಹೀಗೆ. ಅಥವಾ ನೀವೆಲ್ಲಾದರೂ ಫಂಕ್ಷನ್ಗೆ ಹೊರಟ್ರಿ ಅಂತ ಇಟ್ಕೊಳ್ಳಿ, ಗಂಡಸರಾದರೆ ಒಂದು ಪ್ಯಾಂಟ್ ಶರ್ಟು ಹಾಕೊಂಡ್ಬಿಡ್ತಾರಲ್ವ, ಏನೋ ಒಂದು ಜುಬ್ಬಾನೋ ಏನೋ ಹಾಕ್ಕೊಂಡು ರೆಡಿ ಆಗಿಬಿಡ್ತಾರೆ. ಹೆಣ್ಮಕ್ಳಿಗೆ ಹಾಗಾಗತ್ತಾ? ಬಳೆ ಹಾಕ್ಕೋಬೇಕು, ಬೊಟ್ಟಿಟ್ಕೋಬೇಕು, ತಲೆ ಬಾಚ್ಕೋಬೇಕು, ಹೂ ಮುಟ್ಕೋಬೇಕು, ಸೀರೆ ಉಟ್ಕೋಬೇಕು, ಎಲ್ಲ ಮ್ಯಾಚಿಂಗ್ ಸೆಟ್ ಹಾಕ್ಕೋಬೇಕು. ಹೀಗೆ ಹೆಣ್ಣುಮಕ್ಕಳು ಅಂದ್ರೇನೇ ಅಲಂಕಾರ ಪ್ರಿಯರು ಅಂತ ಹೇಳ್ತಾರೆ. ನಾವು ಲಕ್ಷ್ಮಿ, ಗೌರಿ ಹೀಗೆ ಯಾವುದೇ ದೇವತೆಗಳನ್ನು ಪೂಜೆ ಮಾಡೋದಾದರೂ ಕೂಡ ಎಷ್ಟು ಅಲಂಕಾರ ಮಾಡಿ ಪೂಜೆ ಮಾಡ್ತೀವಿ ಅಲ್ವಾ? ಹೆಣ್ಣು ಮಕ್ಕಳು ಅಲಂಕಾರ ಪ್ರಿಯರು ಅಂದರೆ ಖಂಡಿತ ತಪ್ಪಿಲ್ಲ. ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಹೆಣ್ಣು ಮಕ್ಕಳ ಅಲಂಕಾರದ ಬಗ್ಗೆ ಇರುವಂತಹ ಹಾಡುಗಳು ಪ್ಲೇ ಆಗುತ್ತೆ. ಅದು ಕಾಲುಂಗುರ ಆಗಿರ್ಬೋದು, ಬಳೆ ಆಗಿರ್ಬೋದು, ಮೂಗುತಿ ಆಗಿರ್ಬೋದು, ಸೀರೆ ಆಗಿರ್ಬೋದು, ಒಟ್ಟಿನಲ್ಲಿ ಹೆಣ್ಣು ಮಕ್ಕಳು ಯಾವ್ಯಾವ ವಸ್ತುಗಳನ್ನು ಅಲಂಕಾರಕ್ಕೆ ಬಳಸ್ಕೋತಾರೋ ಆ ಒಂದು ವಸ್ತುವಿನ ಶೀರ್ಷಿಕೆ ಇರುವಂತಹ ಗೀತೆಗಳು ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಪ್ರಸಾರ ಆಗುತ್ತೆ. ಕೇಳಿ ಎಂಜಾಯ್ ಮಾಡಿ. ನಿಮಗೂ ಯಾವುದಾದ್ರೂ ಗೀತೆ ಗೊತ್ತಿದ್ರೆ ನಮಗೆ ಸಂದೇಶ ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9483092949948109192 ಅಂತ ಹೇಳ್ತಾ ಮೊದಲ ಗೀತೆ ಮೂಡಿ ಬರ್ತಿದೆ. ನಾಗಮಂಡಲ ಚಿತ್ರದಿಂದ ರತ್ನಮಾಲ ಪ್ರಕಾಶ್ ಅವರು ಹಾಡಿದ್ದಾರೆ, ಗೋಪಾಲ್ ಯಾಜ್ಞಿಕ್ ಅವರ ಸಾಹಿತ್ಯ, ಸಿ ಅಶ್ವಥ್ರವರ ಸಂಗೀತ ಇದೆ.

ಹೆಣ್ಣು ಮಕ್ಕಳಿಗೆ ಏನು ಗೊತ್ತಾ, ಈ ಕಾಲುಂಗರ, ತಾಳಿ ಅಥವಾ ಇದೆರಡು ಹಾಂ ಹೇಳ್ಬೋದು ಮದುವೆ ಆದಮೇಲೆ ಸಿಗುವಂಥ ಒಂದು ಸೌಭಾಗ್ಯ. ಆದರೆ ಒಂದು ಹೆಣ್ಣು ಹುಟ್ಟಿದಾಗಿಂದನೇ ಅರಿಶಿಣ, ಕುಂಕುಮ, ಬಳೆಗಳು ಅದೆಲ್ಲ ಅವಳ ಆಸ್ತಿ. ಅವಳಿಗೆ ಅದಕ್ಕೆ ಯಾವ ಕಟ್ಟುನಿಟ್ಟು ಇಲ್ಲ. ಯಾವಾಗ ಬೇಕಾದರೂ ಕೆನೆ ತುಂಬ ಅರಿಶಿಣ, ಕುಂಕುಮ, ಹೂವು, ಕೈಗೆ ಬಳೆ ಇದೆಲ್ಲ ಅವಳು ಲೈಫ್ ಲಾಂಗ್ ಕೊನೆ ಉಸಿರಿರೋ ತನಕ ಅವಳ ಒಂದು ಆಸ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಲ್ವಾ? ಅರಿಶಿಣ ಕುಂಕುಮದ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಗೀತೆಯನ್ನು ಹಾಡಿದ್ದಾರೆ. ಹಂಸಲೇಖಾರ್ ಅವರ ಸಾಹಿತ್ಯ ಹಾಗೂ ಸಂಗೀತ ಇದೆ. ತಾಯಿ ಇಲ್ಲದ ತವರು ಚಿತ್ರದಿಂದ ಈ ಗೀತೆ ಮೂಡಿ ಬರ್ತಾ ಇದೆ.

ಆಹಾ, ಮುಖದಲ್ಲಿ ಒಂದು ಮೂಗುತಿ ಇದ್ರೆ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾರೆ ಅಲ್ವಾ? ಅದರಲ್ಲೂ ಈ ಉತ್ತರ ಕರ್ನಾಟಕದ ಕಡೆ ನೀವು ನೋಡಬೇಕು, ಎಷ್ಟು ದೊಡ್ಡ ದೊಡ್ಡ ಮೂಗುತಿಯನ್ನು ಅವರು ಹಾಕ್ಕೊಂಡಿರ್ತಾರೆ. ಇನ್ನು ಗೌರಿ ಹಬ್ಬ ಬೇರೆ ಹತ್ರ ಬರ್ತಾ ಇದೆ. ಎಲ್ಲರ ಮನೆಯಲ್ಲಿ ಎಲ್ಲ ಹೆಣ್ಮಕ್ಕಳು ಗಾಜಿನ ಬಳೆಗಳನ್ನು ತಗೊಳ್ಳೋಂಥ ಶಾಪಿಂಗ್ನಲ್ಲಿ ಫುಲ್ ಬಿಸಿ ಹಾಕಿರ್ತಾರೆ. ಈ ಬಳೆ ಅಂದ್ರೇ ಒಂದು ಎಮೋಷನ್ಸ್ ಅಥವಾ ಒಂದು ಭಾವನಾತ್ಮಕವಾದ ಬಂಧ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದರಲ್ಲೂ ತವ್ರ ಮನೆಯಿಂದ ಬಳೆ ಕೊಟ್ಟಿದ್ದಾರೆ ಅಂದರೆ ಏನೋ ಒಂದು ಖುಷಿ, ಸಂತೋಷ. ಗಂಡ ಹೆಂಡತಿಗೆ ಬಳೆ ತಂದುಕೊಟ್ಟಾಗ ಆಗುವಂತಹ ಖುಷಿ, ಅದು ಇನ್ನೊಂಥರ ಅನುಭವ. ಸೊ ಬಳೆಯ ಬಗ್ಗೆ ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ಮೂಡಿ ಬರ್ತಾ ಇದೆ. ಅವನೇ ನನ್ನ ಗಂಡ ಚಿತ್ರದಿಂದ ಲತಾ ಹಂಸಲೇಖಾರ್ ಅವರು ಹಾಡಿದ್ದಾರೆ. ಹಂಸಲೇಖಾರ್ ಅವರ ಸಾಹಿತ್ಯ ಹಾಗೂ ಸಂಗೀತ ಇದೆ. ಮುಂದಿನ ಗೀತೆ ದಾಹ ಚಿತ್ರದಿಂದ ಭಾಗ್ಯದ ಬಳೆಗಾರ ಅನ್ನುವ ಗೀತೆ ಮೂಡಿ ಬರ್ತಾ ಇದೆ.

ಹೆಣ್ಣಿನ ಪ್ರತಿಯೊಂದು ಅಲಂಕಾರದ ಹಿಂದೆ ವೈಜ್ಞಾನಿಕವಾದ ಕಾರಣಗಳು ಕೂಡ ಇದೆ. ನಮ್ಮ ಹಿರಿಯರು ಸುಮ್ಮನೆ ಅದನ್ನು ಅಲಂಕಾರಿಕ ವಸ್ತು ಅಂತ ಮಾಡಲಿಲ್ಲ. ಮದುವೆ ಆದಮೇಲೆ ಹೆಣ್ಣು ಮಕ್ಕಳು ಕಾಲಿಗೆ ಕಾಲುಂಗರವನ್ನು ಹಾಕ್ಕೊಳ್ತಾರೆ. ಅದು ಬೆಳ್ಳಿಯದ್ದಾಗಿದ್ದರೆ ತುಂಬಾ ಒಳ್ಳೆಯದು. ಅದರಲ್ಲೂ ಆ ಬೆಳ್ಳಿ ಕಾಲುಂಗರ ನಮ್ಮ ಹೆಬ್ಬೆರಳಿನ ಪಕ್ಕದ ತೋರುಬೆರಳಿಗೆ ಹಾಕೋದ್ರಿಂದ ಅಲ್ಲಿರುವಂತಹ ಒಂದು ನರ ಗರ್ಭಕೋಶಕ್ಕೆ ಕನೆಕ್ಟ್ ಆಗಿರುತ್ತಂತೆ. ಹಾಗಾಗಿ ಆ ಬೆಳ್ಳಿಯ ಒಂದು ಅಂಶ ಅಲ್ಲಿಗೆ ತಾಗತ್ತೆ. ಹಾಗೆಯೇ ಅದೊಂಥರ ಆಕ್ಯುಪಂಚರ್ ಥರ ಆ ಒಂದು ಪ್ರೆಷರ್ ಇದೆ ಅಲ್ಲ, ಅದು ತುಂಬಾ ಒಳ್ಳೆಯದಾಗತ್ತೆ.

ಅವರ ಒಂದು ಹೆಲ್ತಿಗೆ ಅಂತ ಹೇಳಿ ಹೇಳ್ತಾರೆ. ಈಗ ಕೇಳಿ ಕಾಲುಂಗುರದ ಗೀತೆ, ಎಸ್ ಜಾನಕಿಯವರ ಧ್ವನಿಯಲ್ಲಿ ಬೆಳ್ಳಿ ಕಾಲುಂಗುರ ಚಿತ್ರದಿಂದ.

0: ಮುಂದಿನ ಗೀತೆ ಮೂಡಿ ಬರ್ತಿದೆ. ಕೌರವ ಚಿತ್ರದಿಂದ ಎಲ್ಎನ್ ಶಾಸ್ತ್ರಿ ಅವರು ಹಾಡಿದ್ದಾರೆ. ಹೆಣ್ಣು ಮಕ್ಕಳಿಗೆ ಸೀರೆ ಅಂದರೆ ಅದೇನೋ ಒಂಥರ ಆಸೆ, ಮೋಹ, ಅಥವಾ ಅದು ಎಷ್ಟಿದ್ರೂ ಸಾಕಾಗಲ್ಲ ಅನ್ನುವಂಥ ಒಂದು ಭಾವ. ಮನೇಲಿ ಬೀರಿನಲ್ಲಿ ಅಥವಾ ಎಲ್ಲಾದರೂ ಅಷ್ಟೆ, ಸಾಕಷ್ಟು ಸೀರೆ ಇದ್ದರೂ ಕೂಡ ಯಾವುದಾದ್ರೂ ಫಂಕ್ಷನಿಗೆ ಹೋಗಬೇಕು ಅಂದರೆ ಅಯ್ಯೋ ನನ್ನ ಹತ್ರ ಸೀರೆನೇ ಇಲ್ವಲ್ಲ ಅಂತ ಅನಿಸೋದು ಎಲ್ಲ ಹೆಣ್ಮಕ್ಳ ಒಂದು ಯೋಚನೆ. ಅಂತ ಸೀರೆಯ ಬಗ್ಗೆ ಒಂದು ಹಾಡು ಮೂಡಿ ಬರ್ತಿದೆ. ಎಲ್ಎನ್ ಶಾಸ್ತ್ರಿ ಹಾಗೂ ಕುಸುಮ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಹಂಸಲೇಖಾರ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ.
1: ಸೀರೆ ಉಟ್ಕೊಂಡು ಮೊಣಕಾಲ್ ಗಂಟ

ಇನ್ನು ಬೆಳ್ಳಿ ಗೆಜ್ಜೆ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ಸಣ್ಣ ಹುಟ್ಟಿದ ಮಗುವಿಗೆ ಕೂಡ ಬೆಳ್ಳಿ ಗೆಜ್ಜೆ ಹಾಕ್ತಾರೆ. ಆ ಒಂದು ಗೆಜ್ಜೆಯ ನಾದ ಮನೆಯಲ್ಲಿ ಕಿವಿಗೆ ಕೇಳ್ತಾ ಇದ್ರೆ ಆಹಾ ಎಂಥ ಇಂಪು ಅಲ್ವಾ. ಆ ಸಣ್ಣ ನಾದ ಆದರೆ ಮನಸ್ಸಿಗೆ ಎಷ್ಟು ಖುಷಿ ಕೊಡುತ್ತೆ, ಎಷ್ಟು ನೆಮ್ಮದಿಯನ್ನು ಕೊಡುತ್ತೆ ಆ ಗೆಜ್ಜೆಯ ನಾದ. ಅಂತಹ ಬೆಳ್ಳಿ ಗೆಜ್ಜೆಯ ಬಗ್ಗೆ ಇರುವಂತಹ ಗೀತೆ ಮೂಡಿ ಬರ್ತಿದೆ. ಕೊಡಗಿನ ಕಾವೇರಿ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರು ಹಾಡಿದ್ದಾರೆ. ಹಂಸಲೇಖಾರವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ. ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್. ನಾನು ನಿಮ್ಮ ಆರ್ ಜೆ ಸ್ವಾತಿ.

ಆಗ್ತದೆ ಅಂತ ಹೇಳ್ತಿದ್ರೆ, ಸೌರಾಷ್ಟ್ರಪೇಟ್ ಬೆಂಗಳೂರು ಅಮರಾವತಿ ಹರಿಕುಮಾರ್ ಅವರು ಸಂದೇಶ ಕಳಿಸಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ಇಂದಿನ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಹಾಕ್ತಿರುವ ಹಾಡುಗಳು ಸೂಪರ್ ಆಗಿದೆ ಅಂತಿರೋದು ಜಯಕುಮಾರ್ ದಾಸನ ಹಳ್ಳಿಯಿಂದ. ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿಂದ ಸಂದೇಶ ಕಳಿಸಿದ್ದಾರೆ. ಹಲಸೂರಿನಿಂದ ರಾಜೇಶ್ ಅವರು, ಹಾಗೆಯೇ ಯಾರಿದು ವಾಣಿಶ್ರೀ ಅವರು ಧಾರವಾಡದಿಂದ ಸಂದೇಶ ಕಳಿಸಿದ್ದಾರೆ. ವಿಜಯ್ ಅವರು ವಿಲ್ಸನ್ ಗಾರ್ಡನ್ನಿಂದ, ನಾಗರಾಜ್ ಶರ್ಮಾ ಅವರು ಸಂದೇಶ ಕಳಿಸಿದ್ದಾರೆ. ಗೀತಾ ಜೋಶಿ ಅವರು ಸಂಗೀತ ಸಂದೇಶ ಕಳಿಸಿ ಹಾಡುಗಳು ಸೂಪರ್ ಆಗಿದೆ ಅಂತಿದ್ರೆ, ಕಲಬುರಗಿ ಜಿಲ್ಲೆಯಿಂದ ಕಡಗಂಚಿಯಿಂದ ಧರ್ಮಣ್ಣ ದನಿ ಅವರು ಸಂದೇಶ ಕಳಿಸಿದ್ದಾರೆ. ಗುಳೇದಗುಡ್ಡದಿಂದ ವಿರೂಪಾಕ್ಷ ಅವರು, ಹರೀಶ್ ಅವರು ಮಲ್ಲೇಶ್ವರದಿಂದ, ಹಾಗೆಯೇ ಶ್ವೇತಾ ಎಸ್ ರಾವ್ ಸುಳ್ಯದಿಂದ, ವಸಂತ್ ಕುಮಾರ್ ತಿಪ್ಟೂರ್ನಿಂದ, ಕವಿತಾ ಶ್ರೀನಿವಾಸ್ ಅವರು ವಯಸ್ ಕಾಲೋನಿ ಧಾರವಾಡದಿಂದ, ಶಕುಂತಲಾ ಶಂಕರ್ ಅವರು ಮಂಡ್ಯದಿಂದ, ವಿರೂಪಾಕ್ಷಪ್ಪ ಕಾವ್ಯ ಗೌರಿ ರೇಣುಕಾ ರುದ್ರಪ್ಪ ಮಡಿವಾಳ ಇಂದರ್ಗಿಯಿಂದ, ಅಶೋಕ್ ಕುಮಾರ್ ಮಂಜುಳಾ ಪ್ರಜ್ವಲ್ ಲೋಹಿತ್ ಮುಳಬಾಗಿಲು ಮುತ್ಯಾಲ್ಪೇಟೆಯಿಂದ, ಹಾಡುಗಳು ಸೂಪರ್ ಆಗಿದೆ, ನಿಮ್ಮ ನಿರೂಪಣೆ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಗೀತೆ ಮೂಡಿ ಬರ್ತಿದೆ ಮೈಸೂರು ಹುಲಿ ಚಿತ್ರದಿಂದ. ರಮೇಶ್ ಚಂದ್ರ ಹಾಗೂ ಮಂಜುಳಾ ಗುರುರಾಜ್ ಈ ಗೀತೆಯನ್ನು ಹಾಡಿದ್ದಾರೆ. ನಾಗೇಂದ್ರ ಮಾಗಡಿ ಅವರ ಸಾಹಿತ್ಯ, ಪ್ರಭಾಕರ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

0: ಶಕುಂತಲಾ ಶಂಕರ್ ಮಂಡ್ಯದಿಂದ ಹೇಳ್ತಾ ಇದ್ದಾರೆ, ಹೆಣ್ಣಿನ ಸೌಂದರ್ಯದ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಹಣೆಗೆ ಸಿಂಧೂರವೇ ಒಡವೆ, ಮೂಗಿಗೆ ಮೂಗುತಿಯೇ ನಗು, ಕಿವಿಗೆ ಓಲಿಯೇ ಅಂದ, ಕೈಗಳಿಗೆ ಬಳೆಯೇ ಆರತಿ, ಅವಳ ಕುತ್ತಿಗೆಗೆ ತಾಳಿಯೇ ಶ್ರೀರಕ್ಷೆ. ಹೆಣ್ಣು ಯಾವ ದೇವತೆಗೂ ಕಮ್ಮಿ ಇಲ್ಲ, ಆಕೆ ಮನೆಯ ಮಹಾಲಕ್ಷ್ಮಿ. ನಿಮ್ಮ ನಿರೂಪಣೆಗೆ ಪ್ರಸ್ತುತಪಡಿಸ್ತಿರೋ ಕಾರ್ಯಕ್ರಮಕ್ಕೆ ಕೋಟಿ ಕೋಟಿ ನಮನ ಅಂತ ಹೇಳ್ತಿದ್ದಾರೆ ಮಾಧವನ್ ಅವರು. ಜಯಲಕ್ಷ್ಮಿ, ಚೆನ್ನೈಯಿಂದ ಕಾರ್ಯಕ್ರಮ ಕೇಳ್ತಿದ್ದೀನಿ, ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ರೆ, ನಾನು ಕೇಳ್ತಾ ಇದ್ದೀನಿ, ಜೊತೆಯಲ್ಲಿದ್ದೀನಿ ಅಂತಿರೋದು ಅನಂತರಾಜ್ ಗೊರಲ್ಡುಕು, ಹಿರಿಯೂರು ತಾಲೂಕಿನಿಂದ. ಕೆಎಸ್ಆರ್ಟಿಸಿ ಅಶೋಕ್ ಕುಮಾರ್, ಮಂಜುಳಾ ಪ್ರಜ್ವಲ್, ಲೋಹಿತ್ ಮುಳಬಾಗಿಲು, ಮುತ್ಯಾಲಪೇಟೆಯಿಂದ ಹಾಡುಗಳು ಸೂಪರ್ ಆಗಿದೆ, ಧನ್ಯವಾದ ಅಂತಿದ್ರೆ, ಡಾಕ್ಟರ್ ಅನಂತ್ಕುಮಾರ್ ಅರಸು, ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ. ಓಲ್ಡ್ ಇಸ್ ಗೋಲ್ಡ್ನ ಹೆಣ್ಣಿನ ಶೃಂಗಾರದ ಪೂರಕ ಸಾಧನಗಳ ಬಗ್ಗೆ ಚಿತ್ರಗಳ ಗೀತೆಗಳು, ಅತ್ಯಂತ ಅಪರೂಪದ ಹಾಡುಗಳು, ಮಧುರ ಹಾಗೂ ಸಂಗೀತಮಯವಾಗಿದ್ದು ಧನ್ಯವಾದ ಅಂತ ಹೇಳ್ತಿದ್ದಾರೆ. ಸಂದೇಶವನ್ನು ಕಳಿಸಿದ ಪ್ರತಿಯೊಬ್ಬರಿಗೂ ಪ್ರೀತಿಯ ಧನ್ಯವಾದಗಳು. ಶ್ರುತಿ ಮಂಜುನಾಥ್ ಬಸವನಹಳ್ಳಿ ಕೊಪ್ಪಲು ಅರಕಲಗೂಡಿನಿಂದ ಕೂಡ ಸಂದೇಶ ಕಳಿಸಿ, ಕಾರ್ಯಕ್ರಮ ಸೂಪರ್ ಆಗಿತ್ತು ಅಂತ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಹಾಯ್ ಹಲೋ ನಮಸ್ಕಾರ, ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸೇಫ್ ಡ್ರೈವ್ ಗಾನ ಬಜಾನ ಕಾರ್ಯಕ್ರಮಕ್ಕೆ. ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಇವತ್ತಿನ ಗಾನ ಬಜಾನದ ವಿಷಯ ಏನು ಗೊತ್ತಾ? ಶ್ರಾವಣ ಮಾಸ ಶುರುವಾಗಿದೆ, ಹಬ್ಬಗಳಂತೂ ಒಂದಾದ್ಮೇಲೆ ಒಂದು ಬರ್ತಾ ಇದೆ. ವರಮಹಾಲಕ್ಷ್ಮಿ ಆಯಿತು, ನಾಗರಪಂಚಮಿ ಆಯಿತು, ನಾಳೆ ಕೃಷ್ಣ ಜನ್ಮಾಷ್ಟಮಿ ಇದೆ, ಮುಂದಿನ ವಾರ ಗೌರಿ ಗಣಪತಿ ಹಬ್ಬ ಇದೆ. ಹೀಗೆ ಹಬ್ಬಗಳ ಸಾಲು ಶ್ರಾವಣ ಮಾಸದಲ್ಲಿ ಬರ್ತಾನೇ ಇರುತ್ತೆ. ನಿಮ್ಮ ಪ್ರಕಾರ ಹಬ್ಬ ಅಂದರೆ ಏನು? ಏನು ಡೆಫಿನೇಷನ್ ಕೊಡ್ತೀರಾ ಹಬ್ಬ ಅಂದರೆ? ಹಬ್ಬ ಅಂತ ಹೇಳಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಥಾಟ್ ಇರುತ್ತೆ. ಹಬ್ಬ ಅಂದರೆ ಹೀಗೇ ಸಂಪ್ರದಾಯ ಪ್ರಕಾರ ಆಚರಣೆ ಮಾಡಬೇಕು, ಹಬ್ಬ ಅಂದರೆ ಈ ಥರ ಪೂಜೆ ಮಾಡಬೇಕು, ಹಬ್ಬ ಅಂದರೆ ಹೊಸ ಬಟ್ಟೆ ಹಾಕೋಬೇಕು, ಹೀಗೆ ಒಬ್ಬೊಬ್ರದ್ದು ಒಂದೊಂದು ಅನಿಸಿಕೆ. ನಿಮ್ಮ ಪ್ರಕಾರ

ಹಬ್ಬ ಅಂದರೆ ಏನು ಯೋಚನೆ ಮಾಡಿ. ಸದ್ಯಕ್ಕೆ ಮುಕುಂದ ಮುರಾರಿ ಚಿತ್ರದಿಂದ ವಿಜಯ್ ಪ್ರಕಾಶ್ ಹಾಗೂ ಚಿಂತನ್ ವಿಕಾಸ್ ಹಾಗೂ ಸಂಗಡಿಗರು ಹಾಡಿರುವಂತಹ ಹಾಡು ಮೂಡಿ ಬರ್ತಿದೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯಾರ್ ಅವರ ಸಂಗೀತ ಸಂಯೋಜನೆ ಇದೆ.

ವಿಭಕ್ತ ಕುಟುಂಬಗಳೇ, ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಅಷ್ಟೇ ಇರ್ತಾರೆ. ನೀವು ಆ ಒಂದು ಮನೆಯ ಗೃಹಿಣಿಯ ಜೊತೆ ಹಬ್ಬದಲ್ಲಿ ಹಬ್ಬದ ಕೆಲಸದಲ್ಲಿ ಕೈ ಜೋಡಿಸಿದ್ರೆ ಅವರಿಗೂ ಖುಷಿಯಾಗತ್ತೆ. ಆಹಾ, ಇಬ್ರು ಸೇರಿ ಸ್ವೀಟ್ ಮಾಡೋಣ, ಇಬ್ರು ಸೇರಿ ಅಡುಗೆ ಕೆಲಸ ಮಾಡೋಣ, ಆಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ ಅಂದರೆ ಅವ್ರಿಗೂ ಎಷ್ಟು ಖುಷಿಯಾಗತ್ತೆ ಅಲ್ವಾ. ಇಲ್ಲ ಅಂದರೆ ಅವರು ಬರೀ ಕೆಲಸ ಕೆಲಸ ಕೆಲಸ ಅಂತ ಹೇಳಿ ಎಷ್ಟು ಸ್ಟ್ರೆಸ್ ಆಗತ್ತೆ ಅಲ್ವಾ. ಸೊ ಹಬ್ಬ ಅಂದರೆ ಬರೀ ಊಟ ಮಾಡೋದಷ್ಟೇ ಅಲ್ಲ, ಪೂಜೆ ಮಾಡೋದಷ್ಟೇ ಅಲ್ಲ, ಸಂಬಂಧಗಳನ್ನು ಗಟ್ಟಿಗೊಳಿಸೋದು. ಇದ್ರ ಬಗ್ಗೆ ಮತ್ತಷ್ಟು ಮಗದಷ್ಟು ಮಾತಾಡೋದಕ್ಕಿದೆ. ನಿಮ್ಮ ಪ್ರಕಾರ ಹಬ್ಬ ಎಂದರೆ ಏನು, ಮನಸ್ಸಿನಲ್ಲಿ ಯಾವ ಯಾವ ಯೋಚನೆಗಳು ಓಡ್ತಾ ಇದೆ, ಎಲ್ಲವನ್ನು ಬರೆದು ಕಳಿಸ್ಬೋದು. ನಮ್ಮ ವಾಟ್ಸಪ್ 9483091029 9483091029.

ಸೇಫ್ ಡ್ರೈವ್ ಗಾನಭಜನದಲ್ಲಿ ಹಬ್ಬಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮ್ಮ ಪ್ರಕಾರ ಹಬ್ಬ ಅಂದರೆ ಏನು ಅಂತ ಕೂಡ ಕೇಳಿದ್ದೆ. ಇತ್ತೀಚೆಗೆ ಒಬ್ಬರು ವರ್ಕಿಂಗ್ ವುಮೆನ್ ಸಿಕ್ಕಿದ್ರು. ಅವ್ರಿಗೆ ಕೇಳಿದೆ, ಹೇಗೆ ಹೇಗಾಗ್ತಾ ಇದೆ ಹಬ್ಬದ ಸೆಲೆಬ್ರೇಷನ್ ತಯಾರಿ, ನಿಮ್ಮನೆಯಲ್ಲಿ ಜೋರಾ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಜೋರು ಹೌದು, ಜೋರು ಮಾಡಬೇಕು, ಆದರೆ ಏನು ಮಾಡೋದು, ಈ ಕಡೆ ಕೆಲಸಕ್ಕೂ ಹೋಗಬೇಕು, ಮನೆ ಕ್ಲೀನಿಂಗು ಮಾಡಬೇಕು, ಮನೇಲಿ ಅಡುಗೆ ತಿಂಡಿ ಸ್ವೀಟ್ಸ್ನೂ ಮಾಡಬೇಕು, ಪೂಜೆನೂ ಮಾಡಬೇಕು, ಹಬ್ಬನೂ ಮಾಡಬೇಕು. ಇನ್ ಕೇಸ್ ಮಾಡಲಿಲ್ಲ ಅಂದರೆ, ಸಾಕಷ್ಟು ಜನ ಸಾಕಷ್ಟು ಥರ ಮಾತಾಡ್ತಾರೆ, ನಮ್ಮ ಆಚಾರ ವಿಚಾರ ಸಂಪ್ರದಾಯವನ್ನು ಫಾಲೋ ಮಾಡಲ್ಲ, ಈಗಿನವರು ನ್ಯೂ ಜನ್ರೇಷನ್ನವರು ಅದಕ್ಕೆಲ್ಲ ಬೆಲೆ ಕೊಡೋದಿಲ್ಲ, ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾರೆ. ಆದರೆ ಆ್ಯಸ್ ಅ ವರ್ಕಿಂಗ್ ವುಮೆನ್ ಆಗಿ ಅಥವಾ ಮನೆ ಗೃಹಿಣಿನೇ ಆಗಿರಬಹುದು, ಎಲ್ಲ ಕೆಲಸ ನಾನು ಒಬ್ಬಳೆ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗುತ್ತೆ ಅಂತ ಹೇಳಿದ್ರು. ಹೌದಲ್ವಾ? ನೀವು ಒಂದ್ಸಲಿ ಆ ಥರ ಯೋಚನೆ ಮಾಡಿದ್ದೀರಾ? ಒಂದು ಹೆಣ್ಣು ಬೆಳಿಗ್ಗೆ ಎದ್ದಾಗಿಂದ ಮನೇಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಬೇಕು, ಮನೆ ಕ್ಲೀನ್ ಮಾಡ್ಕೋಬೇಕು, ಆಫೀಸಿಗೆ ಹೋಗೋದಾದರೆ ಆಫೀಸಿಗೆ ಆನ್ ಟೈಮ್ ಹೋಗಬೇಕು, ಮತ್ತೆ ಸಂಜೆ ಬಂದು ಮಕ್ಕಳಿದ್ರೆ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ಬೇಕು, ಓದಿಸ್ಬೇಕು, ಮತ್ತೆ ರಾತ್ರಿ ಡಿನ್ನರ್ ರೆಡಿ ಮಾಡಬೇಕು, ಹಬ್ಬ ಬಂದರೆ ಮನೆ ಕ್ಲೀನಿಂಗ್ ಮಾಡ್ಕೋಬೇಕು, ಪೂಜೆಗೆ ರೆಡಿ ಮಾಡ್ಕೋಬೇಕು, ಹಣ್ಣು ಹಂಪಲು ತರಬೇಕು, ವಸ್ತ್ರ ಒಡವೆಗಳನ್ನು ರೆಡಿ ಮಾಡ್ಕೋಬೇಕು, ಹೀಗೆ ಸಾಕಷ್ಟು ಕೆಲಸಗಳಿರುತ್ತೆ. ಅದ್ರ ಮಧ್ಯ ಹಬ್ಬಕ್ಕೆ ಬೇಕಾಗುವಂಥ ಸ್ವೀಟ್ಸು, ಖಾರ, ಎಲ್ಲ ಥರದ ಥರ ಥರವಾದ ಅಡುಗೆಗಳನ್ನು ರೆಡಿ ಮಾಡಬೇಕು, ಮನೆಯವರಿಗೆ ಖುಷಿಯಿಂದ ಊಟ ಬಡಿಸ್ಬೇಕು, ಹೇಗೆ ಸಾಧ್ಯ? ಅದಕ್ಕೆ ಹೇಳಿತು, ಹಬ್ಬ ಅಂದರೆ ಬರೀ ಹೆಣ್ಣುಮಕ್ಕಳ ಹಬ್ಬ ಮಾತ್ರ ಅಲ್ಲ, ಹಬ್ಬ ಅಂದರೆ ಮನೆ ಮಂದಿಯೆಲ್ಲ ಸೇರಿ ಕೆಲಸವನ್ನು ಹಂಚಿಕೊಂಡು ಒಟ್ಟಿಗೆ ಕೆಲಸ ಮಾಡಿ, ಒಟ್ಟಿಗೆ ಪೂಜೆ ಮಾಡಿ, ಒಟ್ಟಿಗೆ ಕೂತ್ಕೊಂಡು ಖುಷಿಯಿಂದ ಊಟ ಮಾಡ್ತೀವಲ್ಲ, ಅದು ಅವಾಗ ಹಬ್ಬ ಅಂತ ಅನ್ಸ್ಕೊಳತ್ತೆ. ಎಷ್ಟೋ ಜನರ ಮನೇಲಿ ಗಂಡು ಮಕ್ಕಳು, ಗಂಡಂದರು ಅಥವಾ ಯಾರೇ ಯಾರೇ ಗಂಡು ಮಕ್ಕಳು ಕೂಡ, ಅವರು ಅವ್ರ ಪಾಡಿಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಆರಾಮಾಗಿ ಹಬ್ಬದ ದಿವಸ, ಹಬ್ಬ ಇವತ್ತು ಆಫೀಸ್ ಕೆಲಸ ಇಲ್ಲ, ಆರಾಮಾಗಿ ಟಿ ವಿ ನೋಡಿಕೊಂಡು ಒಂದು ದಿವಸ ರೆಸ್ಟ್ ಮಾಡೋಣ ಅಂತ ಕೂತಿರ್ತಾರೆ. ಆದರೆ ಹೆಣ್ಮಕ್ಳು ಬೆಳಿಗ್ಗೆ 4 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾನೇ ಇರ್ತಾರೆ. ಯಾಕೆ ನಾವು ಈ ಒಂದು ಥಾಟಲ್ಲಿ ಯೋಚನೆ ಮಾಡಬಾರ್ದು? ಪಾಪ ಅವ್ರಿಗೂ ಸುಸ್ತಾಗತ್ತೆ, ನಾವು ಸ್ವಲ್ಪ ಕಾಯಿ ಸೇರ್ಸೋಣ, ಅಡುಗೆ ಮಾಡ್ತಿದ್ರೆ ಕಾಯಿ ತುರ್ದು ಕೊಡಬೇಕಾ, ಕಾಯಿ ತುರ್ದು ಕೊಡೋಣ, ಇನ್ನೇನಾದರೂ ಅವ್ರ ಕೆಲಸ ಹೇಳ್ತಾರಾ ಅದನ್ನು ಮಾಡಿಕೊಡೋಣ, ಆಗ ಅವ್ರಿಗೂ ಖುಷಿ ಆಗತ್ತೆ, ಕೆಲಸನೂ ಬೇಗ ಆಗತ್ತೆ, ಅವರು ಒಂದು ಸ್ವಲ್ಪ ಹೊತ್ತು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ನಿಮ್ಗೇನು ಅನಿಸುತ್ತೆ ಈ ವಿಷಯದ ಬಗ್ಗೆ? ಮತ್ತಷ್ಟು ಮಗದಷ್ಟು ಮಾತುಕತೆ ಮುಂದುವರಿಯುತ್ತೆ. ಕೇಳ್ತಾ ಇರಿ ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮ. ನಾನು ನಿಮ್ಮ ಜೊತೆಯಾಗಿದ್ದೇ ಇದ್ದೀನಿ, ನಿಮ್ಮ ಆರ್ಜೆ ಸ್ವಾತಿ.

ಕುಮಾರ್ ಅವರು ವೈಟ್ ಫೀಲ್ಡ್ ಇಂದ ಹೇಳ್ತಾ ಇದ್ದಾರೆ, ನನ್ನ ಪ್ರಕಾರ ಹಬ್ಬ ಅಂದ್ರೆ ರಜೆ, ವಿಶ್ರಾಂತಿ ಹಾಗೂ ಕುಟುಂಬದ ಜೊತೆ ಸಂತೋಷವಾಗಿ ಸಮಯ ಕಳೆಯೋದು. ನನ್ನ ಬಾಲ್ಯದಲ್ಲಿ ಅಪ್ಪನ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದೆ. ಉಳಿದ ಮಕ್ಕಳು ಹಬ್ಬವನ್ನ ಸಂಭ್ರಮಿಸ್ತಾ ಇದ್ದಾಗ ನಾನು ಹಬ್ಬದ ದಿನಗಳಲ್ಲಿ ಹೆಚ್ಚುವರಿ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾ ಇದ್ದೆ. ಹಾಗಾಗಿ ಬಾಲ್ಯದಲ್ಲಿ ಹಬ್ಬವನ್ನು ಅಷ್ಟಾಗಿ ಅನುಭವಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿನೇ ಈಗ ನನ್ನ ಕುಟುಂಬದ ಜೊತೆ ಹಬ್ಬವನ್ನು ನನ್ನದೇ ರೀತಿಯಲ್ಲಿ ಆಚರಿಸ್ತೀನಿ. ತಡವಾಗಿ ಎದ್ದು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿ ರೆಸ್ಟೋರೆಂಟ್ನಲ್ಲಿ ಹಬ್ಬದ ಊಟ ಮಾಡೋದು, ಆಮೇಲೆ ಒಂದು ಸಿನಿಮಾ ನೋಡಿ ಮನೆಗೆ ಬಂದು ಕುಟುಂಬದ ಜೊತೆ ಸಮಯ ಕಳೆಯೋದು, ಹೊರಗೆ ಹೋಗಿ ಆಟ ಆಡೋದು, ಯಾವುದೇ ಟೆನ್ಷನ್ ಇಲ್ಲದೆ ಆರಾಮವಾಗಿ ಸಂತೋಷವಾಗಿ ಹಬ್ಬವನ್ನು ಆಚರಿಸೋದು ಅಂತ ಹೇಳ್ತಾ ಇದ್ದಾರೆ. ಒಬ್ಬೊಬ್ಬರದ್ದು ಒಂದೊಂದು ಥರದ ಯೋಚನೆ, ಆಚರಣೆ ಎಲ್ಲ ಇರುತ್ತೆ. ಇದೆಲ್ಲದರ ಬಗ್ಗೆ ಗಾನ ಭಜನದಲ್ಲಿ ಮತ್ತಷ್ಟು ಮಗದಷ್ಟು ಮಾತಾಡೋಣ. ನಿಮ್ಮೆಲ್ಲರ ಸಂದೇಶವನ್ನು ಕೂಡ ಓದ್ತೀನಿ. ಸದ್ಯಕ್ಕೆ ಸಮಯ 6:40 ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಕೇಳಬಹುದು. ಅದಾದ ಮೇಲೆ ಕನ್ನಡ ರತ್ನ ಭಂಡಾರದ ಮರುಪ್ರಸಾರ ಇರುತ್ತೆ. ಅದಾದ ನಂತರ ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ನಮ್ಮ ನಿಮ್ಮ ಹಬ್ಬಗಳ ಡಿಸ್ಕಷನ್ಗಳ ಜೊತೆಗೆ ಸುಮಧುರವಾದ ಹಾಡುಗಳು ಕೂಡ ಜೊತೆಯಾಗಿರುತ್ತೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ, ಜೊತೆನೇ ಇರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು: ಬರ ಕಸ್ತೂರಿ ರಂಗನ್ ವರದಿ ಕುರಿತಂತೆ ಚರ್ಚಿಸಲು ಮೂರು ದಿನ ವಿಶೇಷ ಅಧಿವೇಶನ ನಡೆಸಲು ಸಂಪುಟ ಸಭೆ ತೀರ್ಮಾನ. ಉದ್ಯಾನವನಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕ ಹಿಂಪಡೆದ ಸರ್ಕಾರ. ಮಸೂದೆ ಹಿಂಪಡೆದಿರುವುದು ಹೋರಾಟಕ್ಕೆ ಸಂದ ಜಯ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಭಿಮತ. ಹಂತ ಹಂತವಾಗಿ 16,000 ಶಿಕ್ಷಕರ ನೇಮಕ, ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ. ಇಂಧನ ಇಲಾಖೆಯಿಂದ ರಾಜ್ಯದ ಒಟ್ಟು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ 2030 ವೇಳೆಗೆ 66 GW ಹೆಚ್ಚಿಸುವ ಗುರಿ. ಉದ್ಯಾನವನಗಳ ತಿದ್ದುಪಡಿ ವಿಧೇಯಕ ವಾಪಸ್ ಪಡೆಯಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಸರ್ಕಾರ ನಿರ್ಧರಿಸಿದೆ. ಜನರ ಆಕ್ಷೇಪ ಮತ್ತು ಪರಿಸರ ಸಂರಕ್ಷಣೆ ವಿಚಾರ ಗಮನದಲ್ಲಿ ಇಟ್ಟುಕೊಂಡು ಸರ್ಕಾರ ತನ್ನ ನಿಲುವು ಬದಲಾಯಿಸಿದೆ. ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸೆಪ್ಟೆಂಬರ್ 21 ಮೂರು ದಿನ ವಿಶೇಷ ಅಧಿವೇಶನಕ್ಕೆ ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಧಿವೇಶನದಲ್ಲಿ ಪ್ರಮುಖವಾಗಿ ರಾಜ್ಯದಲ್ಲಿನ ಬರಗಾಲ, ಕಸ್ತೂರಿ ರಂಗನ್ ವರದಿ ಕುರಿತಂತೆ ಚರ್ಚೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಹೊಸ ಜಾಗತಿಕ ಹೂಡಿಕೆ ಮತ್ತು ವಿದೇಶಾಂಗ ವ್ಯವಹಾರಗಳ ಇಲಾಖೆ ಸ್ಥಾಪನೆಗೂ ತೀರ್ಮಾನಿಸಲಾಗಿದೆ. ಈ ಇಲಾಖೆಯ ಜೊತೆಗೆ ಸ್ಟೇಟ್ ಫೆಲಿಸಿಟೇಷನ್ ಕೌನ್ಸಿಲ್ ರಚನೆಗೂ ಸರ್ಕಾರ ನಿರ್ಧರಿಸಿದೆ. ಈ ಕೌನ್ಸಿಲ್ಗೆ ಮುಖ್ಯಮಂತ್ರಿ ಅಧ್ಯಕ್ಷರಾಗಿದ್ದು ಉಪಮುಖ್ಯಮಂತ್ರಿ ಉಪಾಧ್ಯಕ್ಷರಾಗಿರುತ್ತಾರೆ. ಕೃಷಿ, ತೋಟಗಾರಿಕೆ, ಐಟಿಬಿಟಿ ಸೇರಿದಂತೆ ಉಳಿದ ಸಚಿವರು ಸದಸ್ಯರಾಗಿರುತ್ತಾರೆ ಎಂದು ಉಪಮುಖ್ಯಮಂತ್ರಿ ಮಾಹಿತಿ ನೀಡಿದ್ದಾರೆ. ಬಿಎಂಇ ಡ್ರೈವ್ ಯೋಜನೆಯಡಿ ಕೇಂದ್ರ ಸರ್ಕಾರ ಒಟ್ಟು 4,500 ಎಲೆಕ್ಟ್ರಿಕ್ ಬಸ್ಗಳನ್ನು ಮಂಜೂರು ಮಾಡಿದೆ. 6 ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಟೆಂಡರ್ ನೀಡಿದ್ದು ವಿವಿಧ ಮಾದರಿಯ ಬಸ್ಗಳು ರಾಜ್ಯಕ್ಕೆ ಆಗಮಿಸಲಿವೆ ಎಂದು ತಿಳಿಸಿದ್ದಾರೆ. ಬಳ್ಳಾರಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಸ್ಥಾಪನೆಗೂ ಸಂಪುಟ ಅನುಮೋದನೆ ನೀಡಿದೆ. ಉದ್ಯಾನವನಗಳ ತಿದ್ದುಪಡಿ ವಿಧೇಯಕ ಸರ್ಕಾರ ಹಿಂಪಡೆದಿರುವುದು ಪ್ರತಿಪಕ್ಷಗಳ ಹೋರಾಟಕ್ಕೆ ಸಂದ ಜಯ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಮೂರು ದಿನದ ಬಳ್ಳಾರಿ ಚಲೋ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಗುಡದೂರಿನಲ್ಲಿ ಮಾತನಾಡಿದ ಅವರು, ವಿಧಾನಮಂಡಲದ ವಿಶೇಷ ಅಧಿವೇಶನ ಕರೆದಿರುವುದು ಪ್ರತಿಪಕ್ಷಗಳ ಹೋರಾಟಕ್ಕೆ ಮಣಿದು ತೆಗೆದುಕೊಂಡಿರುವ ನಿರ್ಧಾರ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಧಿವೇಶನದಲ್ಲಿ ರಾಜ್ಯದ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬರದಿಂದ ತತ್ತರಿಸಿರುವ ರೈತರ ಸಮಸ್ಯೆಯನ್ನು ಖುದ್ದು ಆಲಿಸುವಂತೆ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಬಳಿಕ 13,500 ಶಿಕ್ಷಕರನ್ನು ಈಗಾಗಲೇ ನೇಮಕ ಮಾಡಲಾಗಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಈಗಾಗಲೇ ವಿವಿಧ ಇಲಾಖೆಗಳಲ್ಲಿ ಸುಮಾರು 72,000 ಹುದ್ದೆಗಳ ಭರ್ತಿಗೆ ನಿರ್ಧರಿಸಿದ್ದು, ಶಿಕ್ಷಣ ಇಲಾಖೆಯಲ್ಲಿ 16,000 ಶಿಕ್ಷಕರನ್ನು ನೇಮಕ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಹಂತ ಹಂತವಾಗಿ ಶೀಘ್ರವೇ ನೇಮಕಾತಿ ಪ್ರಕ್ರಿಯೆ ಆರಂಭಿಸುವುದಾಗಿ ಹೇಳಿದ್ದಾರೆ. ಇದೇ ವೇಳೆ ಅನುದಾನಿತ ಶಾಲೆಗಳ 6,000 ಶಿಕ್ಷಕರನ್ನು ನೇಮಕ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ.
1: ರಾಜ್ಯ ಸರ್ಕಾರ ಸುಮಾರು 72,000 ವಿವಿಧ ಇಲಾಖೆಯಲ್ಲಿ ಸರ್ಕಾರಿ ನೌಕರರ ನೇಮಕಾತಿಯಲ್ಲಿ ಮಾಡಿದ್ದಾರೆ. ಅದು ಹೆಚ್ಚಿನ ಸಂಖ್ಯೆಯಲ್ಲಿ 16,000 ಟೀಚರ್ಸ್ ರಿಕ್ರೂಟ್ಮೆಂಟ್ ಗೆ ನನಗೆ ಕೊಟ್ಟಿದ್ದಾರೆ. ಇದನ್ನ ಹಂತ ಹಂತವಾಗಿ ಆದಷ್ಟು ಬೇಗ ತುಂಬತಕ್ಕಂತ ಕೆಲಸವನ್ನ ಮಾಡ್ತೀವಿ. ಮತ್ತು ಅನುದಾನಿತ ಶಾಲೆಯಲ್ಲೂ ಕೂಡ ಶಿಕ್ಷಕರ ನೇಮಕಾತಿಯನ್ನು ಕೂಡ ಪ್ರಕ್ರಿಯೆಯನ್ನ ಸುಮಾರು 6,000 ಬರುತ್ತೆ. ಹೆಚ್ಚು ಒತ್ತನ್ನ ನಮ್ಮ ಸರ್ಕಾರ ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಂತ ಹಂತವಾಗಿ ಆದಷ್ಟು ಬೇಗ ನಾವು ನೇಮಕಾತಿಯನ್ನ ಎಲ್ಲಾ ಇಲಾಖೆ ಜೊತೆಗೆ ವಿಶೇಷವಾಗಿ ಶಿಕ್ಷಣ ಇಲಾಖೆಯಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಶಿಕ್ಷಕರ ನೇಮಕಾತಿ ಪ್ರೋಸೆಸ್ ಲೇಟ್ ಮಾಡೋದಿಲ್ಲ, ಬಹಳ ಫಾಸ್ಟ್ ಆಗಿ ಮುಗಿಸ್.
0: ರಾಜ್ಯದ ಒಟ್ಟು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನು 2030 ವೇಳೆಗೆ ಪ್ರಸ್ತುತ ಇರುವ 39 GW 66 GW ಹೆಚ್ಚಿಸುವ 10 ವರ್ಷಗಳ ಕಾರ್ಯತಂತ್ರವನ್ನು ಸರ್ಕಾರ ರೂಪಿಸಿದೆ. ನವದೆಹಲಿಯಲ್ಲಿ ನಡೆದ ಭಾರತ್ ಎಲೆಕ್ಟ್ರಿಸಿಟಿ ಪವರ್ ಜೆನ್ ಇಂಡಿಯಾ ಮತ್ತು ಇಂಡಿಯನ್ ಯುಟಿಲಿಟಿ ವೀಕ್ 2026 ಸಮ್ಮೇಳನದಲ್ಲಿ ಮಾತನಾಡಿದ ಇಂಧನ ಇಲಾಖೆ ಅಪರ ಕಾರ್ಯದರ್ಶಿ ಗೌರವ್ ಗುಪ್ತಾ, ವಿದ್ಯುತ್ ಸಾಮರ್ಥ್ಯ ಹೆಚ್ಚಳದ ಗುರಿ ಸಾಧಿಸಲು ರಾಜ್ಯವು ನವೀಕರಿಸಬಹುದಾದ ಇಂಧನ ಮೂಲಗಳಿಗೆ ಆದ್ಯತೆ ನೀಡಲಿದೆ ಎಂದು ತಿಳಿಸಿದ್ದಾರೆ. ಪಾವಗಡ ಸೋಲಾರ್ ಪಾರ್ಕ್ ವಿಸ್ತರಣೆ ಜೊತೆಗೆ ಪವನ ವಿದ್ಯುತ್ ಸಾಮರ್ಥ್ಯವನ್ನು ಹೆಚ್ಚಿಸಲಾಗುತ್ತಿದೆ. ಪಿಎಂ ಕುಸುಮ್ ಸಿ ಮತ್ತು ಮುಖ್ಯಮಂತ್ರಿ ಸೌರ ಕೃಷಿ ಯೋಜನೆ ಮೂಲಕ ಕೃಷಿ ಫೀಡರ್ಗಳ ಸೌರೀಕರಣಕ್ಕೂ ಉತ್ತೇಜನ ನೀಡಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇಂಧನ ಸಂಗ್ರಹಣೆ ಮತ್ತು ಪ್ರಸರಣ ಕ್ಷೇತ್ರಗಳಲ್ಲಿನ ಖಾಸಗಿ ಪಾಲ್ಗೊಳ್ಳುವಿಕೆಗೆ ಉತ್ತೇಜನ ನೀಡಲಾಗುತ್ತಿದ್ದು, ಮುಂದಿನ 5 ವರ್ಷಗಳಲ್ಲಿ 2-3 ಲಕ್ಷ ಕೋಟಿ ರೂಪಾಯಿ ಖಾಸಗಿ ಹೂಡಿಕೆಯನ್ನು ಆಕರ್ಷಿಸುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾರ್ಖಂಡ್ನಲ್ಲಿ ಇಕೋ ಟೂರಿಸಂ ಅಭಿವೃದ್ಧಿಗೆ ರಾಜ್ಯ ಮಾರ್ಗದರ್ಶನ ನೀಡಲಿದೆ. ಬೆಂಗಳೂರಿಗೆ ಆಗಮಿಸಿದ ಜಾರ್ಖಂಡ್ ನಿಯೋಗ ಇಂದು ಇಕೋ ಟೂರಿಸಂ ಮತ್ತು ಪ್ರವಾಸೋದ್ಯಮ ಮಾದರಿಯನ್ನು ಅಧ್ಯಯನ ನಡೆಸಿತು. ಶೀಘ್ರವೇ ಉಭಯ ರಾಜ್ಯಗಳ ನಡುವೆ ಒಪ್ಪಂದ ಮಾಡಿಕೊಳ್ಳಲಾಗುವುದು ಎಂದು ಇಂಧನ ಹಾಗೂ ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ ತಿಳಿಸಿದ್ದಾರೆ. ಈ ಮೂಲಕ ಕರ್ನಾಟಕ ಇತರ ರಾಜ್ಯಗಳಿಗೆ ಪ್ರವಾಸೋದ್ಯಮ ಅಭಿವೃದ್ಧಿಯಲ್ಲಿ ಮಾರ್ಗದರ್ಶಕ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ರಾಜ್ಯದ ಪ್ರವಾಸೋದ್ಯಮ ಮಾದರಿಗಳನ್ನು ಜಾರ್ಖಂಡ್ ಪ್ರವಾಸೋದ್ಯಮ ಸಚಿವ ಸುದೇವ್ಯ ಕುಮಾರ್ ಶ್ಲಾಘಿಸಿದ್ದಾರೆ. ಕೆಪಿಎಸ್ಸಿ ನೇಮಕಾತಿ ಪ್ರಕರಣದಲ್ಲಿ ಬಂಧಿತ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಪ್ರಭಾವಿ ವ್ಯಕ್ತಿಗಳಿಂದ ಕ್ಷಣಕ್ಷಣದ ಮಾಹಿತಿ ಪಡೆಯುತ್ತಿದ್ದಾರೆ ಎಂದು

ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತಿಳಿಸಿದ್ದಾರೆ. ಇಡಿ ನೋಟಿಸ್ಗೆ ಪ್ರತಿಕ್ರಿಯೆ ನೀಡದಂತೆ ಹಾಗೂ ಸಿಐಡಿ ವಿಚಾರಣೆಗೆ ಹಾಜರಾಗುವಂತೆ ಪ್ರಭಾವಿ ವ್ಯಕ್ತಿಗಳು ಸಲಹೆ ನೀಡಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಬೆಂಗಳೂರಿನಿಂದ ನಾಪತ್ತೆಯಾಗಿ ನೋಯ್ಡಾದಲ್ಲಿದ್ದಾಗ ಇಡಿ ಅಧಿಕಾರಿಗಳು ಯಾವುದೇ ಸಂದರ್ಭದಲ್ಲಿ ದಾಳಿ ನಡೆಸಬಹುದು ಎಂದು ಮಾಹಿತಿ ನೀಡಿರುವುದಾಗಿ ತಿಳಿಸಿದೆ. ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ಶಿವಮೊಗ್ಗದ ಸಾಗರದಲ್ಲಿ ಇಂದು ಪಶ್ಚಿಮಘಟ್ಟ ರೈತ ಸಹಕಾರ ವೇದಿಕೆ ಪಾದಯಾತ್ರೆ ನಡೆಸಿತು. ಸಾಗರ ತಾಲೂಕಿನ ಆವಿನಹಳ್ಳಿ ಗ್ರಾಮದಿಂದ ಸಾಗರದವರೆಗೂ ಪಾದಯಾತ್ರೆ ನಡೆಸಿದ ಹೋರಾಟಗಾರರು ಕಸ್ತೂರಿ ರಂಗನ್ ವರದಿ ಮಾರ್ಪಾಡು ಮಾಡುವಂತೆ ಆಗ್ರಹಿಸಿದ್ದಾರೆ. ಜನವಸತಿ ಹಾಗೂ ಕೃಷಿ ಭೂಮಿಯನ್ನು ವರದಿಯಿಂದ ಸಂಪೂರ್ಣವಾಗಿ ಕೈಬಿಡಬೇಕು, ತಕ್ಷಣವೇ ನೈಜ ಸ್ಥಿತಿ ತಿಳಿಯಲು ಭೌತಿಕ ಸರ್ವೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ಪಾದಯಾತ್ರೆಯಲ್ಲಿ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ, ಮಾಜಿ ಶಾಸಕ ಹರತಾಳು ಹಾಲಪ್ಪ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಜಾ ಸೇವಾ ಅಭಿಯಾನಕ್ಕೆ ಶನಿವಾರ ರಾಜ್ಯಾದ್ಯಂತ ಚಾಲನೆ ದೊರೆಯಲಿದೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಪ್ರಜಾ ಸೇವಾ ಆಂದೋಲನ ಕಾರ್ಯಕ್ರಮದಡಿ ಸಾರ್ವಜನಿಕರ ಕುಂದುಕೊರತೆಗಳ ತ್ವರಿತ ಇತ್ಯರ್ಥಕ್ಕೆ ಹಾಗೂ ಗುಣಮಟ್ಟದ ಪರಿಹಾರ ಒದಗಿಸುವಂತೆ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಇಂದು ಸಾಂಪ್ರದಾಯಿಕ ಹಬ್ಬವಾದ ಕೈಲು ಪೊಳದನ್ನು ಆಚರಿಸಲಾಯಿತು. ಮುಂಗಾರು ದಿನಗಳಲ್ಲಿ ಜಿಲ್ಲೆಯ ಹೊಲಗದ್ದೆಗಳಲ್ಲಿ ಶ್ರಮವಹಿಸಿ ದುಡಿದ ಬಳಿಕ ರೈತಾಪಿಗಳು ಕೃಷಿ ಉಪಕರಣ, ವಾಹನ, ಬಂದೂಕುಗಳಿಗೆ ಪೂಜೆ ಸಲ್ಲಿಸಿ ಕೃತಜ್ಞತೆ ಸಲ್ಲಿಸುವ ಸಂಪ್ರದಾಯವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಮಾಂಸಾಹಾರ ಭೋಜನ ಇಂದಿನ ದಿನದ ವಿಶೇಷವಾಗಿದ್ದು ಗ್ರಾಮ ವ್ಯಾಪ್ತಿಯ ಮೈದಾನಗಳಲ್ಲಿ ತೆಂಗಿನಕಾಯಿಗೆ ಗುಂಡು ಹೊಡೆಯುವುದು ಸೇರಿದಂತೆ ವಿವಿಧ ಗ್ರಾಮೀಣ ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು. ಮಳೆ ಬಿಡುವು ನೀಡಿದ್ದ ಕಾರಣ ಸಂಭ್ರಮದಿಂದ ಕೊಡಗಿನ ಜನತೆ ಕೈಲ್ಪೊಳದ ಹಬ್ಬವನ್ನು ಆಚರಿಸಿದರು. ಹಾಸನಾಂಬ ಜಾತ್ರಾ ಮಹೋತ್ಸವವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಲು ಅಗತ್ಯ ಕ್ರಮ ವಹಿಸುವಂತೆ ಅಪರ ಜಿಲ್ಲಾಧಿಕಾರಿ ಕೃಷ್ಣಮೂರ್ತಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಇಂದು ಹಾಸನಾಂಬ ಮತ್ತು ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಸಂಬಂಧ ಸಭೆ ನಡೆಸಿ ಮಾತನಾಡಿದ ಅವರು, ದೇವಿ ದರ್ಶನಕ್ಕೆ ಆಗಮಿಸುವ ಭಕ್ತರಿಗೆ ಯಾವುದೇ ಅಡಚಣೆ ಉಂಟಾಗದಂತೆ ದೇವಿ ದರ್ಶನ ಮಾಡಿಸಬೇಕು. ಈ ನಿಟ್ಟಿನಲ್ಲಿ ಅಗತ್ಯ ಸಿದ್ದತೆಗಾಗಿ ಟೆಂಡರ್ ಕರೆಯುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಗರದ ಸ್ವಚ್ಛತೆ ಹಾಗೂ ಗುಂಡಿಗಳನ್ನು ಮುಚ್ಚಲು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್ಆರ್ ಗವಿಯಪ್ಪ ಇಂದು 65 ಪೌರಕಾರ್ಮಿಕರಿಗೆ ನೇಮಕಾತಿ ಆದೇಶ ಪತ್ರಗಳನ್ನು ವಿತರಿಸಿದರು. ನಗರದ ಸ್ವಚ್ಛತೆ ಹಾಗೂ ಸಾರ್ವಜನಿಕ ಆರೋಗ್ಯ ಕಾಪಾಡುವ ಪೌರಕಾರ್ಮಿಕರ ಸೇವೆ ಅತ್ಯಂತ ಮಹತ್ವದ್ದಾಗಿದ್ದು ನೇಮಕಗೊಂಡ ಎಲ್ಲ ಫಲಾನುಭವಿ ಪೌರಕಾರ್ಮಿಕರಿಗೆ ಶುಭ ಹಾರೈಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ಕಸ್ತೂರಿ ರಂಗನ್ ವರದಿ ಕುರಿತಂತೆ ಚರ್ಚಿಸಲು 3 ದಿನ ವಿಶೇಷ ಅಧಿವೇಶನ ನಡೆಸಲು ಸಂಪುಟ ಸಭೆ ತೀರ್ಮಾನ. ಉದ್ಯಾನವನಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕ ಹಿಂಪಡೆದ ಸರ್ಕಾರ. ಮಸೂದೆ ಹಿಂಪಡೆದಿರುವುದು ಹೋರಾಟಕ್ಕೆ ಸಂದ ಜಯ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಭಿಮತ. ಹಂತ ಹಂತವಾಗಿ 16,000 ಶಿಕ್ಷಕರ ನೇಮಕ, ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ. ಮತ್ತು ಇಂಧನ ಇಲಾಖೆಯಿಂದ ರಾಜ್ಯದ ಒಟ್ಟು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ 2030 ವೇಳೆಗೆ 66 ಗಿಗಾವ್ಯಾಟ್ಗೆ ಹೆಚ್ಚಿಸುವ ಗುರಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಸಮಯ 6:50. 6:55 ಕನ್ನಡ ರತ್ನ ಭಂಡಾರ ಮರುಪ್ರಸಾರ ಆಗುತ್ತೆ. ಅದಕ್ಕೂ ಮುಂಚೆ ಒಂದು ಕನ್ನಡದ ಗೀತೆಯನ್ನು ಕೇಳಿ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ.

0: ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ವಿಜಯಕುಮಾರ್, ಎಸ್ ಮಳಿಮಠ್ ಭಾರತೀಯ ನ್ಯಾಯಾಂಗದಲ್ಲಿ ಬಹಳ ದೊಡ್ಡ ಹೆಸರು. ಕೇರಳ ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಾಗಿದ್ದವರು, ಕೇಂದ್ರ ಆಡಳಿತ ನ್ಯಾಯಮಂಡಳಿ ಇದರ ಅಧ್ಯಕ್ಷರಾಗಿದ್ದರು, ಮಾನವ ಹಕ್ಕುಗಳ ಆಯೋಗದ ಸದಸ್ಯರಾಗಿದ್ದರು, ನ್ಯಾಯಾಂಗ ವ್ಯವಸ್ಥೆಯ ಸುಧಾರಣೆ, ಕ್ರಿಮಿನಲ್ ಕಾನೂನುಗಳ ಸುಧಾರಣೆ ಮಾಡಿದವರು ವಿಜಯಕುಮಾರ್ ಎಸ್ ಮಳಿಮಠ್, ವಿಎಸ್ ಮಳಿಮಠ್.
1: ನಾನು ಹುಟ್ಟಿದ್ದು ಹುಬ್ಬಳ್ಳಿಯಲ್ಲಿ, ಆದರೆ ನಮ್ಮ ಮೂಲ ಊರು ಅಥವಾ ಹಳ್ಳಿ ಮರೇವಾಡ, ಧಾರವಾಡದಿಂದ ಒಂದು 6 ಮೈಲಿಗೆ ದೂರ ಅಲ್ಲಿ ಹಳ್ಳಿ ಇದೆ. ಅಲ್ಲಿ ನಮ್ಮ ಹಿರಿಯರು ಅವ್ರಿಗಿಂತ 2 ತಲೆ 3 ತಲೆಯಿಂದ ಅಲ್ಲಿ ವಾಸ ಮಾಡಿಕೊಂಡು ಅಲ್ಲಿಂದ ಇದ್ದಂಥವ್ರು, ನಾವು ಅಲ್ಲಿಂದ ಬಂದವರು. ಆದರೆ ನಮ್ಮ ತಂದೆಯವರು ಧಾರವಾಡದಲ್ಲಿ ವಕೀಲಿ ಮಾಡ್ತಾಯಿದ್ದರು, ಆದ್ದರಿಂದ ಅಲ್ಲಿಯೇ ಅವರು ನೆಲೆಸಿದರು. ನಮ್ಮ ತಾಯಿ ಹುಬ್ಬಳ್ಳಿಯವರಾದ್ದರಿಂದ ನಾನು ಹುಬ್ಬಳ್ಳಿಯಲ್ಲಿ ಜನಿಸಿದೆ. ನಮ್ಮ ತಂದೆಯವರು ಭಾಳ ದೊಡ್ಡ ವಕೀಲರಿದ್ದರು, ಮುಂದೆ ನ್ಯಾಯಾಧೀಶರಾದರು, ಜಿಲ್ಲಾ ನ್ಯಾಯಾಧೀಶರಾದರು, ಆಮೇಲೆ ಕರ್ನಾಟಕ ಹೈಕೋರ್ಟಿನ ನ್ಯಾಯಾಧೀಶರು ಆಗಿ ಆಮೇಲೆ ಅವರು ನಿವೃತ್ತರಾದರು. ಹೀಗಾಗಿ ನಮ್ಮ ಮನೆಯಲ್ಲಿ ಪಕ್ಷಕಾರ ಬರೋದು, ಒಂದೊಂದು ಸಲ ನಾನು ಅವ್ರ ಸಂಗಡ ಕೋರ್ಟಿಗೆ ಹೋಗಿ ಅವರ ಆರ್ಗ್ಯುಮೆಂಟ್ ಕೇಳೋದು, ಆ ಪ್ರಭಾವ ನನ್ನ ಮೇಲೆ ಬೇರೆ ಬೇರೆ. ನಾವು ಹುಟ್ಟಿ ಬೆಳೆದದ್ದು ಈ ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ, ಅದು ನನಗೆ ಬಹಳ ವಿಶೇಷ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂದರೆ ನಾವು ಹುಟ್ಟಿ ಬೆಳೆದಾಗಿನಿಂದ ಗಾಂಧೀಜಿಯವರ, ನೆಹರು ಅವರ, ಸುಭಾಷ್ ಚಂದ್ರ ಬೋಸ್ ಅವರ ಇಂಥವ್ರ ಮಾತುಗಳನ್ನು ಕೇಳ್ಕೊತ ಸ್ವಾತಂತ್ರ್ಯದ ಬಗ್ಗೆ, ದೇಶದ ಅಭಿಮಾನದ ಬಗ್ಗೆ, ತ್ಯಾಗ ಬುದ್ಧಿಯ ಬಗ್ಗೆ, ಒಳ್ಳೆಯತನದ ಬಗ್ಗೆ ಮತ್ತು ಟ್ರುತ್ ಆ್ಯಂಡ್ ನಾನ್ ವೈಲೆನ್ಸ್, ಸತ್ಯ ಅಹಿಂಸೆಯ ಆಧಾರದ ಮೇಲೆ, ಇವು ನಮಗೆ ಸಣ್ಣ ಮಕ್ಕಳಿದ್ದಾಗ ನಮ್ಮಲ್ಲಿ ಇವನ್ನ ಕೇಳಿ ಕೇಳಿ ಆ ಒಂದು ಒಳ್ಳೆಯ ವಾತಾವರಣದಲ್ಲಿ ನಾನು ಹುಟ್ಟಿ ಬೆಳೆದನೆಲ್ಲ, ಎಷ್ಟು ಪುಣ್ಯವಂತ ಅಂತ ನಾನು ತಿಳ್ಕೊಂಡಿದ್ದೇನೆ. ಒಂದು ಮಾತು ನನಗೆ ನೆನಪಿದೆ, ಏನಂದರೆ ನಾನು ಅಲ್ಲಿ ಓದುವಾಗ 4ನೇ ತರಗತಿಯಲ್ಲೇ ನಮ್ಮ 3ನೇ ತರಗತಿಯಲ್ಲಿ ಇದ್ದೆ. ಅಲ್ಲಿ ಇಡುಗುಂಜಿ ಅಂತ, ಶ್ರೀಮತಿ ಇಡುಗುಂಜಿ ಅಂತ ಒಬ್ಬರು, ಅವರು ಈ ಮಂಗಳೂರು ಕಡೆಯವರು, ಸಾರ್ವತ್ರ ಹೆಣ್ಮಗಳು, ಅವರು ನಮ್ಮ ಗುರುಗಳು. ಆವಾಗ ಸುಭಾಷ್ ಚಂದ್ರ ಬೋಸ್ ಅವರು ಧಾರವಾಡಕ್ಕೆ ಭೇಟಿ ಕೊಟ್ಟರು. ಅದು ಯಾಕೆ ಇವ್ರ ಮನೆಯಲ್ಲಿ ಇರೋ ವ್ಯವಸ್ಥೆ ಆಯಿತು ನನಗೆ ಗೊತ್ತಿಲ್ಲ. ನಮ್ಮ ಟೀಚರ್ ಮನೆಯಲ್ಲಿ ಅವರಿಗೆ ಇರೋ ಫಂಕ್ಷನ್ಗೆ ಬಂದಾಗ ಇರೋ ವ್ಯವಸ್ಥೆ ಇತ್ತು. ಅವರು ತಮ್ಮ ಸಹಾಯಕ್ಕೆ ಅಂತ ಒಬ್ಬರು ವಾಲಂಟಿಯರ್ನ ಅವರು ಆರಿಸಿದ್ರು, ಅದರಲ್ಲಿ ನಾನೊಬ್ಬ ಅಂತ ಆದೃಷ್ಟ. ಆಮೇಲೆ ಅದನ್ನು ಮಾಡಿಸಿ ನನಗೆಲ್ಲ ಹೇಳಿದರು, ಹೀಗೆ ಮಾಡಬೇಕು, ನೀನು ಹೀಗೆ ಮಾಡಬೇಕು, ಅವ್ರ ರೂಮ್ನಲ್ಲಿದ್ದರೆ ಹೊರಗೆ ನಿಲ್ಲಬೇಕು, ಯಾರಾದರೂ ಬಂದರೆ ಚೀಟಿ ತೊಗೊಂಡು ಬಂದು ಒಳಗೆ ಕೊಡಬೇಕು, ಅವ್ರು ಹೇಳಿದರೆ ಅವ್ರನ್ನ ಒಳಗೆ ಬಿಡಬೇಕು, ಅವ್ರು ನೀರು ತಂದು ಕೇಳಿದ್ರೆ ನೀರು ಕೊಡಬೇಕು, ಅದನ್ನು ಕೇಳಿದರೆ ಮಾಡಬೇಕು, ಅದನ್ನೆಲ್ಲ ನಮಗೆಲ್ಲ ಸೂಚನೆಗಳನ್ನು ಕೊಟ್ಟಿದ್ದರು. ಅದು ಏನೋ ಆ ಉತ್ಸಾಹ, ನಾವು ವಾಲಂಟಿಯರ್ ಅಲ್ಲ, ನಾವು ಸುಭಾಷ್ ಚಂದ್ರ ಬೋಸ್ ಹಿಂದಲೇ ಇರೋದು, ಯಾವತ್ತು ನನಗೆ ಹೇಳಿಬಿಟ್ಟಿದ್ರು ನಮ್ಮ ಟೀಚರು, ಅವ್ರು ಹಿಂದೆ ಇರೋದು. ಈ ಆಗಿನ ಕಾರ್ಗಳು ಮೇಲೆ ಟಾಪ್ ಇರ್ತಿರಲಿಲ್ಲ, ಬಟ್ಟೆ ಟಾಪ್ ಇರ್ತಿತ್ತು, ಅದನ್ನು ಓಪನ್ ಮಾಡಿ ಮಡಿಸಿಬಿಟ್ಟು ಸುಭಾಷ್ ಚಂದ್ರವರು ಆ ಸ್ಟೇಷನ್ನಿಂದಲೇ ಅದರಲ್ಲಿ ಎದ್ದು ನಿಂತು ಇದಕ್ಕೆ ಹೋಗೋದು. ಆವಾಗ ಹಿಂದಕ್ಕೆ ಲಗೇಜ್ ಇಡೋದಕ್ಕೆ ಅಂತ ಒಂದು ಪ್ಲಾಟ್ಫಾರ್ಮ್ ಇತ್ತು, ಅದ್ರ ಮೇಲೆ ನಾವು ನಿಂತ್ಕೊಳ್ಳೋದು, ಅದ್ರ ಮುಂದೆ ಇಟ್ಕೊಂಡು ಒಂದು ಅವನೊಬ್ಬನೊಂದು ಕಡೆ ನಾನು ಒಂದು ಕಡೆ. ಆ ಸುಭಾಷ್ ಚಂದ್ರಿಗೆ ಆ ಅಭಿಮಾನ ಇತ್ತೋ ಇಲ್ಲೋ ನಮಗಂತೂ ಅದು ಏನೋ ಸುಭಾಷ್ ಚಂದ್ರಕ್ಕಿಂತ ದೊಡ್ಡವರು ಅನ್ನುವಂಥ ಭಾವನೆ ನಮಗೆ, ಅವ್ರ ಹಿಂದೆ ನಾವು ಓಡ್ಕೊಂಡು. ಅದು ನನಗೆ ಅದು ಇಷ್ಟೊಂದು ಅಚ್ಚುಮಚ್ಚಾಗಿ ನನಗೆ ಮನಸ್ಸಿನಲ್ಲಿ ಅದು
2: ಉಳಿದ್ಬಿಟ್ಟು.
1: ಆಮೇಲೆ ಅವ್ರನ್ನ ನೋಡಿಕೊಂಡದ್ದು, ಆಮೇಲೆ ಕಡಪಾ ಮೈದಾನದಲ್ಲಿ ಅವ್ರ ಭಾಷಣ

0: ಕೇಳಿದ್ದು. ಭಾಷಣ ಕೇಳುವಾಗ ಅವ್ರ ಹಿಂದೆ ನಾವು ಎಷ್ಟು ಶಿಸ್ತಿನಿಂದ, ಏನು ನಮ್ಮಿಂದ ಏನು ಚ್ಯುತಿ ಆಗಬಾರದು ಅನ್ನುವಂಥ ಒಂದು ದಕ್ಷತೆಯಿಂದ. ಆಮೇಲೆ ಏನಾಯ್ತುರಿ ಅಂದರೆ, ನಾನು ನ್ಯಾಯಾಧೀಶ ಆದಮೇಲೆ ಬ್ಯಾಡ್ಗಿ ಅಂತ ಒಂದು ಊರಿದೆ, ಅಲ್ಲಿ ಹೊಸದಾಗಿ ನ್ಯಾಯಾಲಯ ಸ್ಥಾಪಿಸೋ ಪ್ರಸಂಗ ಬಂತು. ಆವಾಗ ಅದು ಕಟ್ಟಡ ಇರಲಿಲ್ಲ, ಅದಕ್ಕೆ ಬ್ಯಾಡ್ಗಿಯಲ್ಲಿ ಅಂತ ಟ್ರಾವೆಲರ್ಸ್ ಬಂಗ್ಲೋ ಅಥವಾ ಅಂತ ಏನಂತಾರಲ್ಲ ಸರ್ಕಾರಿ ಬಂಗ್ಲೆ, ಅದನ್ನೇ ಕೋರ್ಟ್ಗೆ ಕೊಟ್ಟಿದ್ದರು. ಆ ಕೋರ್ಟ್ಗೆ ಯಾವ ಬಂದಿದ್ರಲ್ಲ ಸುಭಾಷ್ ಚಂದ್ರ ಬಂದವರು, ಆವಾಗ ಬ್ಯಾಡ್ಗಿಗೂ ಹೋಗಿ ಭೇಟಿ ಕೊಟ್ಟು ಆ ಟ್ರಾವೆಲರ್ಸ್ ಬಂಗ್ಲೋನಲ್ಲಿ ಅವರು ಇಳ್ಕೊಂಡಿದ್ದರು. ಅದು ಅದನ್ನಲ್ಲಿ ಲೇಖ ಇದೆ, ಅದರಲ್ಲಿ ಗೋಡೆ ಮೇಲೆ ಅಲ್ಲಿ ಬರೆದಿದೆ. ತಿರುಗಿ ಆ ಕೋರ್ಟನ್ನ ಉದ್ಘಾಟನೆ ಮಾಡೋದಕ್ಕೆ ನಾನು ಚೀಫ್ ಜಸ್ಟಿಸ್ ಆಗಿ ಅಲ್ಲಿ ಹೋಗಿದ್ದೆ. ಅವಾಗ ಇದನ್ನು ನೆನಪು ಮಾಡಿಕೊಂಡು ಎಷ್ಟು ಪುಣ್ಯವಂತ ನಾನು ಇದು ಮಾತು ಹೇಳಿದ್ದೇನೆ. ಇದು ನಮ್ಮ ವೆಂಕಟೇಶ್ ಕುಲಕರ್ಣಿಯವರು ಅದನ್ನು ತಮ್ಮ ಪುಸ್ತಕದಲ್ಲಿ ಅದನ್ನು ವಿಶೇಷವಾಗಿ ಬರೆದಿದ್ದಾರೆ. ಇದು 1937.
1: ಕನ್ನಡ ರತ್ನ ಭಂಡಾರದಲ್ಲಿ ನ್ಯಾಯಮೂರ್ತಿ ವಿಎಸ್ ಮಳಿಮಠ್ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸ್ಟುಡಿಯೋ ಸಮಯ 7 ಗಂಟೆ. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.
2: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ರಕ್ಷಣಾ ರಾಜತಾಂತ್ರಿಕತೆಗೆ ಸಂಬಂಧಿಸಿದ ರಕ್ಷಾ ಎಂಬ ಮಹತ್ವದ ದಾಖಲೆಯನ್ನು ಬಿಡುಗಡೆ ಮಾಡಿದರು. ಮುಂದಿನ 10 ವರ್ಷಗಳಲ್ಲಿ ಜಾಗತಿಕ ರಕ್ಷಣಾ ಪಾಲುದಾರಿಕೆಯನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಭಾರತದ ಕಾರ್ಯತಾಂತ್ರಿಕ ದೃಷ್ಟಿಕೋನ ಮತ್ತು ಮಾರ್ಗಸೂಚಿಯನ್ನು ಈ ಸಮಗ್ರ ದಾಖಲೆಯು ಒಳಗೊಂಡಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ನ್ಯಾಯಶಾಸ್ತ್ರ ವಿದ್ಯಾರ್ಥಿಗಳು ವಕೀಲರಾಗಿ ನೋಂದಣಿಯಾಗುವ ಮುನ್ನ ಅವರ ನಡವಳಿಕೆಯನ್ನು ನಿಯಂತ್ರಿಸುವ ಯಾವುದೇ ಶಾಸನಬದ್ಧ ಅಧಿಕಾರ ಭಾರತೀಯ ಬಾರ್ ಕೌನ್ಸಿಲ್ ಬಿಸಿಐಗೆ ಇಲ್ಲ ಎಂದು ಸುಪ್ರೀಂಕೋರ್ಟ್ ಮಹತ್ವದ ಆದೇಶ ನೀಡಿದೆ. ಜಾಗತಿಕ ಮಾರುಕಟ್ಟೆಗಳಲ್ಲಿ ಭಾರತೀಯ ಜವಳಿ ಮತ್ತು ಕರಕುಶಲ ಉತ್ಪನ್ನಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಪ್ಯಾರಿಸ್ನಲ್ಲಿ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮೂಲಕ ಭಾರತ ಮತ್ತು ಫ್ರಾನ್ಸ್ ಜವಳಿ ಹಾಗೂ ಫ್ಯಾಷನ್ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸಿವೆ. ನಾವೀನ್ಯತೆ, ಗುಣಮಟ್ಟ ಹಾಗೂ ಸ್ಪರ್ಧಾತ್ಮಕ ದರಗಳ ಆಧಾರದಲ್ಲಿ ಭಾರತವು ವಿಶ್ವದ ಅಗ್ರ ಆಟೋಮೊಬೈಲ್ ಉದ್ಯಮವಾಗುವ ಸಾಮರ್ಥ್ಯ ಹೊಂದಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ವಾಹನ ತಯಾರಕರ ಸಂಘದ 66ನೇ ವಾರ್ಷಿಕ ಸಮಾವೇಶವನ್ನುದ್ದೇಶಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಹೊಸ ಜಾಗತಿಕ ಹೂಡಿಕೆ ಮತ್ತು ವಿದೇಶಾಂಗ ವ್ಯವಹಾರಗಳ ಇಲಾಖೆ ಸ್ಥಾಪನೆಗೆ ಇಂದು ನಡೆದ ಸಂಪುಟ ಸಭೆಯಲ್ಲಿ ಸರ್ಕಾರ ತೀರ್ಮಾನಿಸಿದೆ. ಈ ಇಲಾಖೆಯ ಜೊತೆಗೆ ರಾಜ್ಯ ಸೌಲಭ್ಯ ಮಂಡಳಿ ರಚನೆಗೂ ಸರ್ಕಾರ ನಿರ್ಧರಿಸಿದೆ. ಈ ಮಂಡಳಿಗೆ ಮುಖ್ಯಮಂತ್ರಿ ಅಧ್ಯಕ್ಷರಾಗಿದ್ದು ಉಪಮುಖ್ಯಮಂತ್ರಿ ಉಪಾಧ್ಯಕ್ಷರಾಗಿರುತ್ತಾರೆ. ಹಿಮನದಿ ಸರೋವರ ಸ್ಫೋಟ, ಪ್ರವಾಹ ಮತ್ತು ಹಿಮ ಕುಸಿತದ ಅಪಾಯದ ಹಿನ್ನೆಲೆಯಲ್ಲಿ ಅಂತಹ ಅಪಾಯ ತಡೆಗೆ ಹಿಮಾಲಯ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಸಿದ್ಧತೆಯನ್ನು ಕೇಂದ್ರ ಗೃಹ ಕಾರ್ಯದರ್ಶಿ ಗೋವಿಂದ್ ಮೋಹನ್ ಇಂದು ಪರಿಶೀಲಿಸಿದರು. ಕೊಡಗು ಜಿಲ್ಲೆಯಲ್ಲಿ ಇಂದು ಕೈಲು ಪೊಳದ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಮುಂಗಾರು ದಿನಗಳಲ್ಲಿ ಜಿಲ್ಲೆಯ ಹೊಲಗದ್ದೆಗಳಲ್ಲಿ ಶ್ರಮ ವಹಿಸಿ ದುಡಿದ ಬಳಿಕ ರೈತಾಪಿಗಳು ಕೃಷಿ ಉಪಕರಣ ವಾಹನಗಳಿಗೆ ಪೂಜೆ ಸಲ್ಲಿಸಿ ಕೃತಜ್ಞತೆ ಸಲ್ಲಿಸುವ ಸಂಪ್ರದಾಯವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 3:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8:00.

0: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
1: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
0: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್

0: ಪಿಂಚಣಿ ಸೇರಿದಂತೆ ಮೂರು ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: کاشر زبانی این پروگرام تا خبری تیچه نیوزان اے آر ایپ پیٹ دستیا
4: چاین ترد تھائی میاین ترد ایک وٹ بنی سائن ترد
3: اردو زبان کے پروگرام بھی اے آر ایپ پر ملتے ہیں
5: بدلا دا روپ لکھے
6: برسن حالے
7: آکاشوانی انیت تمیل نگلچگلوں نیوز آن اے آر ایپل کڑیکم

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಹಾಯ್, ಹಲೋ, ನಮಸ್ಕಾರ. ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮಕ್ಕೆ. ಮುಂದಿನ ಗೀತೆ ಮೂಡಿ ಬರ್ತಿದೆ ಚಕ್ರವರ್ತಿ ಚಿತ್ರದಿಂದ. ಅರ್ಮಾನ್ ಮಲ್ಲಿಕ್ ಹಾಗೂ ಶ್ರೇಯ ಘೋಷಾಲಿ ಗೀತೆಯನ್ನು ಹಾಡಿದ್ರೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯಾರ್ ಅವರ ಸಂಗೀತ ಇದೆ.

ಸಾಕಷ್ಟು ಜನ ಪ್ರೀತಿಯಿಂದ ಸಂದೇಶ ಕಳಿಸಿದ್ದಾರೆ. ಭಾಗ್ಯ ಸುರೇಂದ್ರ ಹೂವಿನ ಹೊಳೆಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೇನೆ ಅನಿಲ ಬಿಸ್ಟ್ರನ್ನವರ ಶಮನೆವಾಡಿ ಚಿಕ್ಕೋಡಿ ಮನೆ ಮನೆಯಲ್ಲೂ ಉತ್ಸಾಹದಿಂದ ಆಚರಿಸಲಾಗುವ ವಿಶೇಷ ಉತ್ಸವಗಳನ್ನು ಹಬ್ಬ ಅಂತ ಹೇಳ್ಬೋದು. ಮೂಲತಃ ಹಬ್ಬ ವಿಜಯೋತ್ಸವಗಳಾಗಿರಬೇಕು. ದುಷ್ಟಶಕ್ತಿಯನ್ನು ದಮನ ಮಾಡಿದುದರ ಜ್ಞಾಪಕಾರ್ಥವಾಗಿ ಇವು ಆಚರಣೆಯಲ್ಲಿ ಬಂದಿರಬಹುದು. ಹಬ್ಬಗಳು ಅಂತ ವಿಜಯಕ್ಕೆ ಕಾರಣರಾದ ಮಹಾಪುರುಷರು ಹುಟ್ಟಿದ ದಿನಗಳಾಗಿದೆ. ಕೆಲವೊಂದು ಸಾಮೂಹಿಕವಾಗಿ ಆಚರಿಸೋ ಹಬ್ಬಗಳಿದ್ದರೆ ಇನ್ನು ಕೆಲವೊಂದು ಆಯಾ ಸಂಪ್ರದಾಯದವರಿಗೆ ಮಾತ್ರ ಮೀಸಲು ಅಂತ ಹೇಳ್ತಾ ಇದ್ದಾರೆ. ಹಬ್ಬ ಅಂದರೆ KSRTC ಅಶೋಕ್ ಅವರು ಮಂಜುಳಾ ಪ್ರಜ್ವಲ್ ಲೋಹಿತ್ ಮುಳಬಾಗಿಲು ಮುತ್ಯಾಲ್ಪೇಟೆ ಅಂತ ಹಬ್ಬ ಅಂದರೆ ತುಂಬಾ ಇಷ್ಟ ನಮಗೆ, ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕವಿತಾ ಶ್ರೀನಿವಾಸ್ ಅವರು ವಯಸ್ ಕಾಲೋನಿ ಧಾರವಾಡದಿಂದ ವಿಷಯ ತುಂಬ ಚೆನ್ನಾಗಿದೆ. ಹಬ್ಬಗಳ ಆಚರಣೆ ವಿಷಯಗಳ ಬಗ್ಗೆ ಬಂದರೆ ಹೆಣ್ಣು ಮಕ್ಕಳಿಗೆ ಖುಷಿಯ ವಿಚಾರ, ಆದರೆ ಮನೆಯನ್ನು ಸ್ವಚ್ಛ ಮಾಡೋ ಕೆಲಸದಿಂದ ಶುರುವಾಗುತ್ತೆ. ಆ ಕೆಲಸದಿಂದ ಪ್ರಾರಂಭವಾದ ಹಬ್ಬ ಹಬ್ಬ ಮುಗಿಯೋದು. ಇವಾಗಿನ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಮೊದಲಿನ ಥರ ಜಾಸ್ತಿ ಜನ ಕೂಡ ಇರೋದಿಲ್ಲ, ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಅಚಿಂತ್ಯ ಆದ್ಯ ಗಂಗಮ್ಮ ಶೀಲಾ ರಾಜೇಶ್ ಚಾವ್ಗಲ್ ಅವರು ಹಬ್ಬ ಅಂದರೆ ಸಂಬಂಧಿಕರ ನಡುವೆ ಬಾಂಧವ್ಯ ಬೆಳೆಸಲು ಸಹಕಾರಿಯಾದದ್ದು ಅಂತ ಹೇಳ್ತಿದ್ದಾರೆ. ಹಬ್ಬಗಳು ನಮ್ಮ ಸಂಸ್ಕೃತಿಯನ್ನು ಅದರ ಮಹತ್ವವನ್ನು ಪ್ರತಿಬಿಂಬಿಸುತ್ತೆ ಅಂತ ಹೇಳ್ತಾ ಇರೋದು ರಜನಿ ಪ್ರಸನ್ನ ಅವರು. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ರವಿ HS ಆಚಾರ್ಯ ಅವರು ಹಬ್ಬ ಅಂದರೆ ಸಂಬಂಧದ ಸಂಗಮ, ಸಂತೋಷ ಮತ್ತು ಸಂಘಟನೆಯ ಸಂಯೋಜನೆ ಅಂತ ಹೇಳಿ ರವಿ ಹಿರಿಯೂರಿನಿಂದ ಸಂದೇಶ ಕಳಿಸಿದ್ದಾರೆ. ವಿಜಯ್ ಕುಮಾರ್ ಆರಾಧ್ಯ ರಕ್ಷಿತಾ ಪಾರ್ವತಿ ಹಳೆಯೂರು ಕಾಕನಕೋಟೆಯಿಂದ, ಮೇಡಮ್ ಹಬ್ಬ ಅಂದರೆ ನಾವೆಲ್ಲ ಚಿಕ್ಕವರಿದ್ದಾಗ ಹಬ್ಬಗಳಿಗೆ ಮಾತ್ರ ಅಪ್ಪ ಅಮ್ಮ ಹೊಸ ಬಟ್ಟೆ ಕೊಡಿಸ್ತಾ ಇದ್ರು, ಜೊತೆಗೆ ಇಷ್ಟದ ತಿಂಡಿಗಳು, ಒಬ್ಬಟ್ಟು, ಪಾಯಸ, ಇನ್ನೂ ವಿಧವಿಧವಾದ ತಿಂಡಿಗಳು ಮಾಡಿ ಅಕ್ಕ ತಂಗಿ ಎಲ್ಲ ಸೇರಿಕೊಂಡು ಒಟ್ಟಿ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ. ಈಗ ಆ ಥರದ ಉದಾಹರಣೆ ತುಂಬ ಕಮ್ಮಿ, ನಾವೇ ನಾಲ್ಕು ಜನ ಇರೋದು. ಹಾಗಾಗಿ ಹಬ್ಬಕ್ಕೆ ಮಾತ್ರ ಆ ಒಂದು ಸಮಯದಲ್ಲಿ ತುಂಬ ವಿಶೇಷ ಇತ್ತು. ಈಗ ಪ್ರತಿನಿತ್ಯ ತಿಂಡಿಗಳು ಅಷ್ಟೇನೂ ಮಜಾ ಸಿಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಸಾಕಷ್ಟು ಜನ ಸಂದೇಶ ಕಳಿಸಿದ್ರ, ಎಲ್ಲರ ಸಂದೇಶ ಓದ್ತೀನಿ. ಸದ್ಯಕ್ಕೆ ಈ ಗೀತೆ ಕೇಳಿ. ಉದಿತ್ ನಾರಾಯಣ ಅವರು ಹಾಡಿದ್ದಾರೆ ಮುಂಗಾರು ಮಳೆ ಚಿತ್ರದಿಂದ.

0: ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಸಮಯ 7:22. ಈಗ ಕೇಳಿ ಕಗ್ಗದ ಸಿರಿ ಕಾರ್ಯಕ್ರಮ. ಅದಾದ ನಂತರ ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮ ಮುಂದುವರಿಯುತ್ತೆ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಮನಸ್ಸು ಬೆಳೆಯಲಿ ಭುಜಿಸಿ ನೂರು ನೂರನುಭವವ, ಹೊನಲು ನೂರಿ ಬಾಳ ಕಡಲ ನುಬ್ಬಿಸಲಿ. ಮನಸ್ಸು ಬೆಳೆಯಲಿ ಭುಜಿಸಿ ನೂರು ನೂರನುಭವವ, ಹೊನಲು ನೂರಿ ಬಾಳ ಕಡಲ ನುಬ್ಬಿಸಲಿ. ತನುಬಂಧ ಕಳಚಿ ಜೀವವ ಖಂಡ ಚೇತನದ ಕುಣಿತದಲ್ಲಿ ಕೂಡಿರಲಿ ಮಂಕುತಿಮ್ಮ. ತನುಬಂಧ ಕಳಚಿ ಜೀವವ ಖಂಡ ಚೇತನದ ಕುಣಿತದಲ್ಲಿ ಕೂಡಿರಲಿ ಮಂಕುತಿಮ್ಮ.

ನಮ್ಮ ಮನಸ್ಸು ಬೆಳಿಬೇಕಾದ್ದೇ ಅನುಭವಗಳಿಂದ. ಒಂದು ಎಳೆಕಂದನ ಪುಟ್ಟ ಮನಸ್ಸಿಗೂ ಮಾಗಿ ಹಣ್ಣಾದ ಒಬ್ಬ ಪ್ರಬುದ್ಧನ ಮನಸ್ಸಿಗೂ ಎಷ್ಟು ವ್ಯತ್ಯಾಸ. ಶರೀರದ ಬೆಳವಣಿಗೆ ಕಣ್ಣಿಗೆ ಕಾಣುತ್ತೆ, ಮನಸ್ಸಿನ ವಿಕಾಸ ಅದು ಇನ್ನೊಂದು ಮನಸ್ಸಿಗೆ ಅಥವಾ ಸ್ವತಃ ತನ್ನ ಮನಸ್ಸಿಗೆ ಮಾತ್ರ ವೇದ್ಯವಾಗುತ್ತೆ. ಮನಸ್ಸು ಪಕ್ವವಾಗಿ ವಿಕಾಸ ಆಗಬೇಕಾದ್ರೆ ಎಷ್ಟು ಬಗೆಯ ಸಂಸ್ಕಾರಗಳು, ಹಿತೋಪದೇಶಗಳು, ಮಾರ್ಗದರ್ಶನಗಳು ಅದಕ್ಕೆ ಬೇಕು. ಮನುಷ್ಯನ ಮನಸ್ಸನ್ನ ಸಂಸ್ಕಾರಗೊಳಿಸುವಲ್ಲಿ ಮೊತ್ತ ಮೊದಲ ಸ್ಥಾನ ಅಮ್ಮನದು. ಇದು ಗರ್ಭಾವಸ್ಥೆಯಿಂದಲೇ ಆರಂಭ, ಆಮೇಲೆ ತಂದೆ, ನಂತರ ಶಾಲೆ, ಆಮೇಲೆ ವಿಶಾಲ ಜಗತ್ತಿನ ವಿವಿಧ ಅನುಭವಗಳು. ಈ ಅನುಭವ ಶಾಲೆ ಇದೆಯಲ್ಲ, ಬೇರೆ ಯಾವುದೇ ಶಾಲೆಗಿಂತ ಅದು ವಿಶಾಲವಾದದ್ದು, ವೈವಿಧ್ಯಮಯವಾದದ್ದು. ಇದೊಂದು ವಿಶ್ವವಿದ್ಯಾಲಯ ಅಂತಲೇ ಹೇಳಬಹುದು. ಶಾಲೆಯಿಂದ, ಗುರುಗಳಿಂದ ಕಲಿತ ವಿದ್ಯೆನೇ ಒಂದು ತೂಕ, ಆದರೆ ಜೀವನ ವಿಸ್ತಾರದಲ್ಲಿ ನಾವು ಗಳಿಸೋ ಅನುಭವವೇ ಇನ್ನೊಂದು ತೂಕ. ಜೀವನ ಸಾಕ್ಷಾತ್ಕಾರಕ್ಕೆ ಇವೆರಡೂ ಅತ್ಯಗತ್ಯ. ಜೀವನವನ್ನ ಸಮುದ್ರಕ್ಕೆ ಹೋಲಿಸೋ DVG, ಈ ಕಡಲು ಅನುಭವಗಳೆಂಬ ನೂರಾರು ಹೊನಲುಗಳಿಂದ ಮತ್ತಷ್ಟು ಶ್ರೀಮಂತವಾಗಲಿ ಅಂತಾರೆ. ಈ ಹೊನಲುಗಳಿಗೋ ನೂರೆಂಟು ರುಚಿ, ನೂರೆಂಟು ರಂಗು, ಹುಳಿ, ಸಿಹಿ, ಕಹಿ, ಒಗಚು ಎಲ್ಲ ಇಲ್ಲಿವೆ. ಆದರೆ ನಮ್ಮ ಅಂತರಂಗ ಪರಿಪಾಕಕ್ಕೆ ಇವೆಲ್ಲ ಬೇಕೇ ಬೇಕು. ಇಷ್ಟೆಲ್ಲ ಆದ್ಮೇಲೆ ಈ ಶರೀರದ ಮೋಹವೇ ತೊಲಗಿಬಿಡ್ಬೇಕಂತೆ. ನಶ್ವರ ದೇಹದ ವ್ಯಾಮೋಹ ಕಳಚಿ ಶಾಶ್ವತ ಸಚ್ಚಿದಾನಂದದ ಹಂಬಲ ನೆಲೆಯಾಗಬೇಕು. ಈ ಅಖಂಡ ದಿವ್ಯ ಚೇತನ ಜಗತ್ತನ್ನೂ ಕುಣಿಸುತ್ತೆ, ತಾನೂ ಲೋಲವಾಗಿ ಕುಣಿಯುತ್ತೆ. ಕುಣಿತದಲ್ಲಂತೂ ನವರಸಗಳೇ ಇವೆಯಲ್ಲ. ಶಾಂತ ರಸ ಇದ್ದಾಗೆ ಭೀಭತ್ಸವೂ ಇದೆ, ಶೃಂಗಾರ ಇದ್ದಾಗೆ ರೌದ್ರವೂ ಇದೆ. ನಾವು ಮಾತ್ರ ಕುಣಿತದ ಎಲ್ಲ ಬಗೆಯನ್ನ, ಎಲ್ಲ ಭಾವಗಳನ್ನ ಯಥಾವತ್ತಾಗಿ ಸ್ವೀಕರಿಸಬೇಕು. ಮನಸ್ಸನ್ನ ಬ್ರಹ್ಮಲೀಲೆಗಳಿಗೆ ಅಣಿ ಮಾಡಿ ಬದುಕಬೇಕು. ಇದೇ ಅಂತರಂಗ ಸಿದ್ಧಿ ಅನ್ನೋದು DVG ಸಂದೇಶ.

0: ನಾನು, ತೊಳಗು ವಿನನೊಳು ನಾನು, ಬೆಳೆವ ಶಿಶುವಳು ನಾನು, ಕೆಳೆನೋಟ ನಾನು. ಮೊಳೆವ ಸಸಿಯೊಳು ನಾನು, ತೊಳಗು ವಿನನೊಳು ನಾನು, ಬೆಳೆವ ಶಿಶುವಳು ನಾನು, ಕೆಳೆನೋಟ ನಾನು. ಕಳಕಳಿಸುವೆಲ್ಲಮುಂ ನಾನೆಂದು ಭಾವಿಸುತ್ತೆ, ಒಳಗೂಡು ವಿಶ್ವದಲ್ಲಿ ಮಂಕುತಿಮ್ಮ.
1: ಕಳಕಳಿಸುವೆಲ್ಲಮುಂ ನಾನೆಂದು ಭಾವಿಸುತ್ತೆ, ಒಳಗೂಡು ವಿಶ್ವದಲ್ಲಿ ಮಂಕುತಿಮ್ಮ.

ನಮ್ಮ ಈ ಜಗತ್ತು ಈಶ್ವರನದೇ ಒಂದು ಭಾಗ, ಒಂದು ಸೃಷ್ಟಿ. ಬ್ರಹ್ಮ ಮಾತ್ರ ಸತ್ಯ, ಜಗತ್ತು ಮಿಥ್ಯೆ ಅನ್ನೋದು ಅಧ್ಯಾತ್ಮ ಸಾಧನೆಯ ತುರಿಯ ಸಾಕ್ಷಾತ್ಕಾರ. ಆ ಒಂದು ಅತ್ಯುನ್ನತಿಯನ್ನ ನಾವು ಗಳಿಸಿಕೊಳ್ಳುವವರೆಗೆ ಕಣ್ಣಿಗೆ ಕಾಣುವ, ಇಂದ್ರಿಯಗಳನ್ನು ತಣಿಸಿಬಿಡುವ ಈ ಗಟ್ಟಿ ನೆಲವೇ ನಮಗೆ ಗತಿ. ಹಾಗಾಗಿ ಈ ಜಗತ್ತನ್ನೇ ಆತುಕೊಳ್ಬೇಕು, ಕರ್ತವ್ಯಗಳನ್ನು ಪೂರೈಸಬೇಕು. ಮತ್ತು ಹೀಗೆ ಮಾಡ್ತಾನೆ ಇದನ್ನೆಲ್ಲ ನಮಗೆ ಬಳುವಳಿಯಾಗಿ ಕೊಟ್ಟ ಜಗದೀಶನನ್ನ ಸತತ ಧ್ಯಾನಿಸಬೇಕು. ಈ ಭೂಮಿಗೆ ಬಂದ ಮೇಲೆ ಭೂಮಿನೇ ಪ್ರೀತಿಸಿ, ಭೂಮಿ ಮೇಲಿನ ಸಕಲವನ್ನೂ ಇದು ನಂದು, ಇದೂ ನಂದು ಅಂತ ನಿಮ್ಮ ತೆಕ್ಕೆಗೆ ತಗೊಂಡು ಬಿಡಿ ಅಂತಾರೆ ಡಿವಿಜಿ. ಇಂಥ ಪ್ರಕೃತಿ ಪ್ರೇಮದಿಂದ ಮಾತ್ರ ವಿಶ್ವ ಕಾರಣನಾದ ಆ ದಿವ್ಯ ಪುರುಷನ ಒಲುಮೆ ಸಾಧ್ಯ ಅನ್ನೋದು ಅವರ ಅಭಿಮತ. ನಾವು ಗಿಡಮರಗಳು ನಾವೇ, ರವಿತೇಜವೂ ನಾವೇ ಅಂದ್ಕೋಬೇಕಂತೆ. ವಿಪುಲಾಶ್ರಯವ ನೀವ ಸುಫಲ ಸುಮಭರಿತ ಪಾದಪದಂತೆ ನೈಜಮಾದೊಳ್ಪಿ ನಿಂ ಬಾಳ್ವವಲು ನಮ್ಮ ಜೀವನನೂ ಇರಲಿ ಅಂತ ಅವರೇ ಒಂದು ಕಡೆ ಹೇಳಿದ್ದಾರೆ. ಇನ್ನು ರವಿಕಿರಣ ಇದಿದ್ರೆ ಮಾತ್ರ ನಮಗೆ ಉಲ್ಲಾಸ, ಜೀವ ಸಂಪತ್ತು, ಇಲ್ದಿದ್ರೆ ಮಂಕು, ಜೀವನಾಶ. ಬೆಳೆವ ಶಿಶುವು ನೀನೇ ಅಂತಾರೆ ಡಿವಿಜಿ. ಮನುಷ್ಯನಿಗೆ ಮಕ್ಕಳ ವ್ಯಾಮೋಹ ಎಂಥದ್ದು! ಮಕ್ಕಳಿಲ್ಲದವನು ತನ್ನ ಜೀವನವೇ ಅಭಾವ ಅಂದ್ಕೊಂಡ್ಬಿಡ್ತಾನೆ. ತಾಯಿಗಂತೂ ತನ್ನ ಮಗುವೇ ಸಿರಿದೊರೆ. ಹಳ್ಳಿ ಹೆಣ್ಣುಮಗಳೊಬ್ಳು ತನ್ನ ಮಗನ ಚೆಲುವನ್ನ ಹೇಗೆ ಎದೆ ತುಂಬಿ ಹಾಡ್ತಾಳೆ

0: ಸಿರಾಬಯಸ್ಯಾರ ಬಾಲ್ಯಾರುಬ ಸಿರಾಬಯಸ್ಯಾರ. ಇನ್ನು ಕೆಳೆ ನೋಟ, ಕೆಳೆ ಅಂದ್ರೆ ಸ್ನೇಹ. ಸ್ನೇಹ ಒಂದು ಅತ್ಯುನ್ನತವಾದ ಮೌಲ್ಯ. ಈ ಸ್ನೇಹದ ನೋಟ ಜವ್ವನಿಗರ ನಡುವೆ ಏರ್ಪಟ್ಟು ಬಿಟ್ರಂತೂ ಕೇಳೋದೇನಿದೆ ಆ ಉತ್ಸವವನ್ನ. ಅದು ನಮ್ಮ ಪೂತಿನ ಅವರು ಹೇಳೋ ಹಾಗೆ ಮಧುರ ನಯನ, ಮಧುರ ವಚನ, ಮಧುರ ಹಸನ. ಅಷ್ಟೇ ಅಲ್ಲ, ಇಂಥ ಈ ಮಧುರೇಕ್ಷಣ ಮತ್ತು ಮಧುರ ಸ್ಮಿತ ಇಡೀ ಧಾತ್ರಿಯನ್ನೇ ಮಧುರಮಯವಾಗಿ ಪರಿವರ್ತಿಸಿಬಿಡುತ್ತಂತೆ. ಇವೆಲ್ಲವನ್ನು ಜತೆಗೆ ಕಳಕಳಿಸುವ, ನಳನಳಿಸುವ ಎಲ್ಲವನ್ನೂ ನಾವೇ ಅಂತ ಭಾವಿಸ್ಬಿಡಬೇಕು. ಇಂಥ ತಾತ್ವಿಕ ಅನ್ಯೋನ್ಯವೇ ಹೃದಯ ನೈರ್ಮಲ್ಯ, ಅದೇ ಜೀವನ್ಮುಕ್ತಿ ಅಂತಾರೆ ತಿಮ್ಮಗುರು.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಚಿನ್ಮಯಿ ಆತ್ರೇಯಸ್, ವ್ಯಾಖ್ಯಾನ ಭಾರತಿ ಕಾಸರಗೋಡು, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಆಕಾಶವಾಣಿ ವಾರ್ತೆಗಳು. ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯವಾಗಿ. ಮುಖ್ಯಾಂಶಗಳು. ವ್ಯಾಪಾರ, ಹೂಡಿಕೆ ಮತ್ತು ಆರ್ಥಿಕ ಸಹಕಾರದ ಬಲವರ್ಧನೆಗೆ ಭಾರತ ಬೆಲ್ಜಿಯಂ ಬದ್ಧತೆ. 5 ವರ್ಷಗಳಲ್ಲಿ ದ್ವಿಪಕ್ಷೀಯ ವ್ಯಾಪಾರ ದ್ವಿಗುಣಗೊಳಿಸುವ ಗುರಿ. ರಕ್ಷಣಾ ರಾಜತಾಂತ್ರಿಕತೆಗೆ ಸಂಬಂಧಿಸಿದ ರಕ್ಷಾ ಕಾರ್ಯತಂತ್ರ ದಾಖಲೆ ಬಿಡುಗಡೆಗೊಳಿಸಿದ ಸಚಿವ ರಾಜನಾಥ್ ಸಿಂಗ್. ನೇಪಾಳ ಪ್ರವಾಹ, ಮೃತರ ಸಂಖ್ಯೆ 1,252 ಏರಿಕೆ. ಮೂಲಸೌಕರ್ಯ ಮರು ನಿರ್ಮಾಣಕ್ಕೆ ಅಂತಾರಾಷ್ಟ್ರೀಯ ನೆರವಿಗೆ ಮನವಿ. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ನಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಚಿರಾಗ್ ಜೋಡಿ. ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಇಂದು ಭಾರತ ಹಾಂಗ್ಕಾಂಗ್ ಮುಖಾಮುಖಿ. ವಾರ್ತೆಗಳ ವಿವರ. ವ್ಯಾಪಾರ, ಹೂಡಿಕೆ ಮತ್ತು ಆರ್ಥಿಕ ಸಹಕಾರದ ಬಲವರ್ಧನೆಗೆ ಭಾರತ ಮತ್ತು ಬೆಲ್ಜಿಯಂ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿವೆ. ಇಂದು ಬಿಡುಗಡೆಗೊಳಿಸಿದ ಜಂಟಿ ಹೇಳಿಕೆಯಲ್ಲಿ ಉಭಯ ರಾಷ್ಟ್ರಗಳು ಮುಂಬರುವ 5 ವರ್ಷಗಳಲ್ಲಿ ತಮ್ಮ ನಡುವಿನ ದ್ವಿಪಕ್ಷೀಯ ವ್ಯಾಪಾರವನ್ನು ದ್ವಿಗುಣಗೊಳಿಸುವ ಗುರಿಯನ್ನು ನಿಗದಿಪಡಿಸಿವೆ. ನವದೆಹಲಿಯಲ್ಲಿ ಇಂದು ಭಾರತ ಹಾಗೂ ಬೆಲ್ಜಿಯಂ ನಡುವೆ ರಕ್ಷಣಾ ಸಹಕಾರ, ನವೀಕರಿಸಬಹುದಾದ ಇಂಧನ, ಸೈಬರ್ ಅಪರಾಧ ಸೇರಿದಂತೆ ಗಡಿಯಾಚುಗಿನ ಅಪರಾಧಗಳ ತಡೆ ಹಾಗೂ ರಾಜತಾಂತ್ರಿಕ ತರಬೇತಿ ಕ್ಷೇತ್ರಗಳಲ್ಲಿ ಹಲವು ಪ್ರಮುಖ ಒಪ್ಪಂದಗಳು ಮತ್ತು ತಿಳುವಳಿಕಾ ಪತ್ರಗಳಿಗೆ ಸಹಿ ಹಾಕಲಾಗಿದೆ. ಭಾರತಕ್ಕೆ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಂಡಿರುವ ಬೆಲ್ಜಿಯಂ ಪ್ರಧಾನಮಂತ್ರಿ ಬಾರ್ಟ್ ಡಿ ವೆವರ್ ಅವರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದ್ವಿಪಕ್ಷೀಯ ಮಾತುಕತೆ ನಡೆಸಿ ಉಭಯ ದೇಶಗಳ ಬಾಂಧವ್ಯ ಹಾಗೂ ಜಾಗತಿಕ ವಿಷಯಗಳ ಕುರಿತು ವಿಸ್ತೃತವಾಗಿ ಚರ್ಚಿಸಿದರು. ಇದೇ ವೇಳೆ ಉಭಯ ರಾಷ್ಟಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರದಲ್ಲಿ ಹೆಚ್ಚುತ್ತಿರುವ ವಲಯಗಳ ವೈವಿಧ್ಯೀಕರಣವನ್ನು ಉಭಯ ನಾಯಕರು ಸ್ವಾಗತಿಸಿದರು. ಜಾಗತಿಕ ಅಸ್ಥಿರತೆಯ ನಡುವೆಯೂ ಭಾರತವು ಶೇಕಡ 7.8% ಜಿಡಿಪಿ ಪ್ರಗತಿ ಕಾಯ್ದುಕೊಂಡಿದ್ದು ಜಗತ್ತಿಗೆ ಭರವಸೆಯ ಕೇಂದ್ರವಾಗಿದೆ ಎಂದು ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದರು. ಮೊದಲ ಮಹಾಯುದ್ಧದಲ್ಲಿ ಬೆಲ್ಜಿಯಂ ನೆಲದಲ್ಲಿ ಹೋರಾಡಿದ ಸಾವಿರಾರು ಭಾರತೀಯ ಯೋಧರ ತ್ಯಾಗ ಎರಡೂ ದೇಶಗಳ ಐತಿಹಾಸಿಕ ಬಾಂಧವ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ಸ್ಮರಿಸಿದ ಪ್ರಧಾನಿ, ಜೋರಾವರ್ ಟ್ಯಾಂಕ್ ನಿರ್ಮಾಣ ಹಾಗೂ ಆಂಧ್ರಪ್ರದೇಶದ ಕಾಕಿನಾಡದಲ್ಲಿ ನಿರ್ಮಾಣವಾಗುತ್ತಿರುವ ಬೃಹತ್ ಗ್ರೀನ್ ಅಮೋನಿಯಾ ಯೋಜನೆಯಲ್ಲಿ ಎರಡೂ ದೇಶಗಳು ಜಂಟಿಯಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ತಿಳಿಸಿದರು. ಇನ್ನು ಸೆಮಿಕಂಡಕ್ಟರ್ ಮತ್ತು ನಿರ್ಣಾಯಕ ಖನಿಜಗಳ ಮರುಬಳಕೆಯಲ್ಲೂ ಜಂಟಿಯಾಗಿ ಕೆಲಸ ಮಾಡಲು ಉಭಯ ರಾಷ್ಟಗಳು ನಿರ್ಧರಿಸಿವೆ. ಭಯೋತ್ಪಾದನಾ ನಿಗ್ರಹಕ್ಕೆ ಸಮಗ್ರ ಮತ್ತು ಜಾಗತಿಕ ದೃಷ್ಟಿಕೋನವನ್ನು ಅನುಸರಿಸುವ ಬದ್ಧತೆಯನ್ನು ಉಭಯ ರಾಷ್ಟಗಳು ಪುನರುಚ್ಚರಿಸಿದ್ದು, ಅಂತಾರಾಷ್ಟೀಯ ಸಮುದಾಯ, ಭಯೋತ್ಪಾದನಾ ಸಂಘಟನೆಗಳು, ಭಯೋತ್ಪಾದಕ ಜಾಲಗಳು, ಅವರ ಅಡಗುತಾಣ ಮತ್ತು ಹಣಕಾಸು ಮೂಲಗಳ ವಿರುದ್ಧ ಒಗ್ಗಟ್ಟಿನಿಂದ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿವೆ. ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡಿ ವೆವರ್ ಅವರು ಭಾರತವನ್ನು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ಹಾಗೂ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ಶಕ್ತಿ ಎಂದು ಬಣ್ಣಿಸಿದ್ದು,

0: ತಂತ್ರಜ್ಞಾನ ಮತ್ತು ವಾಣಿಜ್ಯ ರಂಗದಲ್ಲಿ ಭಾರತದೊಂದಿಗಿನ ಸಹಭಾಗಿತ್ವವನ್ನು ಮತ್ತಷ್ಟು ವಿಸ್ತರಿಸುವುದಾಗಿ ಹೇಳಿದರು. ನವದೆಹಲಿಯಲ್ಲಿ ಇಂದು ಸೆಷಲ್ಸ್ ಶಾಸನ ಸಭೆಯ ಸಭಾಪತಿ ಅಜರಲ್ ಎರ್ನೆಸ್ಟ ಅವರ ನೇತೃತ್ವದ ಸಂಸದೀಯ ನಿಯೋಗವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭೇಟಿಯಾಗಿ ಉಭಯ ದೇಶಗಳ ನಡುವಿನ ಸುದೀರ್ಘ ಹಾಗೂ ಪ್ರಜಾಸತ್ತಾತ್ಮಕ ಮೌಲ್ಯಗಳ ಆಧಾರಿತ ಬಾಂಧವ್ಯವನ್ನು ಪುನರುಚ್ಚರಿಸಿದ್ದಾರೆ. ಈ ಸಭೆಯಲ್ಲಿ ಕಡಲ ಭದ್ರತೆ, ನವೀಕರಿಸಬಹುದಾದ ಇಂಧನ, ಸಾಗರೋತ್ಪನ್ನ ವಲಯದ ಸಹಕಾರ ಮತ್ತು ಸಾಮರ್ಥ್ಯ ವೃದ್ಧಿಯ ಕ್ಷೇತ್ರಗಳಲ್ಲಿ ಭಾರತ ಸೆಷಲ್ಸ್ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ವಿಸ್ತೃತ ಚರ್ಚೆ ನಡೆಯಿತು. ನವದೆಹಲಿಯಲ್ಲಿ ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ರಕ್ಷಣಾ ರಾಜತಾಂತ್ರಿಕತೆಗೆ ಸಂಬಂಧಿಸಿದ ರಕ್ಷ ಎಂಬ ಮಹತ್ವದ ದಾಖಲೆಯನ್ನು ಬಿಡುಗಡೆ ಮಾಡಿದರು. ಮುಂದಿನ 10 ವರ್ಷಗಳಲ್ಲಿ ಜಾಗತಿಕ ರಕ್ಷಣಾ ಪಾಲುದಾರಿಕೆಯನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಭಾರತದ ಕಾರ್ಯತಾಂತ್ರಿಕ ದೃಷ್ಟಿಕೋನ ಮತ್ತು ಮಾರ್ಗಸೂಚಿಯನ್ನು ಈ ಸಮಗ್ರ ದಾಖಲೆಯು ಒಳಗೊಂಡಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ದೇಶದ ಭದ್ರತಾ ಗುರಿಗಳನ್ನು ಜಾಗತಿಕ ಸಹಕಾರದೊಂದಿಗೆ ಸಂಯೋಜಿಸುವ ಮೂಲಕ ದೀರ್ಘಕಾಲೀನ ಸ್ಥಿರತೆ ಹಾಗೂ ಪರಸ್ಪರ ಪ್ರಗತಿಯನ್ನು ಸಾಧಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಭಾರತದ ವಿದೇಶಾಂಗ ನೀತಿಯಲ್ಲಿ ರಕ್ಷಣಾ ರಾಜತಾಂತ್ರಿಕತೆಯು ಪ್ರಮುಖ ಅಂಶವಾಗಿದ್ದು ಜಾಗತಿಕ ಮಟ್ಟದಲ್ಲಿ ಶಾಂತಿ, ಸ್ಥಿರತೆ ಹಾಗೂ ನಿಯಮಾಧಾರಿತ ವ್ಯವಸ್ಥೆಯನ್ನು ಕಾಯ್ದುಕೊಳ್ಳಲು ರಕ್ಷಾ ಚೌಕಟ್ಟಿನ ದಾರಿದೀಪವಾಗಲಿದೆ. ಪ್ರಸಕ್ತ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಭಾರತ ಸಾಧಿಸಿರುವ ಶೇಕಡಾ 7.8% ಜಿಡಿಪಿ ಪ್ರಗತಿಯಲ್ಲಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಪಾತ್ರ ಪ್ರಮುಖವಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಶ್ಲಾಘಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಮುಕ್ತ ವ್ಯಾಪಾರ ಒಪ್ಪಂದಗಳ ಸದ್ಬಳಕೆ ಕುರಿತ ರಾಷ್ಟೀಯ ಕಾರ್ಯಾಗಾರದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದೇಶದ ರಫ್ತು ವ್ಯಾಪಾರವನ್ನು ಜಾಗತಿಕ ಮಟ್ಟದಲ್ಲಿ ಹೆಚ್ಚಿಸಲು ಭಾರತ ಮಾಡಿಕೊಳ್ಳುತ್ತಿರುವ ಮುಕ್ತ ವ್ಯಾಪಾರ ಒಪ್ಪಂದಗಳ ಸೌಲಭ್ಯಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ಬಳಸಿಕೊಳ್ಳುವಂತೆ ಅವರು ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳದಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಿಂದಾಗಿ ಮೃತಪಟ್ಟವರ ಸಂಖ್ಯೆ 1,252 ಏರಿಕೆಯಾಗಿದ್ದು ಸುಮಾರು 4,216 ಜನರು ಇನ್ನೂ ನಾಪತ್ತೆಯಾಗಿದ್ದಾರೆ. ಪ್ರವಾಹದ ಹಿನ್ನೆಲೆಯಲ್ಲಿ ಹಾನಿಗೊಳಗಾದ ಮೂಲಸೌಕರ್ಯಗಳ ಪುನರ್ ನಿರ್ಮಾಣ ಹಾಗೂ ಪುನರ್ವಸತಿಗಾಗಿ ನೇಪಾಳ ಸರ್ಕಾರ ಅಂತಾರಾಷ್ಟೀಯ ಸಮುದಾಯದಿಂದ ಹೆಚ್ಚುವರಿ ನೆರವು ಕೋರಲು ನಿರ್ಧರಿಸಿದೆ. ಕಠ್ಮಂಡುವಿನಲ್ಲಿ ರಾಜತಾಂತ್ರಿಕ ನಿಯೋಗಗಳು ಹಾಗೂ ವಿಶ್ವಬ್ಯಾಂಕ್, ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಮತ್ತು ವಿಶ್ವಸಂಸ್ಥೆಯ ಪ್ರತಿನಿಧಿಗಳೊಂದಿಗೆ ನಡೆಸಿದ ಸಭೆಯಲ್ಲಿ ನೇಪಾಳದ ವಿದೇಶಾಂಗ ಸಚಿವ ಶಿಶಿರ್ ಖನಾಲ್ ಈ ಮಾಹಿತಿ ನೀಡಿದ್ದಾರೆ. ಪ್ರವಾಹದಲ್ಲಿ ನಾಪತ್ತೆಯಾಗಿರುವ 583 ವಿದೇಶಿ ಪ್ರಜೆಗಳ ಸುರಕ್ಷತೆಗೆ ಆದ್ಯತೆ ನೀಡಲಾಗಿದ್ದು, ಹಿಮಾಲಯ ಪ್ರದೇಶದಲ್ಲಿ ಹೆಚ್ಚುತ್ತಿರುವ ಹವಾಮಾನ ವೈಪರೀತ್ಯ ಹಾಗೂ ಪ್ರಕೃತಿ ವಿಕೋಪದ ಅಪಾಯಗಳನ್ನು ತಗ್ಗಿಸಲು ತಕ್ಷಣದ ಜಾಗತಿಕ ನೆರವಿನ ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಹಿಮ ನದಿ ಸರೋವರ ಸ್ಫೋಟ, ಪ್ರವಾಹ ಮತ್ತು ಹಿಮ ಕುಸಿತದ ಅಪಾಯದ ಹಿನ್ನೆಲೆಯಲ್ಲಿ ಅಂತಹ ಅಪಾಯ ತಡೆಗೆ ಹಿಮಾಲಯ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಸಿದ್ಧತೆಯನ್ನು ಕೇಂದ್ರ ಗೃಹ ಕಾರ್ಯದರ್ಶಿ ಗೋವಿಂದ್ ಮೋಹನ್ ಇಂದು ಪರಿಶೀಲಿಸಿದರು. ಅಪಾಯಕ್ಕೆ ಒಳಗಾಗಬಹುದಾದ ಹಿಮ ನದಿ ಸರೋವರಗಳು ಮತ್ತು ಹಿಮ ಕುಸಿತ ಸಂಭವನೀಯ ಪ್ರದೇಶಗಳ ನಿರಂತರ ಮೇಲ್ವಿಚಾರಣೆ, ಮುನ್ನೆಚ್ಚರಿಕೆ ವ್ಯವಸ್ಥೆ ಹಾಗೂ ಸಂತ್ರಸ್ತರ ತ್ವರಿತ ಸ್ಥಳಾಂತರಕ್ಕೆ ಅಗತ್ಯ ಸಿದ್ಧತೆ ಕೈಗೊಳ್ಳುವಂತೆ ಅವರು ಸೂಚಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ತಮ್ಮ ಲೋಕಸಭಾ ಕ್ಷೇತ್ರ ವಾರಾಣಸಿಯ ಪ್ರವಾಹ ಪರಿಸ್ಥಿತಿಯ ಕುರಿತು ಪರಿಶೀಲನೆ ನಡೆಸಿದರು. ಜಿಲ್ಲಾಧಿಕಾರಿ ಸತ್ಯೇಂದ್ರ ಕುಮಾರ್ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ ಅವರು, ಪ್ರವಾಹ ಪರಿಸ್ಥಿತಿಯ ಕುರಿತು ವಿವರವಾದ ಮಾಹಿತಿ ಪಡೆದರು. ಪ್ರವಾಹ ಪರಿಹಾರ ಶಿಬಿರಗಳಲ್ಲಿ ಮಾಡಲಾಗಿರುವ ವ್ಯವಸ್ಥೆಗಳ ಬಗ್ಗೆಯೂ ಪ್ರಧಾನಿ ವಿಚಾರಿಸಿದರು. ಪ್ರವಾಹ ಪರಿಹಾರ ಕಾರ್ಯಾಚರಣೆಗಳನ್ನು ನಿರಂತರವಾಗಿ ಮೇಲ್ವಿಚಾರಣೆ ನಡೆಸಬೇಕು ಹಾಗೂ ಸಂತ್ರಸ್ತರಿಗೆ ತಕ್ಷಣದ ನೆರವು ಒದಗಿಸಬೇಕು ಎಂದು ಅವರು ಸೂಚಿಸಿದರು. ಇದೇ ವೇಳೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಫರೂಕಾಬಾದ್ ಜಿಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಗಳ ವೈಮಾನಿಕ ಸಮೀಕ್ಷೆ ನಡೆಸಿದರು. ಉತ್ತರ ಪ್ರದೇಶದ 32 ಜಿಲ್ಲೆಗಳು ಇದುವರೆಗೆ ಪ್ರವಾಹದಿಂದಾಗಿ ಬಾಧಿತವಾಗಿವೆ. ಸದ್ಯ 22 ಜಿಲ್ಲೆಗಳಲ್ಲಿ ಪ್ರವಾಹದ ಪರಿಣಾಮ ಮುಂದುವರೆದಿದೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸರ್ಕಾರ ವ್ಯಾಪಕ ಪರಿಹಾರ ಜಾಲವನ್ನು ಸ್ಥಾಪಿಸಿದೆ. ನಾವೀನ್ಯತೆ, ಗುಣಮಟ್ಟ ಹಾಗೂ ಸ್ಪರ್ಧಾತ್ಮಕ ದರಗಳ ಆಧಾರದಲ್ಲಿ ಭಾರತವು ವಿಶ್ವದ ಅಗ್ರ ಆಟೋಮೊಬೈಲ್ ಉದ್ಯಮವಾಗುವ ಸಾಮರ್ಥ್ಯ

ಹೊಂದಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ವಾಹನ ತಯಾರಕರ ಸಂಘದ 66ನೇ ವಾರ್ಷಿಕ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಜಿಎಸ್ಟಿ ಸಂಗ್ರಹದಲ್ಲಿ ವಾಹನೋದ್ಯಮದ ಕೊಡುಗೆ ಶೇಕಡ 15% ಇದ್ದು, ಸುಮಾರು 4 ಕೋಟಿ ನೇರ ಮತ್ತು ಪರೋಕ್ಷ ಉದ್ಯೋಗಗಳಿಗೆ ಈ ಕ್ಷೇತ್ರ ಬೆಂಬಲ ನೀಡುತ್ತಿದೆ ಎಂದರು. ಚೀನಾದ ಶೆನ್ಝೆನ್ನಲ್ಲಿ ನಡೆಯುತ್ತಿರುವ ಚೀನಾ ಮಾಸ್ಟರ್ ಸೂಪರ್ 750 ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಅಗ್ರ ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಫ್ರಾನ್ಸ್ನ ಕ್ರಿಸ್ಟೋ ಮತ್ತು ಟೋಮಾ ಜೂನಿಯರ್ ಪೊಪೊ ಜೋಡಿ ವಿರುದ್ಧ ಅವರು 21-15, 22-24, 21-9 ಅಂತರದಿಂದ ಗೆಲುವು ಸಾಧಿಸಿದರು. ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಅನುಭವಿ ಆಟಗಾರ ಕಿಡಂಬಿ ಶ್ರೀಕಾಂತ್ ಕೆನಡಾದ ವಿಶ್ವದ 9ನೇ ಶ್ರೇಯಾಂಕದ ಆಟಗಾರ ವಿಕ್ಟರ್ ಲೈ ಅವರನ್ನು 21-18, 21-19 ನೇರ ಸೆಟ್ಗಳಿಂದ ಮಣಿಸಿ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದು, ನಾಳೆ ನಡೆಯಲಿರುವ ಪಂದ್ಯದಲ್ಲಿ ಹಾಂಕಾಂಗ್ನ ಲೀ ಚೆಕ್ಯು ಅವರನ್ನು ಎದುರಿಸಲಿದ್ದಾರೆ. ದುಬೈ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯಾವಳಿಯ ತನ್ನ 2ನೇ ಗುಂಪು ಎ ಪಂದ್ಯದಲ್ಲಿ ಭಾರತ ತಂಡ ಇಂದು ಹಾಂಕಾಂಗ್ ತಂಡದ ವಿರುದ್ದ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವ್ಯಾಪಾರ ಹೂಡಿಕೆ ಮತ್ತು ಆರ್ಥಿಕ ಸಹಕಾರದ ಬಲವರ್ಧನೆಗೆ ಭಾರತ ಬೆಲ್ಜಿಯಂ ಬದ್ಧತೆ. 5 ವರ್ಷಗಳಲ್ಲಿ ದ್ವಿಪಕ್ಷೀಯ ವ್ಯಾಪಾರ ದ್ವಿಗುಣಗೊಳಿಸುವ ಗುರಿ. ರಕ್ಷಣಾ ರಾಜತಾಂತ್ರಿಕತೆಗೆ ಸಂಬಂಧಿಸಿದ ರಕ್ಷಾ ಕಾರ್ಯತಂತ್ರ ದಾಖಲೆ ಬಿಡುಗಡೆಗೊಳಿಸಿದ ಸಚಿವ ರಾಜನಾಥ್ ಸಿಂಗ್. ನೇಪಾಳ ಪ್ರವಾಹ, ಮೃತರ ಸಂಖ್ಯೆ 1252ಕ್ಕೆ ಏರಿಕೆ. ಮೂಲಸೌಕರ್ಯ ಮರು ನಿರ್ಮಾಣಕ್ಕೆ ಅಂತಾರಾಷ್ಟೀಯ ನೆರವಿಗೆ ಮನವಿ. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ನಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಚಿರಾಗ್ ಜೋಡಿ. ಮತ್ತು ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಇಂದು ಭಾರತ ಹಾಂಕಾಂಗ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಹಾಯ್ ಹಲೋ ನಮಸ್ಕಾರ, ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮಕ್ಕೆ. ಇವತ್ತು ಹಬ್ಬಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಹಬ್ಬ ಅಂದರೆ ಮನೆ ಮಂದಿ ಎಲ್ಲ ಸಂಬಂಧಿಕರು, ಸ್ನೇಹಿತರು, ನೆಂಟರು, ಇಷ್ಟರು, ಬಳಗದವರು ಎಲ್ಲರೂ ಬಂದು ಕೂಡಿ ಆಚರಿಸುವಂಥ ಒಂದು ಸಂಭ್ರಮದ ವಿಷಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆದರೆ ಹಬ್ಬದ ಸಮಯದಲ್ಲಿ ಕೆಲಸಗಳನ್ನು ಶೇರ್ ಮಾಡಿಕೊಂಡು ಎಲ್ಲರೂ ಒಟ್ಟೊಟ್ಟಿಗೆ ಕೆಲಸ ಮಾಡಿಕೊಂಡು ಒಟ್ಟಿಗೆ ಪೂಜೆ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡೋ ಅಥವಾ ಹಳೆ ಬಟ್ಟೆನೇ ಇರಲಿ, ಮನಸ್ಸು ಖುಷಿಯಾಗಿರಬೇಕು. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಪ್ರೀತಿಯಿಂದ ಆ ದಿನವನ್ನು, ಖುಷಿಯಿಂದ ಆ ದಿನವನ್ನು ಕಳೆಯೋದೇ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಬ್ಬಕ್ಕೆ ಪರ್ಟಿಕ್ಯುಲರಾಗಿ ನಮಗೆ ಇದೇ ಹಬ್ಬ ಬರಬೇಕು, ಅದೇ ಹಬ್ಬ ಬರಬೇಕು ಅಂತಿಲ್ಲ. ಪ್ರತಿದಿನ ನೀವು ಪ್ರೀತಿ ಪಾತ್ರರ ಜೊತೆ ಖುಷಿ ಖುಷಿಯಾಗಿದ್ದರೆ ಅದು ಪ್ರತಿದಿನವೂ ನಿಮ್ಮ ಬಾಳಲ್ಲಿ ಹಬ್ಬನೇ ಆಗಿರುತ್ತೆ. ಇನ್ನೂ ಒಂದು ವಿಷಯ ಏನು ಗೊತ್ತಾ, ಮುಂಚೆ ಅಂದರೆ ಅವಿಭಕ್ತ ಕುಟುಂಬಗಳಿದ್ದಾಗ ಅಥವಾ ತುಂಬ ನಿಮ್ಮ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಅವರೆಲ್ಲ ಇದ್ದಾಗ ಅವರು ಪ್ರತಿಯೊಂದು ಹಬ್ಬದ ಸಂದರ್ಭದಲ್ಲೂ ಕೂಡ ಆ ಹಬ್ಬದ ಹಿನ್ನೆಲೆ ಬಗ್ಗೆ ಮನೆಯಲ್ಲಿರುವಂತಹ ಬೇರೆ ಸದಸ್ಯರಿಗೆ, ಮಕ್ಕಳಿಗೆ ತಿಳಿಸಿ ಹೇಳ್ತಾ ಇದ್ರು. ಈಗ ಕೃಷ್ಣ ಜನ್ಮಾಷ್ಟಮಿ ಅಂತ ಅಂದರೆ ಕೃಷ್ಣ ಹುಟ್ಟಿದ್ರಿಂದ ಹಿಡಿದು ಅವನ ಲೀಲೆಗಳು, ಬಾಲಲೀಲೆಗಳು, ಮಹಾಭಾರತ, ಪ್ರತಿಯೊಂದನ್ನು ಗೀತೋಪದೇಶ, ಅಂದರೆ ಆ ದೇವರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಬೇರೆ ಸದಸ್ಯರಿಗಾಗಿರ್ಬೋದು, ಮನೆ ಮಂದಿಗಳಿಗೆ, ಮಕ್ಕಳಿಗೆ, ಎಸ್ಪೆಷಲಿ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ರು. ಗಣಪತಿ ಹಬ್ಬ ಬಂತು ಅಂದರೆ ಅದು ಹೇಗೆ ಸಾರ್ವಜನಿಕವಾಗಿ ಆ ಹಬ್ಬ ಆಯಿತು, ಯಾಕೆ ಅದನ್ನು ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ ಅಂತ ತಿಳಿಸ್ಕೊಡ್ತಾ ಇದ್ರು. ನಾಗರಪಂಚಮಿಯ ವಿಶಿಷ್ಟತೆ ಏನು ಅಥವಾ ವರಮಹಾಲಕ್ಷ್ಮಿಯ ವಿಶಿಷ್ಟತೆ ಏನು, ಪ್ರತಿಯೊಂದು ಹಬ್ಬಕ್ಕೂ ಅದರದ್ದೇ ಆದಂಥ ಒಂದು ಕಥೆಗಳಿರುತ್ತೆ. ಆ ಕಥೆಗಳನ್ನು ಮಕ್ಕಳಿಗೆ ತಿಳಿಸಿ ಹೇಳ್ಕೊಡ್ತಾ ಇದ್ರು. ಆ ಮಕ್ಕಳಿಗೆ ಕುತೂಹಲ, ಆ ಕತೆ ಹೇಳ್ತಾರೆ ಅಂದರೆ ಆ ಹಬ್ಬದ ಬಗ್ಗೆ ತಿಳ್ಕೊಬೇಕು ಅಂತ ಅವರು ಕೂಡ ಓಡಿ ಬರ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ, ಒಂದು ಯಾಕೆ ಇತ್ತೀಚಿನ ದಿನಗಳಲ್ಲಿ ತಾಳ್ಮೆ ಇಲ್ಲ ಅಥವಾ ಹೇಳೋಷ್ಟು ಪೇಷನ್ಸ್ ಯಾರಿಗೂ ಇಲ್ಲ ಅಂದರೆ, ಕೆಲಸದ ಒತ್ತಡ, ಬ್ಯುಸಿ ಶೆಡ್ಯೂಲ್, ದಿನದಿಂದ ದಿನಕ್ಕೆ ಆ ಒಂದು ಕೆಲಸದ ಹಿಂದೆ ಜೀವನ ಓಟ ಆಗೋಗ್ಬಿಟ್ಟಿದೆ. ನಮ್ಮ ಮನೆಯಲ್ಲಿರೋ ಮಕ್ಕಳಿಗೆ ಎಷ್ಟೋ ಸಲ ನಾವು ಅದ್ರ ಬಗ್ಗೆ ಹೇಳೇ ಇರೋದಿಲ್ಲ, ಯಾಕಂದರೆ ನಮ್ಗೆ ಅದನ್ನು ಹೇಳೋಷ್ಟು ಟೈಮ್ ನಮಗಿರಲ್ಲ ಅಥವಾ ನಾವು ಇನ್ನೇನೋ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿರ್ತೀವಿ. ಆ ಥರ ಮಾಡೋದು ಬೇಡ. ನಿಮ್ಮ ಮನೆಯಲ್ಲಿರೋ ಬೇರೆ ಸದಸ್ಯರಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ನಿಮಗೆ ಗೊತ್ತಿರುವಂತಹ ವಿಷಯವನ್ನು ಹಂಚಿಕೊಳ್ಳಿ, ಶೇರ್ ಮಾಡಿ, ಅವರಿಗೂ ಸ್ವಲ್ಪ ಗೊತ್ತಾಗಲಿ. ಮುಂದಿನ ಗೀತೆ ಮೂಡಿ ಬರ್ತಿದೆ ಶ್ರೇಯಾ ಘೋಷಾಲ್ರವರ ಧ್ವನಿಯಲ್ಲಿ, ಕೇಳಿ.

ನಗರದಿಂದ ಮುದ್ದಾ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ ಹಾಗೂ ಚಂದ್ರಶೇಖರ್ ಅವರು ಸಂದೇಶ ಕಳಿಸಿದ್ದಾರೆ. ಇವತ್ತಿನ ಗಾನ ಭಜನ ತುಂಬ ಚೆನ್ನಾಗಿದೆ, ಹಾಡುಗಳು ಸೂಪರ್ ಆಗಿ ಮೂಡಿ ಬಂತು ಅಂತ ಹೇಳ್ತಾ ಇರೋದು ಸುರೇಶ್ ಭಟ್ ಅವರು. ಶಕುಂತಲಾ ಶಂಕರ್ ಮಂಡ್ಯದಿಂದ, ಹಬ್ಬ ಬಂದಾಗ ಎಲ್ಲರ ಮನೆ ಹೆಣ್ಣು ಮಕ್ಕಳು ಸಂಬಂಧಿಕರು ಬರ್ತಾರೆ, ನೋಡಲಿಕ್ಕೆ ಬಹಳ ಖುಷಿಯಾಗತ್ತೆ. ಬಾಲ್ಯದಲ್ಲಿದ್ದಾಗ ಹಬ್ಬ ಅಂದರೆ ನಮಗೆ ಹೊಸ ಬಟ್ಟೆ ಸಿಗುತ್ತೆ ಅನ್ನೋದೇ ಒಂದು ದೊಡ್ಡ ಖುಷಿ ಅಂತ ಹೇಳ್ತಾ ಇದ್ದಾರೆ. ಮೈಸೂರಿನಿಂದ ವಿದ್ಯಾರಣ್ಯಪುರದಿಂದ ರಾಮ್ ಪ್ರಸಾದ್ ಅವರು ಇಂದಿನ ಉತ್ತಮವಾದ ವಿಷಯದ ಬಗ್ಗೆ ಹಬ್ಬಗಳ ಸಾಲಿನಲ್ಲಿ ಹಬ್ಬಗಳ ವಿವರಣೆಯನ್ನು ತಿಳಿಸ್ತಾ ಇದ್ದೀರಾ. ನಾವು ಕೂಡ ಚಿಕ್ಕವರಿದ್ದಾಗ ಆ ಒಂದು ಸಡಗರ ಸಂಭ್ರಮ ಇರ್ತಾ ಇತ್ತು ಅಂತ ಹೇಳ್ತಿದ್ದಾರೆ. ಕವಿತಾ ಶ್ರೀನಿವಾಸ್ ಅವರು ವಯಸ್ ಕಾಲೋನಿ ಧಾರವಾಡದಿಂದ, ಹಾಡುಗಳು ಸೂಪರ್ ಆಗಿದೆ, ವಿಷಯ ಸೂಪರ್ ಆಗಿದೆ, ಹಬ್ಬಗಳ ಬಗ್ಗೆ ಮಾತುಕತೆ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಶ್ರೀಹೊಳೆ ಲಕ್ಷ್ಮಿ ಚಂದ್ರಶೇಖರ್ ಅವರು ವಿದ್ಯಾನಗರ ಹರಿಹರದಿಂದ ಸಂದೇಶ ಕಳಿಸಿ, ಹಬ್ಬ ಬಂದರೆ ಎಲ್ರಿಗೂ ಖುಷಿ ಮಾರಾಯರಿ, ದಿನಸಿ ಸಕ್ಕರೆ ಬೆಲ್ಲ ತರಕಾರಿ ರೇಟ್ ಎಲ್ಲ ತುಂಬ ಜಾಸ್ತಿ ಆಗಿಬಿಟ್ಟಿದೆ, ಅಡುಗೆ ಮಾಡಿ ಎಲ್ಲರೂ ಸೇರಿ ಒಟ್ಟಿಗೆ ಕುಳಿತು ಊಟ ಮಾಡೋದೇ ತುಂಬ ಖುಷಿ ಅಂತ ಹೇಳ್ತಾ ಇದ್ದಾರೆ. ಸಮಯ 7:55 ಆಗೇ ಹೋಯಿತು. ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಕೂಡ ಬಂದಾಯಿತು. ಸಂದೇಶ ಕಳಿಸಿದ ಪ್ರತಿಯೊಬ್ಬ ಕೇಳುಗರಿಗೂ ಪ್ರೀತಿಯ ಧನ್ಯವಾದ ಅಂತ ಹೇಳ್ತಾ, ನೀವು ಕೂಡ ಹಬ್ಬಗಳನ್ನು ಎಂಜಾಯ್ ಮಾಡಿ, ಹಾಗೆಯೇ ಮನೆಯಲ್ಲಿರುವ ನಿಮ್ಮ ಮನೆಯ ಮಹಾಲಕ್ಷ್ಮಿಗೆ ಕೆಲಸದಲ್ಲಿ ಒಂದು ಸ್ವಲ್ಪ ಸಹಾಯ ಮಾಡಿ, ಅವ್ರಿಗೂ ಸ್ವಲ್ಪ ರೆಸ್ಟ್ ಸಿಗಲಿ, ಆಮೇಲೆ ಎಲ್ಲರೂ ಒಟ್ಟೆ ಕುತ್ಕೊಂಡು ಖುಷಿ ಖುಷಿಯಿಂದ ಊಟ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಮಾತಿಗೆ ಮಾಹಿತಿಗೆ ಹಾಡಿಗೆ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಸ್ವಾತಿ. ಕೊನೆಯ ಗೀತೆ ಮೂಡಿ ಬರ್ತಿದೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ.

0: ಸಮಯ 8 ಗಂಟೆ. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಭಾರತ ಹಾಗೂ ಬೆಲ್ಜಿಯಂ ನಡುವೆ ರಕ್ಷಣಾ ಸಹಕಾರ, ನವೀಕರಿಸಬಹುದಾದ ಇಂಧನ, ಸೈಬರ್ ಅಪರಾಧ ಸೇರಿದಂತೆ ಗಡಿಯಾಚುಕಿನ ಅಪರಾಧಗಳ ತಡೆ ಹಾಗೂ ರಾಜತಾಂತ್ರಿಕ ತರಬೇತಿ ಕ್ಷೇತ್ರಗಳಲ್ಲಿ ಹಲವು ಪ್ರಮುಖ ಒಪ್ಪಂದಗಳು ಮತ್ತು ತಿಳುವಳಿಕಾ ಪತ್ರಗಳಿಗೆ ಸಹಿ ಹಾಕಲಾಯಿತು. ನೇಪಾಳದಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಿಂದಾಗಿ ಮೃತಪಟ್ಟವರ ಸಂಖ್ಯೆ 1,252 ಏರಿಕೆಯಾಗಿದ್ದು ಸುಮಾರು 4,216 ಜನರು ಇನ್ನೂ ನಾಪತ್ತೆಯಾಗಿದ್ದಾರೆ. ಪ್ರವಾಹದ ಹಿನ್ನೆಲೆಯಲ್ಲಿ ಹಾನಿಗೊಳಗಾದ ಮೂಲಸೌಕರ್ಯಗಳ ಪುನರ್ ನಿರ್ಮಾಣ ಹಾಗೂ ಪುನರ್ವಸತಿಗಾಗಿ ನೇಪಾಳ ಸರ್ಕಾರ ಅಂತಾರಾಷ್ಟೀಯ ಸಮುದಾಯದಿಂದ ಹೆಚ್ಚುವರಿ ನೆರವು ಕೋರಲು ನಿರ್ಧರಿಸಿದೆ. ರೈಲ್ವೆ ಸಾಮರ್ಥ್ಯ ವೃದ್ಧಿ, ಸಿಗ್ನಲಿಂಗ್ ವ್ಯವಸ್ಥೆ ಸುಧಾರಣೆ ಹಾಗೂ ಸ್ವಯಂಚಾಲಿತ ಬಾಗಿಲು ಹೊಂದಿರುವ ಹೊಸ ರೈಲುಗಳ ಪರಿಚಯಕ್ಕೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮುಂಬೈ ಸಿಂಧುದುರ್ಗ ನೂತನ ಎಕ್ಸ್ಪ್ರೆಸ್ ರೈಲಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಮದ್ರಾಸ್ ಹೈಕೋರ್ಟ್ನಲ್ಲಿ ತಮಿಳನ್ನು ಪ್ರಧಾನ ಭಾಷೆಯಾಗಿ ಬಳಸಲು ಅನುಕೂಲವಾಗುವಂತೆ ಅಗತ್ಯ ಮತ್ತು ತಕ್ಷಣದ ಕ್ರಮಗಳನ್ನು ಕೈಗೊಳ್ಳುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ತಮಿಳುನಾಡು ವಿಧಾನಸಭೆ ಇಂದು ಸರ್ವಾನುಮತದ ನಿರ್ಣಯ ಅಂಗೀಕರಿಸಿದೆ. ರಾಜ್ಯ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರು ನಿರ್ಣಯವನ್ನು ಮಂಡಿಸಿದರು. ಉದ್ಯಾನವನಗಳ ತಿದ್ದುಪಡಿ ವಿಧೇಯಕ ವಾಪಸ್ ಪಡೆಯಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಸರ್ಕಾರ ನಿರ್ಧರಿಸಿದೆ. ಜನರ ಆಕ್ಷೇಪ ಮತ್ತು ಪರಿಸರ ಸಂರಕ್ಷಣೆ ವಿಚಾರ ಗಮನದಲ್ಲಿ ಇಟ್ಟುಕೊಂಡು ಸರ್ಕಾರ ತನ್ನ ನಿಲುವು ಬದಲಾಯಿಸಿದೆ. ಸಂಪುಟ ಸಭೆಯ ಬಳಿಕ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಈ ವಿಷಯ ತಿಳಿಸಿದ್ದಾರೆ. ಕೆಪಿಎಸ್ಸಿ ನೇಮಕಾತಿ ಪ್ರಕರಣದಲ್ಲಿ ಬಂಧಿತ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಪ್ರಭಾವಿ ವ್ಯಕ್ತಿಗಳಿಂದ ಕ್ಷಣಕ್ಷಣದ ಮಾಹಿತಿ ಪಡೆಯುತ್ತಿದ್ದಾರೆ ಎಂದು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತಿಳಿಸಿದ್ದಾರೆ. ದುಬೈ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಟಿ20 ಮಹಿಳಾ ಏಷ್ಯಾಕಪ್ ಕ್ರಿಕೆಟ್ ಪಂದ್ಯಾವಳಿಯ ತನ್ನ 2ನೇ ಗುಂಪು ಎ ಪಂದ್ಯದಲ್ಲಿ ಭಾರತ ಮತ್ತು ಹಾಂಕಾಂಗ್ ಮುಖಾಮುಖಿಯಾಗಿದ್ದು ಟಾಸ್ ಗೆದ್ದ ಹಾಂಕಾಂಗ್ ತನ್ನ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
1: ಹಾಯ್, ಹಲೋ, ನಮಸ್ಕಾರ. ಮತ್ತೊಮ್ಮೆ ಪ್ರೀತಿಯ ಸ್ವಾಗತ.

ನಮ್ಮ ಆಯ್ಕೆ ಕಾರ್ಯಕ್ರಮಕ್ಕೆ. ಮನುಷ್ಯ ಎಷ್ಟೇ ವಯಸ್ಸಾಗಲಿ ಅಥವಾ ಹಣ್ಣು ಮುದುಕ ಅಜ್ಜಾಜಿ ಆದರೂ ಕೂಡ, ನೀವು ಯಾರಿಗಾದರೂ ಹೋಗಿ ಮತ್ತೆ ಕೇಳಿ, ನಿಮ್ಮ ಮನೇಲಿ ಯಾರಾದರೂ ವಯಸ್ಸಾದವರಿದ್ರೆ ಹೇಳಿ, ನಿಮ್ಮ ಬಾಲ್ಯ ಹೇಗಿತ್ತು, ನಿಮ್ಮ ಯೌವನ ಹೇಗಿತ್ತು, ಟೀನೇಜ್ ಹೇಗಿತ್ತು ಅಂತೆಲ್ಲ ಅವ್ರಿಗೆ ಕೇಳಿದಾಗ ಸಿಕ್ಕಾಪಟ್ಟೆ ಅವ್ರಿಗೆ ಖುಷಿಯಾಗ್ಬಿಡುತ್ತೆ. ಅವರು ಏನೇನೋ ಕತೆಗಳನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ. ಯಾಕೆ ಗೊತ್ತಾ? ಮನುಷ್ಯ ಭಾವನಾ ಜೀವಿ. ಈ ಭಾವನೆಗಳಿದೆ ಅಲ್ಲ, ಅದು ನಮ್ಮನ್ನು ಸುಮ್ಮನೆ ಇರೋದಕ್ಕೆ ಬಿಡೋದೇ ಇಲ್ಲ. ಅಂತಹ ಭಾವನೆಗಳಿರುವಂತಹ ಒಂದಷ್ಟು ಗೀತೆಗಳನ್ನು ಇವತ್ತು ಪ್ಲೇಲಿಸ್ಟ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಮೊದಲ ಗೀತೆ ಚಂದ್ರಮುಖಿ ಪ್ರಾಣಸಖಿ ಚಿತ್ರದಿಂದ. ಈಗ ನಮ್ಮ ಹತ್ರ ಫೋನ್ ಇದೆ, ಮೊಬೈಲ್ ಇದೆ, ಸೋಷಿಯಲ್ ಮೀಡಿಯಾ ಇದೆ, ಪ್ರೀತಿಯನ್ನು ತುಂಬ ಆರಾಮ್ಸೆ ಹಂಚ್ಕೊಂಡ್ಬಿಡ್ಬೋದು ಅಥವಾ ಹೇಳ್ಕೊಂಡ್ಬಿಡ್ಬೋದು. ಆದರೆ ಒಂದು ಟೈಮ್ ಇತ್ತು, ಪ್ರೀತಿಯನ್ನು ಪತ್ರದ ಮುಖಾಂತರನೇ ಬರೆದು ಕಳಿಸ್ಬೇಕಿತ್ತು. ಎಷ್ಟು ಚಂದ ಅಲ್ವಾ ಆ ದಿನಗಳು. ಆ ಪತ್ರವನ್ನು ಬರೀಬೇಕಾದ್ರೆ ಏನು ಗೊತ್ತಾ, ಯಾವುದಾದ್ರೂ ಒಂದು ವಿಷಯವನ್ನು ಎದುರೆ ಎದುರೆ ಕೂತ್ಕೊಂಡು ಅಥವಾ ಬಾಯಲ್ಲಿ ಹೇಳ್ಬಿಡ್ಬೋದು, ಆದರೆ ನೀವು ಬರೆಯೋಕ್ಕೆ ಕೂತ್ರಿ ಅಂತ ಅಂದರೆ ಅದು ಸಿಕ್ಕಾಪಟ್ಟೆ ಕಷ್ಟದ ಕೆಲಸ. ಒಂದೊಂದು ಪದನೂ ನೀವು ಯೋಚನೆ ಮಾಡಿ ಬರೀಬೇಕು, ಆ ಓದೋರ ಬಗ್ಗೆ ಯೋಚನೆ ಮಾಡ್ಕೋಬೇಕು. ನೀವು ಈ ಥರ ಬರೆದ್ರೆ ಆ ಓದುವಾಗ ಅವರಿಗೆ ನಿಮ್ಮ ಭಾವನೆ ಅರ್ಥ ಆಗತ್ತಾ ಅಂತ ಯೋಚನೆ ಮಾಡಬೇಕು. ಒಲವಿನ ಪ್ರೇಮ ಪತ್ರ ಬರೆಯೋದು ಎಷ್ಟು ಕಷ್ಟ ಅಲ್ವಾ? ನೀವು ನಿಮ್ಮ ಜೀವನದಲ್ಲಿ ಒಂದ್ಸಲಿನಾದರೂ ಬರೆದಿರ್ತೀರ ಅಲ್ವಾ? ಅಂತಹ ಪ್ರೇಮ ಪತ್ರದ, ಮೊದಲ ಪ್ರೇಮ ಪತ್ರದ ಗೀತೆ ಮೂಡಿ ಬರ್ತಿದೆ ಚಂದ್ರಮುಖಿ ಪ್ರಾಣಸಖಿ ಚಿತ್ರದಿಂದ. ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಕೆ ಕಲ್ಯಾಣ್ರವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ.

ಮಾಧವನ್ ಅವರು ಚೆನ್ನೈನಿಂದ ಹೇಳ್ತಾ ಇದ್ದಾರೆ, ಪೋಸ್ಟ್ಮನ್ ಇಲ್ಲದೆ ಚಲಿಸುವ ಪತ್ರ ಅಂದರೆ ಅದು ಪ್ರೇಮ ಪತ್ರ ಮಾತ್ರ ಅಂತ. ಖಂಡಿತವಾಗಿಯೂ ಹೌದು. ಸರಿ ಆಯಿತು, ಹುಡುಗ ಅಥವಾ ಹುಡುಗಿ ಪ್ರೇಮ ನಿವೇದನೆ ಮಾಡಿಕೊಂಡಿದ್ದು ಆಗ ಹೋಯಿತು. ಸೊ ಇಬ್ಬರು ಒಪ್ಪದ್ಮೇಲೆ ಆಮೇಲೆ ಕೇಳಬೇಕಾ ಪತ್ರಗಳ ರವಾನೆ? ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು, ಹೇಗಿತ್ತು ಆ ಕಾಲ ಮತ್ತೆ ನೆನಪು ಮಾಡ್ಕೊಳ್ಳಿ. ಸದ್ಯಕ್ಕೆ ಶ್ರೀನಿವಾಸ ಹಾಗೂ ಅನುರಾಧ ಶ್ರೀರಾಮ್ ಅವರು ಹೇಳಿ ಹಾಡಿರುವ ಹಾಡು ಹಂಸಲೇಖರವರ ಸಾಹಿತ್ಯ ಹಾಗೂ ಸಂಗೀತ ಇದೆ. ಇಬ್ಬರು ಪ್ರೇಮಿಗಳು ಪ್ರೀತಿಯಲ್ಲಿ ಬಿದ್ದು ಪ್ರೇಮ ಪತ್ರವನ್ನು ಬರಿತಾ ಇರುವಾಗಂತಹ ಒಂದು ಮಧುರವಾದ ಗೀತೆ.

0: ಬರೀ ಪತ್ರದಲ್ಲಿ ಮನದ ಭಾವನೆಗಳನ್ನು ಹಂಚಿಕೊಂಡ್ರೆ ಸಾಕ, ಎದುರುಗಡೆ ಸಿಕ್ಕಾಗ, ಮೊದಲ ಸಲ ಪ್ರಪೋಸ್ ಮಾಡಿದಾಗ, ಮನಸ್ಸಿನ ಪ್ರೀತಿಯನ್ನು ಹೇಳಿಕೊಂಡಾಗ ಹೇಗಿರುತ್ತೆ ಮನಸ್ಸಿನ ಭಾವನೆ ಕೇಳಿ ಈ ಹಾಡಿನ ಮೂಲಕ. ಕವಿರಾಜ್ ಅವರು ಸಾಹಿತ್ಯ ಬರೆದಿದ್ದರೆ, ವಿ ಹರಿಕೃಷ್ಣ ಅವರು ಸಂಗೀತದ ಕೊಟ್ಟಿದ್ದಾರೆ. ಅನುರಾಧ ಶ್ರೀರಾಮ್ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿಬಂದಿದೆ.
1: I love you.

ಮನಸ್ಸು ಅನ್ನೋದು ಒಂಥರ ಮರ್ಕಟ ಇದ್ದಂಗೆ, ಮಂಗ ಥರ. ಯಾರು ಏನೇ ಹೇಳಿದ್ರು, ಹುಡುಗ ಅಥವಾ ಹುಡುಗಿ ಎಷ್ಟೇ ಸಲ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ರೂ ಕೂಡ ಮನಸ್ಸಲ್ಲಿ ಒಂದು ಕನ್ಫ್ಯೂಷನ್ಸ್ ಹೋಗ್ತಾ ಇರುತ್ತೆ, ಓಡ್ತಾ ಇರುತ್ತೆ. ನಿಜವಾಗ್ಲೂ ಪ್ರೀತಿಸ್ತಾ ಇದ್ದಾರಾ, ನಾನು ಏನಾದರೂ ಮೋಸ ಹೋಗ್ತೀನಾ, ಈ ಪ್ರೀತಿನ ಒಪ್ಕೊಳ್ಳಾ ಬೇಡ್ವಾ, ಎಷ್ಟೆಲ್ಲ ಮನಸ್ಸು ಯೋಚನೆ ಮಾಡುತ್ತೆ ಅಲ್ವಾ. ಆ ಮನಸ್ಸೇ ಹಾಗೆ ಮೊಗ್ಗಿನ ಮನಸ್ಸದು. ಕೇಳಿ ಶ್ರೇಯಾ ಘೋಷಾಲ್ರವರ ಧ್ವನಿಯಲ್ಲಿ ಈಗಿದೆ.

ಸರಿನಪ್ಪ, ಎಲ್ಲ ಕನ್ಫ್ಯೂಷನ್ಸ್ ದಾಟಿ ಪ್ರೀತಿಯನ್ನು ಒಪ್ಕೊಂಡ ಮೇಲೆ, ಪ್ರೀತಿಯಲ್ಲಿ ಮೊದಮೊದಲು ಎಲ್ಲದೂ ಚಂದಾನೆ. ಆ ಮೊದಮೊದಲ ಮಾತು, ಮೊದಲ ಮೌನ, ಮೊದಮೊದಲ ಸ್ಪರ್ಶ, ಹೀಗೆ ಮೊದಲು ಅನ್ನೋದು ಎಲ್ಲದರಲ್ಲೂ ಚಂದಾನೆ ಅಲ್ವಾ? ಹಾಗಾದರೆ ಮಾತು ಮತ್ತು ಮೌನ ಇನ್ನೂ ಚಂದ ಅಲ್ವಾ?

ಪ್ರೀತಿ ಅನ್ನೋ ದೋಣಿಲಿ ದಡ ದಾಟ್ದವ್ರಿಗಿಂತ ಮುಳುಗ್ದವ್ರೆ ಹೆಚ್ಚು ಅಂತ ಸಾಕಷ್ಟು ಜನ ಮಾತಾಡ್ತಾರೆ. ಯಾಕೆ ಅಂದರೆ ಆ ಹದಿಹರೆಯದ ವಯಸ್ಸೇ ಹಾಗೆ. ಅದಕ್ಕೆ ಇನ್ನೂ ಜವಾಬ್ದಾರಿ ಬಂದಿರಲ್ಲ, ಮೆಚುರಿಟಿ ಬಂದಿರಲ್ಲ, ಆದರೆ ಕುತೂಹಲ, ಪುಳಕಗಳು, ರೋಮಾಂಚನಗಳು ಜಾಸ್ತಿ ಇರುತ್ತೆ ಮನಸ್ಸಿನಲ್ಲಿ. ತಳಮಳ, ಏನನ್ನಾದರೂ ನಾವು, ನಮಗೆಲ್ಲ ಗೊತ್ತು ಅನ್ನುವಂಥ ಒಂದು ಭಂಡ ಧೈರ್ಯ ಆ ವಯಸ್ಸಿನಲ್ಲಿರುತ್ತೆ. ಪ್ರೀತಿ ಪ್ರೀತಿಯಾಗೇ ಉಳಿಯುತ್ತಾ ಅಥವಾ ಅದು ಇನ್ನೇನೋ ಆಗತ್ತಾ, ಎಷ್ಟೋ ಜನಕ್ಕೆ ಗೊತ್ತೇ ಆಗಲ್ಲ.

ಪ್ರೀತಿ ಅಂದ್ರೇ ಹಾಗೆ, ಅದೊಂಥರ ಮಾಯ ಪ್ರಪಂಚ ಇದ್ದಂಗೆ. ಮೊದಮೊದಲಿಗೆ ಪತ್ರ ಬರಿತೀವಿ, ಈಗಂತೂ ಮೊಬೈಲ್ ಕಾಲ, ಮೆಸೇಜಸ್ಗಳನ್ನು ಮಾಡ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ಗಳನ್ನು ಮಾಡ್ತೀವಿ. ಒಬ್ರನ್ನೊಬ್ರು ನೋಡಿರೋದಿಲ್ಲ, ಒಬ್ರನ್ನೊಬ್ರು ನೋಡಿದ ಮೇಲೆ ಅದು ಇನ್ನೊಂಥರ, ಮನಸ್ಸಿನಲ್ಲಿ ಸಾವಿರಾರು ಭಾವನೆಗಳು, ಪುಳಕಗಳು, ರೋಮಾಂಚನಗಳು, ಕುತೂಹಲಗಳು ಕರಿಗೆದ್ರಿ ಕೂತಿರುತ್ತೆ. ಎಲ್ಲಾದರೂ ಒಂಚೂರು ಎಡವಿದ್ರೆ ಜೀವನ ಬೇರೆ ಥರನೇ ಟರ್ನ್ ತಗೊಳತ್ತೆ. ಎಷ್ಟೋ ಸಲಿ ಜೀವನದಲ್ಲಿ ನಾವು ಅಂದ್ಕೊಳ್ಳೋದೇ ಒಂದು, ಅದಾಗೋದೇ ಒಂದು. ಪ್ರೀತಿಯಲ್ಲಿ ಬಿದ್ದಾಗ ಎಲ್ಲಾದು ಸುಮಧುರವಾಗಿ ಕಾಣುತ್ತೆ, ಎಲ್ಲರೂ ಚಂದ ಕಾಣ್ತಾರೆ, ಎಲ್ಲರೂ ಒಳ್ಳೆಯವರು, ಎಲ್ಲದನ್ನು ನಾವು ನಂಬಿಬಿಡ್ತೀವಿ. ಎಲ್ಲಾದರೂ ಏನಾದರೂ ಎಡವಟ್ಟಾದಾಗ ನಮ್ಗೆ ಏನನ್ಸತ್ತೆ ಗೊತ್ತಾ ಕೇಳಿ?

ಹೌದು, ಜೀವನನೇ ಒಂದು ನಾಟಕ ಅಲ್ವಾ. ಎಷ್ಟೋ ಸಲ ಹೇಳ್ತಾ ಇರ್ತಾರೆ, ನೀವೆಲ್ಲ ಕ್ವಶನ್ ಪೇಪರ್ ಆನ್ಸರ್ ಎಲ್ಲ ರೆಡಿ ಮಾಡಿಟ್ಕೊಂಡ್ಬಿಟ್ರೆ ದೇವರು ಕ್ವಶನ್ ಪೇಪರ್ನೇ ಚೇಂಜ್ ಮಾಡಿಬಿಡ್ತಾರೆ ಅಂತ. ಎಷ್ಟೋ ಸಲ ಹಾಕಾಗತ್ತೆ ಜೀವನದಲ್ಲಿ ನಾವು ಅಂದ್ಕೊಂಡಿರೋದೇ ಒಂದು, ಆಗೋದೇ ಒಂದು. ನಾವು ಅವ್ರಿಗೆ, ಅವರು ನಮ್ಮ ನಮ್ಮ ಪ್ರೀತಿ ಪಾತ್ರರು ನಮಗೆ ಸಿಗ್ತಾರೆ ಅಂತ ಅಂದ್ಕೊಂಡಿರ್ತೀವಿ, ಬಟ್ ಅವ್ರು ಸಿಗೋದಿಲ್ಲ. ಹಾಗಾದಾಗ ಕೂಡ ನಾವು ಜೀವನವನ್ನು ನಿಲ್ಲಿಸಲ್ಲ ಅಲ್ವಾ. ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ಸೋಲುಗಳು ಬರಲಿ, ಎದುರಿಸಿ ಮುನ್ನುಗ್ತಾ ಇರ್ತೀವಿ, ಅದೇ ಜೀವನ. ಆ ಭರವಸೆ ಯಾವಾಗಲೂ ನಿಮ್ಮ ಜೊತೆ ಇರಲಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಆಯ್ಕೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕೊನೆಯ ಗೀತೆ ಮೂಡಿ ಬರ್ತದೆ ಮುಸ್ಸಂಜೆ ಮಾತು ಚಿತ್ರದಿಂದ ಸೋನು ನಿಗಮ್ ಅವರ ಧ್ವನಿಯಲ್ಲಿ. ನೀವು ಕೂಡ ಏನಾದರೂ ಆಗಲಿ ಲೈಫಲ್ಲಿ ಮುಂದಕ್ಕೆ ಸಾಗ್ತಾ ಇರಿ, ಧೈರ್ಯ ಕಳ್ಕೊಬೇಡಿ, ಭರವಸೆಯನ್ನು ಕಳ್ಕೊಬೇಡಿ, ಪ್ರೀತಿ ಪಾತ್ರರು ನಿಮ್ಮ ಜೊತೆನೇ ಇರಲಿ ಅಂತ ಆಶಿಸ್ತಾ ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ ಆರ್ಜೆ ಸ್ವಾತಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಹಾಯ್ ಹಲೋ ನಮಸ್ಕಾರ. ಹಿಂದಿ ಮೆಲೋಡಿಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲ ಗೀತೆ ಮೂಡಿ ಬರ್ತಿದೆ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ.

0: ಗಾರೆ ಗಾರೆ
1: ಗರಬಡಜಿ
0: ಗಾರೆ ಗಾರೆ
1: ಸೂರ ಬದಲ
0: ಗಾರೆ ಗಾರೆ
1: ಅಮ್ಮಕ್ಕ ಬಟ್ಟೆ
0: ಗಾರೆ
1: ಸೂರಕ್ಕಿದ್ದಾರಜಿ ಸೂರ್ ಇನ್ನಾಯ ಇದು

0: ಚತುರ ಗೋಳ ಚತುರ ಗೋಳ ಕ್ಯಾರ ಗೋಳ ಚತುರ ಗೋಳ ಚತುರ ಏಕ ಪೇರ ಯಾ ಗೋಳ ಬೋಲ ಯಾ ಚತುರ ಬೋಲ ಗ
1: ಯಾಕ ಚತುರ ನಾರ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಹಳೆಯ ಹಿಂದಿ ಹಾಡುಗಳನ್ನು ಕೇಳಿದ್ರಿ, ಖುಷಿಯಾಯಿತು ಅಂತ ಭಾವಿಸ್ತೀನಿ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಮಾಧವನ್ ಜಯಲಕ್ಷ್ಮಿ, ಚೆನ್ನೈಯಿಂದ ಹಿಂದಿ ಭಾಷೆಯ ಚಿತ್ರಗೀತೆಗಳು ಸುಮಧುರವಾಗಿದೆ, ಖುಷಿಯಾಯಿತು ಅಂತಿದ್ರೆ, ಶಮಿ ಕಪೂರ್ ಅವರ ಗೀತೆ ಇಷ್ಟ ಆಯಿತು ಅಂತಿರೋದು ಹರೀಶ್ ಅವರು ಮಲ್ಲೇಶ್ವರದಿಂದ. ಉಮೇಶ್ ಸಿರಿಗೆರೆ ಅವರು ಗೈಡ್ ಚಿತ್ರದಿಂದ ಆಶ್ವಿಯಜ್ಜಿನ್ಗೆ ಲತಾ ಅವರು ಹಾಡಿರೋ ಗೀತೆ ತುಂಬ ಇಷ್ಟಪಟ್ಟು ಕೇಳಿದೆ, ಇಷ್ಟ ಆಯಿತು ಅಂತ ಹೇಳ್ತಿದ್ದಾರೆ. ನಿರ್ಮಲಾ ಅವರು ಹಾಡುಗಳೆಲ್ಲ ಸೂಪರ್ ಮೇಡಮ್, ತುಂಬ ಖುಷಿ ಆಯಿತು ಅಂತ ಹೇಳ್ತಿದ್ದಾರೆ. ಸಂದೇಶ ಕಳಿಸಿದ ಪ್ರತಿಯೊಬ್ಬರಿಗೂ ಪ್ರೀತಿಯ ಧನ್ಯವಾದ ಅಂತ ಹೇಳ್ತಾ ಸಮಯ 10 ಗಂಟೆ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಬಹುದು ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು. ಅದಾದ ನಂತರ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗ್ತೀನಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ಮತ್ತು ಬೆಲ್ಜಿಯಂ ನಡುವೆ ರಕ್ಷಣಾ ಸಹಕಾರಕ್ಕೆ ಸಂಬಂಧಿಸಿದ ತಿಳುವಳಿಕಾ ಪತ್ರಕ್ಕೆ ಸಹಿ ಹಾಕಲಾಗಿದ್ದು, ಇದು ಉಭಯ ದೇಶಗಳ ನಡುವೆ ಬೆಳೆಯುತ್ತಿರುವ ರಕ್ಷಣಾ ಬಾಂಧವ್ಯಕ್ಕೆ ಔಪಚಾರಿಕ ಹಾಗೂ ಸಾಂಸ್ಥಿಕ ಆಧಾರ ಒದಗಿಸಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪಶ್ಚಿಮ ವಿಭಾಗದ ಕಾರ್ಯದರ್ಶಿ ಸಿಬಿ ಜಾರ್ಜ್ ತಿಳಿಸಿದ್ದಾರೆ. ರಷ್ಯಾ ಉಕ್ರೇನ್ ಸಂಘರ್ಷದಲ್ಲಿ ಮೃತಪಟ್ಟ ಪ್ರತಿಯೊಬ್ಬರಿಗೂ ಭಾರತ ಸಂತಾಪ ಸೂಚಿಸುತ್ತದೆ ಹಾಗೂ ಸಂತ್ರಸ್ತ ಕುಟುಂಬಗಳಿಗೆ ಆಳವಾದ ಸಹಾನುಭೂತಿ ವ್ಯಕ್ತಪಡಿಸುತ್ತದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ಉಕ್ರೇನ್ನ ಕೀವ್ನಲ್ಲಿ ಮಾತನಾಡಿದ ಅವರು, ಸಂಘರ್ಷದಿಂದ ಬಾಧಿತವಾಗಿರುವ ಪ್ರತಿಯೊಂದು ಕುಟುಂಬದ ನೋವಿನೊಂದಿಗೆ ಭಾರತ ನಿಂತಿದೆ ಎಂದು ಹೇಳಿದರು. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಂದು ಉನ್ನತ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಭಾರತ್ ಇನ್ನೋವೇಟ್ಸ್ ಕಾರ್ಯಕ್ರಮದ ಪ್ರಮುಖ ಅಂಶಗಳ ಕುರಿತು ಚರ್ಚಿಸಿದರು. ದೇಶದ ಸಂಶೋಧನೆ ಮತ್ತು ಅಭಿವೃದ್ಧಿ ಆಧಾರಿತ ಡೀಪ್ಟೆಕ್ ನಾವೀನ್ಯತ ಪರಿಸರ ವ್ಯವಸ್ಥೆಯನ್ನು ಜಾಗತಿಕ ಮಟ್ಟದಲ್ಲಿ ಪರಿಚಯಿಸುವುದು ಹಾಗೂ ಹೆಚ್ಚಿನ ಸಹಯೋಗದ ಅವಕಾಶಗಳನ್ನು ಸೃಷ್ಟಿಸುವುದು ಈ ಉಪಕ್ರಮದ ಉದ್ದೇಶವಾಗಿದೆ ಎಂದು ಸಚಿವರು ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ದೆಹಲಿ ಎನ್ಸಿಆರ್ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಾಯು ಮಾಲಿನ್ಯ ನಿಯಂತ್ರಣ ಮತ್ತು ನಿರ್ವಹಣೆ ಕುರಿತು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ರಾಜ್ಯದ ಒಟ್ಟು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನು 2030 ವೇಳೆಗೆ ಪ್ರಸ್ತುತ ಇರುವ 39 ಗಿಗಾವ್ಯಾಟ್ನಿಂದ 66 ಗಿಗಾವ್ಯಾಟ್ಗೆ ಹೆಚ್ಚಿಸುವ 10 ವರ್ಷಗಳ ಕಾರ್ಯತಂತ್ರವನ್ನು ಸರ್ಕಾರ ರೂಪಿಸಿದೆ ಎಂದು ಇಂಧನ ಇಲಾಖೆ ಅಪರ ಕಾರ್ಯದರ್ಶಿ ಗೌರವ್ ಗುಪ್ತಾ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತ್ ಎಲೆಕ್ಟ್ರಿಸಿಟಿ ಪವರ್ ಜೆನ್ ಇಂಡಿಯಾ ಮತ್ತು ಇಂಡಿಯನ್ ಯುಟಿಲಿಟಿ ವೀಕ್ 2026 ಸಮ್ಮೇಳನದಲ್ಲಿ ಅವರು ಮಾತನಾಡಿದರು. ಕೆಪಿಎಸ್ಸಿ ನೇಮಕಾತಿ ಪ್ರಕರಣದಲ್ಲಿ ಬಂಧಿತ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಪ್ರಭಾವಿ ವ್ಯಕ್ತಿಗಳಿಂದ ಕ್ಷಣ ಕ್ಷಣದ ಮಾಹಿತಿ ಪಡೆಯುತ್ತಿದ್ದಾರೆ ಎಂದು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತಿಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ಹಾಯ್ ಹಲೋ ನಮಸ್ಕಾರ. ಮತ್ತೊಮ್ಮೆ ಪ್ರೀತಿಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪ್ರೇಮ ನಿನಾದ, ಪ್ರೀತಿಯಿಂದ ಪ್ರೀತಿಗಾಗಿ ಪ್ರೀತಿಗೋಸ್ಕರ ಇರುವಂತಹ ಕಾರ್ಯಕ್ರಮ. ಹಾಗಾದರೆ ಇವತ್ತಿನ ಪ್ರೀತಿಯ ವಿಷಯ ಏನು ಹೇಳ್ತೀನಿ. ಇವತ್ತು ಸಿಕ್ಕಾಪಟ್ಟೆ ಸೀರಿಯಸ್ ಆಗಿರುವಂತಹ ಒಂದು ವಿಷಯದ ಬಗ್ಗೆ ಡಿಸ್ಕಷನ್ ಮಾಡೋಣ. ಸದ್ಯಕ್ಕೆ ಮೊದಲ ಗೀತೆ ಕೇಳಿ. ಮೇಘಮಾಲೆ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ಹಂಸಲೇಖಾರ್ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಒಂದು ಸೀರಿಯಸ್ ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ದೆ. ಯಾವ ವಿಷಯ ಗೊತ್ತಾ? ನಿಮಗೆಲ್ಲರಿಗೂ ಗೊತ್ತಿರುತ್ತೆ ವಿಚ್ಛೇದನ, ಡಿವೋರ್ಸ್ ಅಂದರೆ ಏನು ಅಂತ. ಆದರೆ ಮಾನಸಿಕ ವಿಚ್ಛೇದನ ಅಂದರೆ ಏನು ಗೊತ್ತಾ? ಏನಾಗಿರಬಹುದು ಏನಾದರೂ ಅದ್ರ ಬಗ್ಗೆ ಯೋಚನೆ ಗೊತ್ತಾ, ಐಡಿಯಾ ಇದ್ದರೆ ಬರೆದು ಕಳಿಸಿ. ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಮಾನಸಿಕ ವಿಚ್ಛೇದನ ಏನಿರ್ಬೋದು ಯೋಚನೆ ಮಾಡಿ.

ಮಾನಸಿಕ ವಿಚ್ಛೇದನ ಅನ್ನೋದ್ರ ಬಗ್ಗೆ ಪ್ರೇಮ ನಿನಾದದಲ್ಲಿ ಮಾತಾಡ್ತಾ ಇದ್ವಿ. ಶಾಂತಾಚಾರ ಬಡಗಿರ ಕೊಕ್ಕನೂರು ಹರಿಹರದಿಂದ ಹೇಳ್ತಾ ಇದ್ದಾರೆ, ಮಾನಸಿಕ ವಿಚ್ಛೇದನ ಎಮೋಷನಲ್ ಆರ್ ಸೈಲೆಂಟ್ ಡಿವೋರ್ಸ್, ಅಂದರೆ ಗಂಡ ಹೆಂಡತಿ ಕಾನೂನುಬದ್ಧವಾಗಿ ವಿಚ್ಛೇದನ ಪಡೆಯದೆ ಒಂದೇ ಮನೆಯಲ್ಲಿ ವಾಸಿಸ್ತಾ ಇರ್ತಾರೆ. ಪ್ರೀತಿ, ಆತ್ಮೀಯತೆ, ಮಾತುಕತೆ, ಪರಸ್ಪರ ಕಾಳಜಿ ಕಡಿಮೆ ಆಗಿರುತ್ತೆ ಅಥವಾ ಸಂಪೂರ್ಣವಾಗಿ ನಿಂತೇ ಹೋಗ್ಬಿಟ್ಟಿರುತ್ತೆ. ಹೊರಗಿನವ್ರಿಗೆ ಅವರು ದಂಪತಿಗಳಂತೆ ಕಾಣಬಹುದು.

ಇತ್ತು, ಆದರೆ ಅವರ ಮನಸ್ಸಿನಲ್ಲಿ ಮಾತ್ರ ದೊಡ್ಡ ಅಂತರ ನಿರ್ಮಾಣವಾಗಿರುತ್ತೆ. ಕೆಲವೊಮ್ಮೆ ಒಂದೇ ಮನೆಯಲ್ಲಿದ್ದರೂ ಕೂಡ ಒಬ್ಬರ ನೋವು ಮತ್ತೊಬ್ಬರಿಗೆ ತಿಳಿಯದ ಪರಿಸ್ಥಿತಿ ಉಂಟಾಗಿರುತ್ತೆ. ಇದಕ್ಕೆ ಕಾರಣ ನಿರಂತರವಾಗಿ ಜಗಳ, ಪರಸ್ಪರ ನಂಬಿಕೆ ಇಲ್ಲದೆ ಇರೋದು, ನಿರ್ಲಕ್ಷ್ಯ, ಮಾತುಕತೆಯ ಅಭಾವ, ಹಳೆಯ ಮನಸ್ತಾಪಗಳನ್ನು ಕೆದ್ಕೋದು, ಭಾವನೆಗಳನ್ನು ಹಂಚಿಕೊಳ್ಳದೆ ಇರಬಹುದು. ಆದರೆ ಇದು ಸಂಬಂಧದ ಅಂತ್ಯ ಅಂತ ಹೇಳಬೇಕಾಗಿಲ್ಲ. ಮುಕ್ತವಾಗಿ ಮಾತನಾಡಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಪರಸ್ಪರ ಗೌರವ ಕೊಟ್ಟರೆ ಮತ್ತೆ ಮೊದಲ ಆತ್ಮೀಯತೆ ಬೆಳೆಸೋದಕ್ಕೆ ಸಹಾಯ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಎಷ್ಟೋ ಕುಟುಂಬಗಳನ್ನು ನೀವು ನೋಡಿರ್ಬೋದು. ಇತ್ತೀಚಿನ ಜನ್ರೇಷನಲ್ಲಿ ರಾಜಾರೋಷವಾಗಿ ಹೇಳಿಬಿಡ್ತಾರೆ, ಇಲ್ಲ ನನಗೆ ಇವ್ರ ಜೊತೆ ಅಡ್ಜಸ್ಟ್ ಆಗಲ್ಲ, ನಾನು ಡಿವೋರ್ಸ್ ತಗೊಂಡ್ಬಿಡ್ತೀನಿ ಅಂತ ಹೇಳಿ ಕಾನೂನಾತ್ಮಕವಾಗಿ ತಗೊಂಡು ಅವ್ರ ಪಾಡಿಗೆ ಅವರು ಬೇರೆ ಬೇರೆ ಸಪ್ರೇಟಾಗಿ ಜೀವನ ನಡೆಸ್ತಾರೆ. ಆದರೆ ತುಂಬ ಹಿರಿಯರು ಅಥವಾ 80s 70s ಅಥವಾ 90s 2000 ಆ ಒಂದು ಏಜ್ನಲ್ಲಿ ಮದುವೆ ಆಗಿರುತ್ತಲ್ಲ, ಆಗ ಹಿರಿಯರ ಒಂದು ಒಪ್ಪಿಗೆಯ ಮೇರೆಗೆ ಮದುವೆ ಮಾಡಿಕೊಂಡಿರ್ತಾರೆ. ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಎಷ್ಟೋ ಸಲ ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು ಮದುವೆಯಾಗಿ ಈಗ 20-30 ವರ್ಷ ಕೂಡ ಆಗಿರುತ್ತೆ, ಬೆಳೆದ ಮಕ್ಕಳಿರ್ತಾರೆ, ಆದರೆ ಹೊರಗಡೆ ಪ್ರಪಂಚಕ್ಕೆ ಮಾತ್ರ ಅವರಿಬ್ಬರು ಗಂಡ ಹೆಂಡತಿ, ಮಕ್ಕಳಿಗೆ ಅಪ್ಪ ಅಮ್ಮ ಆಗಿರ್ತಾರೆ. ಅವರ ಮನಸ್ಸಿನಲ್ಲಿ ಅವರು ಯಾವತ್ತೋ ದೂರ ಹೋಗ್ಬಿಟ್ಟಿರ್ತಾರೆ, ಯಾವತ್ತೋ ಮನಸ್ಸಿನ ಪ್ರೀತಿಗೆ ಡಿವೋರ್ಸ್ ಕೊಟ್ಬಿಟ್ಟಿರ್ತಾರೆ. ಯಾಕೆ ಹೀಗಾಗತ್ತೆ, ಇದನ್ನು ಕಂಡುಹಿಡಿಯೋದು ಹೇಗೆ, ಬಗೆಹರಿಸ್ಕೊಳ್ಳೋದು ಹೇಗೆ, ಇದೆಲ್ಲದರ ಬಗ್ಗೆ ಮಾತಾಡೋಣ ಇವತ್ತಿನ ಪ್ರೇಮ ನಿನಾದದಲ್ಲಿ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಮಾನಸಿಕ ವಿಚ್ಛೇದನದ ಬಗ್ಗೆ ಮಾತಾಡ್ತಾ ಇದ್ವಿ. ಸಾಕಷ್ಟು ಜನರ ಮನೆಯಲ್ಲಿ ಈ ಒಂದು ಸಿಚುಯೇಷನ್ಸ್ ಇರುತ್ತೆ. ಹೊರಗಡೆ ಜನಕ್ಕೆ ಇದ್ರ ಬಗ್ಗೆ ಗೊತ್ತಾಗೋದಿಲ್ಲ, ಆದರೆ ಮನಸ್ಸಿನಲ್ಲಿ ಕೊರ್ಗಿ ಕೊರ್ಗಿ ಎರಡು ಜೀವಗಳು ಒದ್ದಾಡ್ತಾ ಇರುತ್ತೆ. ಯಾಕೆ ಹೀಗಾಗತ್ತೆ ಅಂತ ಯೋಚನೆ ಮಾಡೋದಾದರೆ, ಎಷ್ಟೋ ಸಲ ಶಾಂತಾಚಾರ ಬಡಿಗೇರ ಅವರು ಹೇಳೋ ಹಾಗೆ ಸಣ್ಣ ಪುಟ್ಟ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೊಡ್ಡ ದೊಡ್ಡ ಆಗ್ತಾ ಹೋಗುತ್ತೆ, ಹೇಳ್ತಾರಲ್ವಾ, ಸಣ್ಣ ಪುಟ್ಟ ಜಗಳವನ್ನು ಅವತ್ತವತ್ತೇ ಬಗೆಹರಿಸ್ಕೊಂಡ್ಬಿಡ್ಬೇಕು ಅಂತ. ಮೊದಲ ಕಾಲದಲ್ಲಿ ಪತಿ ಪತ್ನಿಯರಿಗೆ ಹೊಂದಿಕೆ ಆಗಿಲ್ಲ ಅಂತ ಹೇಳಿದ್ರೆ ಮಾನಸಿಕ ದೈಹಿಕ ಅಂತರವನ್ನು ಕಾಯ್ದುಕೊಂಡು ಜೀವನ ಸಾಗಿಸ್ತಾ ಇದ್ರು. ಈಗ ಅಂತೂ ಸಿಕ್ಕಾಪಟ್ಟೆ ಜನ ಆ ಥರದವ್ರು ಸಿಗ್ತಾರೆ. ಕಾರಣ ಅವ್ರದ್ದು ವೈಯಕ್ತಿಕ ಆದರೂ ಕೂಡ ಜೀವನ ಸಂಗಾತಿಯಿಂದ ಮಾನಸಿಕವಾಗಿ ದೂರ ಆದಾಗ ಮನೆಯಲ್ಲಿ ಅತೀ ಮೌನವಾಗಿ ಜೀವನ ಸಾಗಿಸ್ತಾ ಇರ್ತಾರೆ. ಎಷ್ಟೋ ಸಲ ಮಕ್ಕಳ ಗಮನಕ್ಕೂ ಅದು ಬಂದಿರುತ್ತೆ, ಮನೆಯ ಇತರ ಸದಸ್ಯರಿಗೂ ಅದು ಗೊತ್ತಾಗ್ತಾ ಇರುತ್ತೆ, ಆದರೆ ಯಾರು ಏನು ಅದನ್ನು ಸರಿಪಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇರೋದಿಲ್ಲ. ಇನ್ನು ಯಾಕೆ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತ ಯೋಚನೆ ಮಾಡೋದಾದರೆ, ಮಕ್ಕಳು ಬೆಳೆದಿರ್ತಾರೆ, ಒಬ್ರಿಗೊಬ್ರು ಬೇಡ ಅಂತ ಡಿವೋರ್ಸ್ ಮಾಡ್ಕೊಂಡು ಹೊರಟ್ರೆ ಆ ಮನೆಯ ಮಕ್ಕಳ ಜವಾಬ್ದಾರಿಯನ್ನು ಯಾರು ತೆಗೆದುಕೊಳ್ತಾರೆ ಅನ್ನುವಂತಹ ಒಂದು ಕರ್ತವ್ಯದ ಭಾವನೆಯಿಂದ ಇರಲಿ ಬಿಡು ಒಟ್ಟಿಗಿರೋಣ ಅಂತ ಹೇಳಿ ಸಂಗಾತಿಗಳಲ್ಲಿ ಯಾರು ಒಬ್ಬರು ಅಡ್ಜಸ್ಟ್ ಮಾಡಿಕೊಂಡು ಇನ್ನೊಬ್ಬರನ್ನ ಸಹಿಸ್ಕೊಂಡು ಹೋಗ್ತಾ ಇರ್ತಾರೆ. ಅವರು ಮಹಿಳೆಯೇ ಆಗಿರ್ಬೋದು, ಪುರುಷನೂ ಕೂಡ ಆಗಿರ್ಬೋದು. ಆದರೆ ಮನೆಯಲ್ಲಿ ಬೇರೆ ಯಾರು ಇಲ್ಲದಾಗ, ಅವರಿಬ್ಬರೇ ಇದ್ದಾಗ ಉಸಿರುಗಟ್ಟುವಂತಹ ಮೌನ ಇರುತ್ತೆ. ಮಾತಿಲ್ಲದೆ ಮಾಡೋ ಕೆಲಸಗಳು, ಅನಿವಾರ್ಯವಾಗಿ ಜೊತೆಗೆ ಕುಳಿತು ಊಟ ಮಾಡೋದು, ಹೀಗೆ ಎಲ್ಲದೂ ಒತ್ತಾಯಪೂರ್ವಕವಾಗಿ ಆಗ್ತಾ ಇರುತ್ತೆ. ನಿಮ್ಮಲ್ಲಿ ನಿಮ್ಮ ಸುತ್ತಮುತ್ತ ಕೂಡ ಈ ಥರದವರು ಇರಬಹುದು. ಎಷ್ಟು ಕಷ್ಟ ಅಲ್ವಾ? ಹೊರಗಡೆ ಒಂಥರ ತೋರಿಸ್ಕೋಬೇಕು, ಮನೇಲಿ ಒಂಥರ ಇರಬೇಕು, ಆದರೆ ಮನಸ್ಸು ಮುರಿದು ಹೋಗ್ಬಿಟ್ಟಿರತ್ತೆ. ಇದನ್ನೇ ಮಾನಸಿಕ ವಿಚ್ಛೇದನ ಅಂತ ಹೇಳ್ತಾರೆ. ರಿಟರ್ನ್ ಡಾಕ್ಯುಮೆಂಟ್ ಇಲ್ಲ ಅಂದರೂ ಕೂಡ ಮನಸ್ಸಲ್ಲೇ ಡಿವೋರ್ಸ್ ಕೊಟ್ಬಿಟ್ಟಿರ್ತಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಗದಷ್ಟು ಮಾತಾಡೋಣ ಈ ಹಾಡಿನ ನಂತರ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ, ಎಲ್ಲರ ಸಂದೇಶವನ್ನು ಓದ್ತೀನಿ ಈ ಹಾಡಿನ ನಂತರ.

ಕೌಸಲ್ಯ ಅವರು ಬನಶಂಕರಿಯಿಂದ ಹೇಳ್ತಾ ಇದ್ದಾರೆ, ಮಾನಸಿಕ ವಿಚ್ಛೇದನ ಅಂದರೆ ವ್ಯಕ್ತಿ ತನ್ನದೇ ಭಾವನೆಗಳಿಂದ ಮಾನಸಿಕವಾಗಿ ದೂರವಾಗಿರುವ, ಸಂಪರ್ಕ ಕಡಿಮೆಯಾದ ಅನುಭವ. ಸರಳವಾಗಿ ಹೇಳೋದಾದರೆ ದೇಹ ಅಲ್ಲೇ ಇದ್ರೂ ಮನಸ್ಸು ಬೇರೆಡೆ ಇರುತ್ತೆ. ಭಾವನೆಗಳು ಮಂಕಾಗಿರುವಂತೆ ವಾಸ್ತವಿಕತೆಯಿಂದ ಸ್ವಲ್ಪ ದೂರವಾದಂತೆ ಅನಿಸೋದನ್ನು ಮನೋವಿಜ್ಞಾನದಲ್ಲಿ ಡಿಸೋಸಿಯೇಷನ್ ಅಂತ ಕರೀತಾರೆ ಅಂತ ಹೇಳ್ತಾ ಇದ್ದಾರೆ. ಅನಿಲ್ ಬಿಸ್ಟನವರ ಶಮನೇವಾಡಿ ಚಿಕ್ಕೋಡಿಯಿಂದ ಮಾನಸಿಕ ವಿಚ್ಛೇದನ ಅಂದರೆ ದಂಪತಿಗಳು ಕಾನೂನುಬದ್ಧವಾಗಿ ಒಂದೇ ಸೂರಿನಡಿ ವಾಸಿಸ್ತಾ ಇದ್ರು ಕೂಡ ಭಾವನಾತ್ಮಕವಾಗಿ ಮಾನಸಿಕವಾಗಿ ಸಂಪೂರ್ಣವಾಗಿ ದೂರವಾಗುವಂತಹ ಸ್ಥಿತಿ. ಇದು ಕೋರ್ಟ್ ಮೂಲಕ ನಡೆಯುವ ಅಧಿಕೃತ ವಿಚ್ಛೇದನವಲ್ಲ, ಆದರೆ ಗಂಡ ಹೆಂಡತಿ ನಡುವೆ ಪ್ರೀತಿ ವಿಶ್ವಾಸ ಬಾಂಧವ್ಯ ಸಂಪೂರ್ಣವಾಗಿ ಮುರಿದು ಬಿದ್ದಿರುತ್ತೆ ಅಂತ ಹೇಳ್ತಿದ್ದಾರೆ. ರಾಮಚಂದ್ರಪ್ಪ ಅವರು ಸಂಡೂರಿನಿಂದ ಸಂದೇಶ ಕಳಿಸಿದರೆ, ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಅವರು ಎನ್ಎಸ್ ಬಡಾವಣೆ ಹೊಸದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶ ಕಳಿಸಿದ್ದಾರೆ. ಧರ್ಮಣ್ಣ ದನ್ನಿ ಅವರು ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಸಂದೇಶ ಕಳಿಸಿ ಮಾನಸಿಕ ಗುಲಾಮಗಿರಿಯಿಂದ ಬಿಡುಗಡೆಗೊಳ್ಳುವುದು, ಬೇಡವಾದ ವ್ಯಕ್ತಿ ವಸ್ತುಗಳನ್ನು ಕಾನೂನು ಹೊರತಾಗಿ ಮನಸ್ಸಿನಿಂದ ತೆಗೆದುಹಾಕೋದು ಅಂತ ಹೇಳ್ತಾ ಇದ್ದಾರೆ. ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ, ಅತಿ ಅಪರೂಪಕ್ಕೆ ಈ ವಿಷಯವನ್ನು ಆಯ್ದುಕೊಂಡಿದ್ದೀರಾ, ಧನ್ಯವಾದಗಳು. 99% ದಂಪತಿಗಳಲ್ಲಿ ಜೀವನದಲ್ಲಿ ಒಮ್ಮೆಯಾದರೂ ಮಾನಸಿಕ ವಿಚ್ಛೇದನದ ಪರಿಸ್ಥಿತಿ ಬಂದೇ ಇರುತ್ತದೆ. ಇದರ ಸ್ವರೂಪ ಹೇಗೆ ಅಂದರೆ, ಇಬ್ಬರ ನಡುವೆ ಜಗಳ ವಿಕೋಪಕ್ಕೆ ಹೋದಾಗ ಒಂದಿನ ಕೆಲವು ದಿನ ಇಬ್ಬರು ಬೇರೆಯಾಗಿ ಮಲಗೋದು, ಊಟ ಬಿಡೋದು, ಮಾತಾಡದೇ ಇರೋದು, ಎಲ್ಲದೂ ಸರಿ ಹೋಗುತ್ತೆ ಅಂತ ಹೇಳೋ ಒಂದು ಹೋಪ್ ಅವ್ರ ಹತ್ರ ಇರುತ್ತೆ. ಇಂದಿನ ಕಾಲದ ಗೃಹಿಣಿಯರು ಮೊಬೈಲ್ ನೋಡ್ತಾ ಬ್ಯುಸಿ ಆಗಿಬಿಟ್ಟಿರ್ತಾರೆ, ಹಾಗೇ ಮಾತುಗಳು ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೌದತ್ತಿಯಿಂದ ಪ್ರಸನ್ನ, ಆಶಾ ಪ್ರಜಕ್ತ, ಪ್ರತೀಕ್ಷಾ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೇ ಇದು ಬಹಳ ನೋವಿನ ಸಂಗತಿ, ಇವರಿಬ್ಬರ ಈಗೋ ಪ್ರಾಬ್ಲಮಿಂದ ಮಕ್ಕಳ ಮೇಲೆ ತುಂಬ ಪರಿಣಾಮ ಬೀರುತ್ತೆ, ಮಕ್ಕಳು ದಾರಿ ತಪ್ಪಿ ಹೋಗುವ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ನಾಗರತ್ನ ಅವರು ರಾಜಾಜಿನಗರದಿಂದ. ಮಂಜುರಾಣಿ ಮೈಸೂರಿನಿಂದ, ಸಂಬಂಧ ಮುರಿಯಲು ಬೆಸೆಯಲು ಕಾರಣವಾಗೋದು ಸಣ್ಣ ಕಾರಣಗಳೇ, ಆದರೂ ಕೂಡ ಅದು ದೊಡ್ಡದು ಮಾಡೋದ್ರಿಂದ ದೂರ ಇರಬೇಕು. ಸಣ್ಣ ಪುಟ್ಟ ಕಾರಣಗಳು ಸಣ್ಣದರಲ್ಲಿಯೇ ಕರ್ಗೋಗುತ್ತೆ. ಎಂಥ ಪ್ರೇಮಗಳೇ ಆದರೂ ಲೈಲಾ ಮಜ್ನು ಅವರನ್ನು ಮರೆಯುವಂತಹ ಪ್ರೇಮಿಗಳು ಭೂಮಿ ಮೇಲೆ ಕಾಣಲು ಸಾಧ್ಯವಿಲ್ಲ. ಸಂಸಾರ ಅಂದಮೇಲೆ ಎಲ್ಲ ಇದ್ದದೇ ಹೊಂದ್ಕೊಂಡು ಹೋಗೋದೇ ಜೀವನ ಅಲ್ವಾ ಅಂತ ಹೇಳ್ತಾ ಇದ್ದಾರೆ. ಎಷ್ಟೋ ಸಲ ಹೊರಗಡೆ ಪ್ರಪಂಚಕ್ಕೆ ರಿಲೇಟಿವ್ಸ್ ಎದುರುಗಡೆ, ಸ್ನೇಹಿತರ ಎದುರುಗಡೆ ಅವರಿಬ್ಬರು ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾರೆ, ಒಳ್ಳೆ ಜೀವನ ನಡೆಸ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರು ಕೂಡ ಮೇಲ್ನೋಟಕ್ಕೆ ಕಾಣುವಂತಹ ಜೀವನ ಅವರ ಮನಸ್ಸಿನಲ್ಲಿ ಇರೋದಿಲ್ಲ. ಆ ಮನಸ್ಸಿನಲ್ಲಿ ಮನ ಬಿಚ್ಚಿ ಮಾತಾಡ್ತಾ ಇರೋದಿಲ್ಲ, ಖುಷಿಯನ್ನು ನೋವನ್ನು ಹಂಚ್ಕೊಳ್ತಾ ಇರೋದಿಲ್ಲ. ಎಷ್ಟೋ ಜನರ ಮನೆಯಲ್ಲಿ ಮಾನಸಿಕ ವಿಚ್ಛೇದನದ ಸ್ಥಿತಿ ಇವಾಗ ಬಂದು ತಲುಪಿದೆ. ಯಾವುದೋ ಒಂದು ಜವಾಬ್ದಾರಿಯಿಂದನೋ, ಯಾವುದೋ ಒಂದು ಕರ್ತವ್ಯದಿಂದನೋ, ಇಲ್ಲ ಈಗ ನಾವು ವಿಚ್ಛೇದನ ತಗೊಂಡ್ರೆ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗುತ್ತೆ, ಮನೆಯಲ್ಲಿ ಮಕ್ಕಳಿಗೆ ಅದ್ರ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಎಷ್ಟೋ ಜನ ದಂಪತಿಗಳು ಸಹಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಿ, ಅಂಥವ್ರೇನಾದರೂ ನಿಮ್ಮ ಸುತ್ತಮುತ್ತ ಇದ್ದರೆ ಅವ್ರಿಗೆ ಒಂದು ಕೌನ್ಸಿಲಿಂಗ್ ಕೊಡಿಸಿ, ಅವರನ್ನು ಆದಷ್ಟು ಮತ್ತೆ ಮೊದಲಿನ ಥರ ಮಾಡುವಂತಹ ಕರ್ತವ್ಯ ನಿಮ್ಮದು ಆಗಿರುತ್ತೆ ಅಲ್ವಾ? ಮುಂದಿನ ಗೀತೆ ಮೂಡಿ ಬರ್ತಿದೆ, ಕೇಳಿ.

ಎಷ್ಟೋ ಸಲ ಏನಾಗತ್ತೆ ಗೊತ್ತಾ, ಇಬ್ಬರಿಗೂ ಮನಸ್ಸಾರೆ ವಿಚ್ಛೇದನ ಪಡಿಬೇಕು ಅಂತ ಅನ್ಸಿದ್ರು ಕೂಡ ಹೆಂಡತಿಗೆ ಗಂಡನ ಬಿಟ್ಟರೆ ಬೇರೆ ಆರ್ಥಿಕ ಪರಿಸ್ಥಿತಿ, ಫೈನಾನ್ಷಿಯಲಿ ಅವರು ಸ್ಟೇಬಲ್ ಆಗಿರಲ್ಲ, ಇಂಡಿಪೆಂಡೆಂಟ್ ಆಗಿರಲ್ಲ. ಒಬ್ಬಂಟಿ ಜೀವನ ಎದುರಿಸೋದಕ್ಕೆ ಸಮಾಜದಲ್ಲಿ ಆಕೆಗೆ ಸಾಧ್ಯ ಇರೋದಿಲ್ಲ. ಇನ್ನು ಗಂಡನಿಗೆ ಹೆಂಡತಿಯನ್ನು ಬಿಟ್ಟರೆ ಬೇರೆ ಯಾರು ಅವರನ್ನು ನೋಡ್ಕೊಳ್ಳೋರಾಗಲಿ, ಅಡುಗೆ ಮಾಡಿ ಬೇಯಿಸಾಕೋರಾಗಲಿ ಇರೋದಿಲ್ಲ. ಹಾಗಾಗಿ ಅವರಿಬ್ಬರ ಒಂದು ಸಂಬಂಧ ಅವಶ್ಯಕತೆಗೆ ಮಾತ್ರ ಪೂರಕವಾಗಿರುತ್ತೆ. ಯಾಕೆ ಹೀಗಾಗತ್ತೆ ಅಂತ ಯೋಚನೆ ಮಾಡೋದಾದರೆ, ಜೀವನ ಸಂಗಾತಿಗಳು ಅಂತ ಮದುವೆ ಆದಮೇಲೆ ಎಲ್ಲ ದುಃಖದಲ್ಲಿ ಭಾಗಿಯಾಗಿ ಜವಾಬ್ದಾರಿ ಮುಗಿಸಿದ ಮೇಲೆ ಅಲ್ಲಿ ಪ್ರೀತಿ ಕಮರಿ ಹೋಗಿ ಬರೀ ಕರ್ತವ್ಯ ಮಾತ್ರ ಯಾಕೆ ಉಳಿಯುತ್ತೆ? ಪ್ರೀತಿಯ ಒಲವಿನ ಕಾಳಜಿಯ ಜೊತೆಗೆ ಕರ್ತವ್ಯ ಪಾಲನೆ ಇರಬೇಕಲ್ವಾ ಅಂತ ನೀವು ಕೇಳೋದಾದರೆ, ಎಷ್ಟೋ ಸಲ ಏನಾಗತ್ತೆ, ಜೀವನದ ಜಂಜಾಟದಲ್ಲಿ ಜವಾಬ್ದಾರಿಗಳ ನಡುವೆ ಪ್ರೀತಿಯಲ್ಲೂ ಕಳೆದೋಗ್ಬಿಟ್ಟಿರುತ್ತೆ. ಮಕ್ಕಳು ದೊಡ್ಡವರಾದ ಮೇಲೆ ಅವರ ಪ್ರೀತಿಯ ವ್ಯಕ್ತಿ ಅವರಿಗೆ ಸಿಕ್ಬಿಡ್ತಾರೆ. ಆಗ ವಾತ್ಸಲ್ಯ ಕೊಟ್ಟ ವ್ಯಕ್ತಿಗಳು ಸಹಜವಾಗಿ ಒಂದು ಹೆಜ್ಜೆ ಹಿಂದಕ್ಕೆ ಸರಿತಾರೆ. ಇದು ಜೀವನದ ಅನಿವಾರ್ಯತೆ ಕೂಡ ಅಂತ ಅಂದ್ಕೊಂಡ್ರು ಕೂಡ ಮಕ್ಕಳು ಮದುವೆ ಮಾಡಿಕೊಂಡು ಅವರ ಫ್ಯಾಮಿಲಿ ಅವರ ಜೀವನ ಅಂತ ಹೋಗ್ತಾರೆ. ಇನ್ನು ತಂದೆ ತಾಯಂದ್ರಿಗೆ ವಯಸ್ಸಾಗಿರುತ್ತೆ, ಅವರು ಕೂಡ ದೂರ ಹೋಗ್ತಾರೆ. ಕೊನೆಯದಾಗಿ ಉಳಿಯೋದು ಬರೀ ಗಂಡ ಹೆಂಡತಿ ಇಬ್ಬರೇ. ಜೀವನ ಸಂಗಾತಿ ಮಾತ್ರ ಜೀವನದುದ್ದಕ್ಕೂ ನಿಮ್ಮ ಜೊತೆ ಬರೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಹಾಗಾದರೆ ಅವರಿಬ್ಬರೇ ಜೀವನದಲ್ಲಿ ಇರೋದು ಅಂತ ಆದಮೇಲೆ ಮಕ್ಕಳು ತಂದೆ ತಾಯಿ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ತಮ್ಮ ಮನಸ್ಸನ್ನು ಒಂದ್ಸಲಿ ಬಿಚ್ಚಿ ಮಾತಾಡಿ ಸರಿ ಮಾಡ್ಕೊಳ್ಳೋದು ಒಳ್ಳೇದಲ್ವಾ? ಎಷ್ಟೇ ಆದರೂ ಕೂಡ ಹೊರಗಡೆ ಜೀವನ ಹೊರಗಡೆ ಪ್ರಪಂಚಕ್ಕೆ ತೋರಿಸ್ಕೊಳ್ಳೋಕೆ ಆಗದಿರೋಂಥ ಒಂದು ಸಂಬಂಧ ಮಾನಸಿಕ ವಿಚ್ಛೇದನ ಪಡ್ಕೊಂಡು ಒಂದೇ ಮನೆಯಲ್ಲಿ ಒಂದೇ ಸುರಿನಡಿ ಇರೋದು ಎಷ್ಟು ಕಷ್ಟ ಅಲ್ವಾ? ಇನ್ನು ಸಂಜೆಯ ಸ್ನೇಹಿತರ ಒಡನಾಟ, ಬೆಳಿಗ್ಗೆ ಸಮಯಕ್ಕೆ ವಾಯುವಿಹಾರ, ಸಂಗಾತಿ ಜೊತೆಗೆ ಅಡುಗೆ ಮನೆಯಲ್ಲಿ ಸಹಾಯ ಮಾಡ್ತಾ ಮನಸ್ಸಿನ ಎಷ್ಟೋ ತುಮೂಲ ಸಂತೋಷದ ವಿಷಯಗಳನ್ನು, ನೋವಿನ ವಿಷಯಗಳನ್ನು ಅವ್ರ ಜೊತೆ ನೀವು ಹಂಚಿಕೊಂಡ್ರೆ, ಪುಸ್ತಕದ ಹಾಗೆ ತೆರೆದಿಟ್ಕೊಂಡ್ರೆ, ಮತ್ತೆ ಆ ಒಂದು ಮನಸ್ಸಿನ ಭಾವನೆ ಮನಸ್ಸಿನಲ್ಲಿ ಮತ್ತೆ ಆ ಒಂದು ಪ್ರೀತಿ ಮೂಡಬಹುದು, ಮೊದಲಿನ ಸಂಬಂಧ ಮತ್ತೆ ಚಿಗುರಬಹುದು. ಇದರ ಬಗ್ಗೆ ಸಾಕಷ್ಟು ಯೋಚನೆ ಮಾಡಬಹುದಲ್ವಾ? ಎಷ್ಟೋ ಸಲ ನಮ್ಮ ಸುತ್ತಮುತ್ತ ನಮ್ಮ ರಿಲೇಟಿವ್ಸಲ್ಲಿ ನಮ್ಮ ಫ್ರೆಂಡ್ಸ್ನಲ್ಲಿ ಈ ಥರದ್ದು ಸಣ್ಣ ಪುಟ್ಟ ಜಗಳಗಳು, ಮನಸ್ತಾಪಗಳು ನಡೀತಾ ಇರುತ್ತೆ. ಅಂಥದ್ದು ನಿಮಗೆ ನಿಮ್ಮ ಒಂದು ಮನಸ್ಸಿಗೆ ತಿಳಿದ್ಬಿಟ್ರೆ, ನಿಮ್ಮ ಒಂದು ಗಮನಕ್ಕೆ ಬಂದರೆ ಅವರಿಗೆ ಕೂರಿಸಿ ಮಾತಾಡಿ. ಯಾಕಂದರೆ ಸಂಬಂಧಗಳು ಕನ್ನಡಿ ಇದ್ದ ಹಾಗೆ ಒಂದ್ಸರಿ ಒಡೆದೋಗ್ಬಿಟ್ರೆ ಮತ್ತೆ ಜೋಡಿಸೋದಕ್ಕೆ ತುಂಬಾ ಕಷ್ಟ. ಸಾಕಷ್ಟು ಜನ ಸಂದೇಶ ಕಳಿಸಿದಾರ, ಯಾರ್ಯಾರು ಏನೇನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಗೋಕಾಕ್ ತಾಲೂಕಿನ ಬೈರನಹಟ್ಟಿ ಗ್ರಾಮದ ದೇವರಾಜ್ ಕಿಲಾರಿ ಅವರು ಸಂದೇಶ ಕಳಿಸಿದ್ದಾರೆ, ನಿರ್ಮಲಾ ಅವರು ಸಂದೇಶ ಕಳಿಸಿದ್ದಾರೆ, ಉಮೇಶ್ ಅವರು ಸಿರಿಗೆರೆಯಿಂದ ಸಂದೇಶ ಕಳಿಸಿದ್ದಾರೆ, ಕುಮಾರಸ್ವಾಮಿ ಮೈಸೂರಿನಿಂದ, ಕವಿತಾ ಶ್ರೀನಿವಾಸ್ ಅವರು ವಯಸ್ ಕಾಲೋನಿ ಧಾರವಾಡದಿಂದ, ಮೋನಿಕಾ ಅವರು ಹಾಸನಿಂದ, ಪ್ರೇಮನ್ನಾದ ಕಾರ್ಯಕ್ರಮ ಸೂಪರ್ ಆಗಿ ಮೂಡಿ ಬರ್ತಿದೆ ಅಂತಿರೋದು ಈರಣ್ಣ ಜೇವೂರ, ರಾಮಚಂದ್ರ ಟೈಲರ್ ಅವರು, ಚಿದಾನಂದ ಅವರು ಟಿ ವಿ ಸರ್ಕಲ್ನಿಂದ, ಅನುಷಾ ಅವರು, ಅತೃಪ್ತಿಯ ಭಾವನೆ ಆಕರ್ಷಣೆ ತಿಳುವಳಿಕೆ ನಡುವಿನ ಅಂತರ ಗೊತ್ತಾಗದ ಸಮಯದಲ್ಲಿ ಮಾನಸಿಕ ವಿಚ್ಛೇದನ ನಿರ್ಮಾಣವಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ರಾಜೀವ ವೈಷ್ಣವಿ ಅವರು, ಹೌಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರ ಹರಿಹರದಿಂದ ಸಂದೇಶ ಕಳಿಸಿದ್ದಾರೆ. ಸಾಕಷ್ಟು ಜನರ ಸಂದೇಶವನ್ನು ಓದೋದಕ್ಕೆ ಬಾಕಿ ಇದೆ. ಈಗ ಈ ಗೀತೆ ಕೇಳಿ.

ಕೊನೆಯದಾಗಿ ಹೇಳೋದಾದ್ರೆ, ಜೀವನ ಸಂಗಾತಿ ಹೇಗೆ ಇರಲಿ, ನೀವು ಜೀವನ ಪರ್ಯಂತ ಅವರ ಜೊತೆಗೆ ಬಾಳೋದು ಅಂತ ಹೇಳಿ ಒಂದು ಸಲ ನಿರ್ಧಾರ ಮಾಡಿದ್ಮೇಲೆ, ಅಂದರೆ ಮದುವೆ ಆದಮೇಲೆ ಅವರ ಇಷ್ಟ ಕಷ್ಟಗಳಿಗೆ ನೀವು ಕಿವಿಯಾಗಲೇಬೇಕು. ಯಾಕಂದರೆ ಯಾರಿಗೂ ಹೇಳಲಾಗದ ನೋವನ್ನು ಜೀವನ ಸಂಗಾತಿ ಮುಂದೆ ಹೇಳ್ಕೊಳ್ಳೇಬೇಕಲ್ವಾ? ಮಕ್ಕಳು ನಿಮ್ಮಿಂದ ದೂರ ಹೋಗ್ತಾರೆ, ಹಾಗೆಯೇ ಅವರ ಜೀವನ ಅವರು ನೋಡ್ಕೊಳ್ತಾರೆ. ಒಂದು ವೇಳೆ ನೀವು ನಿಮ್ಮ ಪಾಲಕರನ್ನು ಕೂಡ ಕಳೆದುಕೊಂಡಿದ್ರೆ, ಆ ಒಂದು ಅನಾಥ ಭಾವನೆಯನ್ನು ಹೋಗಲಾಡಿಸೋದಕ್ಕೆ ಇರೋದು ಅವರೇ ಜೀವನ ಸಂಗಾತಿ. ಹೆಸರೇ ಹೇಳುವಂತೆ ಜೀವಿತಾವಧಿಯ ಪೂರ್ತಿ ಜೊತೆಗಿರುವುದೇ ಜೀವನ ಸಂಗಾತಿ ಅಂತ ಹೇಳ್ತಾರೆ. ಅಂದಮೇಲೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ದೇ ಇದ್ರೆ ಹೇಗೆ ಅಲ್ವಾ? ಇಲ್ಲಾಂದರೆ ಮತ್ತದೇ ಬೇಸರ, ಅದೇ ಸಂಜೆ, ಅದೇ ಏಕಾಂತ, ಹೀಗೆ ಜೀವನ ಸಾಗ್ಬಿಡತ್ತೆ. ಹಾಗಾಗಿ ಮೂರನೇವರು ಬರ್ತಾರೋ ಇಲ್ವೋ ನಿಮ್ಮ ಒಂದು ಸಂಬಂಧನ ಅಥವಾ ಸಂಸಾರವನ್ನು ಸರಿ ಮಾಡೋದಕ್ಕೆ ನೀವು ಕೂತ್ಕೊಂಡು ಯೋಚನೆ ಮಾಡಬೇಕು. ನಿಮ್ಮ ಮನೆಯಲ್ಲೂ ಸಣ್ಣ ಪುಟ್ಟ ಮನಸ್ತಾಪ ಇದ್ದರೆ, ಜಗಳಗಳಿದ್ದರೆ, ಗಂಡ ಹೆಂಡತಿ ಮಾತಾಡದೆ ಸೈಲೆಂಟಾಗಿ ಎರಡು ಮೂರು ದಿವಸ ಆಗಿದ್ದರೆ, ದಯವಿಟ್ಟು ಸಣ್ಣ ಪುಟ್ಟ ಜಗಳವನ್ನು ದೊಡ್ಡ ಮಾಡ್ಕೋಬೇಡಿ. ಸಂಬಂಧಗಳು ಒಂದು ಸಲ ಹಾಳಾದರೆ ಮತ್ತೆ ಸರಿಗೂಗ್ಸೋದು, ಮತ್ತೆ ಮೊದಲಿನ ಪ್ರೀತಿ ಹುಟ್ಟಬೇಕು ಅಂದರೆ ಅದಕ್ಕೆ ಸಿಕ್ಕಾಪಟ್ಟೆ ಟೈಮ್ ತಗೊಳ್ಳಿ.

ಕೊನೆಯ ಗೀತೆ ಲಾಲಿ ಹಾಡು ಮೂಡಿ ಬರ್ಸಿದೆ. ಬೆಚ್ಚಗೆ ಹೊತ್ಕೊಂಡು ಮಲ್ಕೊಳ್ಳಿ. ಸಿಹಿ ನಿದ್ದೆ ಸವಿ ಕನಸುಗಳು ನಿಮ್ದಾಗ್ಲಿ, ನೀವು ಅನ್ಕೊಂಡಿರೋ ಎಲ್ಲ ಕನಸುಗಳು ಈಡೇರ್ಲಿ. ಖುಷಿ ಖುಷಿಯಾಗಿರಿ, ನಗ್ತಾ ಇರಿ, ವಿವಿಧ ಭಾರತೀಯ ಆಕಾಶವಾಣಿಯನ್ನ ಕೇಳ್ತಾ ಇರಿ ಅಂತ ಹೇಳ್ತಾ ಈ ಹಾಡು ನಿಮ್ಮೆಲ್ಲರಿಗೋಸ್ಕರ.

ಸೌದಿಯಾದ ವಿದೇಶಾಂಗ ಮತ್ತು ವ್ಯಾಪಾರ ಇಲಾಖೆಯ ಕಾರ್ಯತಂತ್ರ ಯೋಜನೆ ಮತ್ತು ಸಮನ್ವಯ ಗುಂಪಿನ ಕಾರ್ಯದರ್ಶಿ ಎಲಿನರ್ ಜೇನ್ ಲಾಸನ್ ಅವರನ್ನು ಭೇಟಿಯಾದರು. ಈ ವೇಳೆ ದ್ವಿಪಕ್ಷೀಯ ವಿಷಯಗಳು ಹಾಗೂ ಪ್ರಾದೇಶಿಕ ಮತ್ತು ಜಾಗತಿಕ ಮಟ್ಟದ ಪರಸ್ಪರ ಹಿತಾಸಕ್ತಿಯ ವಿಚಾರಗಳ ಕುರಿತು ಚರ್ಚಿಸಲಾಯಿತು. ವೈಬ್ರಂಟ್ ಗುಜರಾತ್ ಶೃಂಗಸಭೆ 2027 ಹಿನ್ನೆಲೆಯಲ್ಲಿ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರು ಇಂದು ಮುಂಬೈನಲ್ಲಿ ವಿವಿಧ ಉದ್ಯಮ ನಾಯಕರೊಂದಿಗೆ ಪ್ರತ್ಯೇಕ ಸಭೆಗಳನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಉದ್ಯಮ ನಾಯಕರನ್ನು ವೈಬ್ರಂಟ್ ಗುಜರಾತ್ ಶೃಂಗಸಭೆ 2027 ಭಾಗವಹಿಸುವಂತೆ ಮುಖ್ಯಮಂತ್ರಿ ಆಹ್ವಾನಿಸಿದರು. 2026-27 ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಭಾರತದ ಒಟ್ಟು ದೇಶೀಯ ಉತ್ಪನ್ನ ಜಿಡಿಪಿ ಶೇಕಡ 7.8% ಬೆಳವಣಿಗೆ ದಾಖಲಿಸಿದ್ದು, ಇದರಿಂದ ವಿಶ್ವದ ಅತಿವೇಗವಾಗಿ ಬೆಳೆಯುತ್ತಿರುವ ಬೃಹತ್ ಆರ್ಥಿಕತೆಯಾಗಿ ಭಾರತದ ಪ್ರಗತಿಯ ಹಾದಿ ಮುಂದುವರೆದಿದೆ ಎಂದು ಭಾರತದ ಅಮೆರಿಕ ರಾಯಭಾರಿ ವಿನಯ್ ಕ್ವಾತ್ರಾ ನ್ಯೂಯಾರ್ಕ್ನಲ್ಲಿ ಹೇಳಿದ್ದಾರೆ. ಪಿಎಂ ಇ ಡ್ರೈವ್ ಯೋಜನೆ ಅಡಿ ಕೇಂದ್ರ ಸರ್ಕಾರ ಒಟ್ಟು 4,500 ಎಲೆಕ್ಟ್ರಿಕ್ ಬಸ್ಗಳನ್ನು ಮಂಜೂರು ಮಾಡಿದೆ. 6 ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಟೆಂಡರ್ ನೀಡಿದ್ದು, ವಿವಿಧ ಮಾದರಿಯ ಬಸ್ಗಳು ರಾಜ್ಯಕ್ಕೆ ಆಗಮಿಸಲಿವೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ರಾಜ್ಯ ಸಚಿವ ಸಂಪುಟ ಸಭೆಯ ಬಳಿಕ ತಿಳಿಸಿದ್ದಾರೆ. ಜಾರ್ಖಂಡ್ನಲ್ಲಿ ಇಕೋ ಟೂರಿಸಂ ಅಭಿವೃದ್ಧಿಗೆ ರಾಜ್ಯ ಮಾರ್ಗದರ್ಶನ ನೀಡಲಿದೆ. ಬೆಂಗಳೂರಿಗೆ ಆಗಮಿಸಿದ ಜಾರ್ಖಂಡ್ ನಿಯೋಗ ಇಂದು ಇಕೋ ಟೂರಿಸಂ ಮತ್ತು ಪ್ರವಾಸೋದ್ಯಮ ಮಾದರಿಯನ್ನು ಅಧ್ಯಯನ ನಡೆಸಿತು. ಶೀಘ್ರವೇ ಉಭಯ ರಾಜ್ಯಗಳ ನಡುವೆ ಒಪ್ಪಂದ ಮಾಡಿಕೊಳ್ಳಲಾಗುವುದು ಎಂದು ಇಂಧನ ಹಾಗೂ ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಬಳಿಕ 13,500 ಶಿಕ್ಷಕರನ್ನು ಈಗಾಗಲೇ ನೇಮಕ ಮಾಡಲಾಗಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಈಗಾಗಲೇ ವಿವಿಧ ಇಲಾಖೆಗಳಲ್ಲಿ ಸುಮಾರು 72,000 ಹುದ್ದೆಗಳ ಭರ್ತಿಗೆ ನಿರ್ಧರಿಸಿದೆ ಎಂದರು. ಹಾಸನಾಂಬ ಜಾತ್ರಾ ಮಹೋತ್ಸವವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಲು ಅಗತ್ಯ ಕ್ರಮ ವಹಿಸುವಂತೆ ಅಪರ ಜಿಲ್ಲಾಧಿಕಾರಿ ಕೃಷ್ಣಮೂರ್ತಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ

0: ಸಮಯ 11 ಗಂಟೆ. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಇಂದು ನವದೆಹಲಿಯಲ್ಲಿ ಆಸ್ಟ್ರೇಲಿಯಾ

ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ನಾಳೆ ಬೆಳಿಗ್ಗೆ 5:53 ಮತ್ತೆ ನಮ್ಮ ಪ್ರಸಾರ ಆರಂಭವಾಗುತ್ತೆ. ಅಲ್ಲಿಯವರೆಗೂ ಶುಭರಾತ್ರಿ. ಜೈ ಹಿಂದ್.